ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರುಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿದ್ದು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲೂ ಕೇಳುವಿರಿ. ಇಂದು ರವಿವಾರ. ರಾಷ್ಟೀಯ ಪಂಚಾಂಗ ಶಾಲಿ ವಾಹನಶಕ್ಕೆ 1948 ಜ್ಯೇಷ್ಠ ಮಾಸದ 10ನೇ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 31ನೇ ತಾರೀಕು. ಈಗ ಸಮಯ 5:58:39. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ ಮತ್ತು ಅಶ್ವಿನಿಯ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಈಗ ನಾರಾಯಣ್ ಭಾದ್ರಿ ಅವರಿಂದ ಚಿಂತನ.
1: ಪ್ರವೃತ್ತಿ ಎಂದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಮುಂದುವರೆಯುವ ಒಲವು, ಮನಸ್ಸಿನ ಆಸಕ್ತಿ, ಸ್ವಭಾವ, ಚಾಲ್ತಿಯಲ್ಲಿರುವ ಶೈಲಿ, ಹವ್ಯಾಸ ಅಥವಾ ಲಹರಿ. ಚಿತ್ರಕಲೆ, ಸಾಹಿತ್ಯ, ಕ್ರೀಡೆ, ಕೃಷಿ, ಸಮಾಜ ಸೇವೆ, ಸಂಗೀತ, ಗಾಯನ, ವಾದನ, ಹಾಸ್ಯ, ನಾಟಕ, ಬರವಣಿಗೆ, ಭಾಷಣ, ನಿರೂಪಣೆ, ಓದು, ಹೀಗೆ ಪ್ರವೃತ್ತಿಯ ಹರವು ವಿಶಾಲವಾದದ್ದು. ಇದು ವ್ಯಕ್ತಿಯೊಬ್ಬ ಯಾವುದಾದರೂ ವಿಷಯ, ಕೆಲಸ ಅಥವಾ ವಸ್ತುವಿನ ಕಡೆಗೆ ತೋರುವ ಆಕರ್ಷಣೆ ಅಥವಾ ಪ್ರೇರಣೆಯನ್ನು ಸೂಚಿಸುತ್ತದೆ. ವೃತ್ತಿ, ನಿವೃತ್ತಿ, ಪ್ರವೃತ್ತಿ, ಇವು ಮನುಷ್ಯನ ಜೀವನದ ಮೂರು ಪ್ರಮುಖ ಆಯಾಮಗಳು. ವೃತ್ತಿ, ಪ್ರೊಫೆಷನ್, ಕರಿಯರ್, ಜೀವನೋಪಾಯಕ್ಕಾಗಿ, ಆರ್ಥಿಕ ಸ್ಥಿರತೆಗಾಗಿ ಮಾಡುವ ಉದ್ಯೋಗ. ಇಲ್ಲಿ ಶಿಸ್ತು ಜವಾಬ್ದಾರಿಗಳು ಮೇಳವಿಸಿರುತ್ತವೆ. ನಿವೃತ್ತಿ, ರಿಟೈರ್ಮೆಂಟ್, ವೃತ್ತಿ ಜೀವನದಿಂದ, ಕೆಲಸದ ಒತ್ತಡದಿಂದ ಮುಕ್ತಿ ಪಡೆಯುವ ಅವಧಿ. ಸ್ವಂತ ಆಸಕ್ತಿಗಳಿಗೆ ಸಮಯ ಮೀಸಲಿಡುವ, ಕುಟುಂಬದ ಸದಸ್ಯರೊಡನೆ ಕಾಲ ಕಳೆಯುವ ಹಂತ. ಪ್ರವೃತ್ತಿ, ಹಾಬಿ, ಪ್ಯಾಷನ್, ಮನಸ್ಸಿಗಿಷ್ಟವಾದ, ಆತ್ಮತೃಪ್ತಿ ನೀಡುವ ಚಟುವಟಿಕೆ. ಒತ್ತಡವಿಲ್ಲದೆ ಸ್ವಸಂತೋಷಕ್ಕಾಗಿ ಮಾಡುವ ಈ ಕೆಲಸಕ್ಕೆ ನಿವೃತ್ತಿ ಎಂಬುದಿರುವುದಿಲ್ಲ. ಬಲವಂತದ ಪ್ರಶ್ನೆಯೇ ಇರದ, ಸಮಯ ಮಿತಿಯ ವ್ಯಾಪ್ತಿ ದಾಟಿದ, ಮುಖ್ಯ ಮನಸ್ಸಿಗೆ ನೆಮ್ಮದಿ ಉಲ್ಲಾಸ ನೀಡಿ ಹೆಚ್ಚಿನ ಸೃಜನಶೀಲತೆಗೆ ಅವಕಾಶವೀಯುವ ನಮ್ಮ ಆಸಕ್ತಿ, ಅಭಿರುಚಿ, ಸಂತೋಷಕ್ಕಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ಚಟುವಟಿಕೆಗಳೇ ಪ್ರವೃತ್ತಿಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವ ಈ ಪ್ರವೃತ್ತಿಗಳು ನಿವೃತ್ತಿಯ ನಂತರವೂ ನೀವು ವೃತ್ತಿ ಎಂಬಂತೆ ಎಲ್ಲರನ್ನು ಮಾನಸಿಕವಾಗಿ, ಆರೋಗ್ಯವಾಗಿ ಹಾಗೂ ಉತ್ಸಾಹದಿಂದ ಇಡಲು ಸಹಕಾರಿಯಾಗುತ್ತವೆ. ಕೃಷಿ ಕೆಲವರ ಹವ್ಯಾಸವಾದರೆ ಕ್ರೀಡೆ ಮತ್ತೆ ಕೆಲವರ ಪ್ರವೃತ್ತಿ. ಬರವಣಿಗೆ, ನಾಟ್ಯ, ನಾಟಕ, ಹಾಸ್ಯಗಳು ಪ್ರಮುಖವಾಗಿ ಈ ಸಾಲಿನಲ್ಲಿ ನಿಲ್ಲುತ್ತವೆ. ತಮ್ಮ ಪ್ರವೃತ್ತಿಗಳಿಗಾಗಿ ಅದೆಷ್ಟೋ ಜನ

ತಮ್ಮ ವೃತ್ತಿಗಳಿಗೆ ಅರ್ಧದಲ್ಲೇ ತಿಲಾಂಜಲಿ ಇಟ್ಟಿರುವ ಉದಾಹರಣೆಗಳೂ ಉಂಟು. ವೃತ್ತಿ ನಿವೃತ್ತಿಯಾದರೂ ಪ್ರವೃತ್ತಿ ಜೀವನ ಪೂರ್ತಿ ಸಕ್ರಿಯವಾಗಿರಬಲ್ಲದು. ವೃತ್ತಿ ಪ್ರವೃತ್ತಿಗಳ ನಡುವೆ ಸಮನ್ವಯ ಸಾಧಿಸುವುದು ಜೀವನದ ಸಂತೃಪ್ತಿಗೆ ಅತ್ಯಗತ್ಯ. ಒಬ್ಬ ವ್ಯಕ್ತಿಯು ವೃತ್ತಿಯ ಜೊತೆಗೆ ಯಾವುದಾದರೂ ಪ್ರವೃತ್ತಿ ಬೆಳೆಸಿಕೊಂಡರೆ ಅವನ ಜೀವನ ಹೆಚ್ಚು ರಸಮಯವಾಗಿರುತ್ತದೆ. ಪ್ರವೃತ್ತಿಯ ಪರಿಧಿಯಲ್ಲಿ ಖಿನ್ನತೆ ಏಕಾಂಗಿತನಗಳು ಎಂದೂ ಪ್ರವೇಶಿಸಲಾರವು. ವೃತ್ತಿ ಪ್ರವೃತ್ತಿಗಳೆರಡೂ ಒಂದೇ ಆಗಿದ್ದರಂತೂ ಜೀವನದ ಕೆಲಸಗಳೆಲ್ಲವೂ ಒಂದು ಆಟದಂತೆ ಭಾಸವಾಗಿ ಆನಂದದಾಯಕವಾಗಿರುತ್ತದೆ, ಮೋಜಿನಂತೆ ಸೊಗಸಾಗಿರುತ್ತದೆ, ಸದಾ ಯುವೋತ್ಸಾಹ ಚುಮ್ಮುತ್ತದೆ. ವ್ಯಕ್ತಿಯ ಜೀವನಕ್ಕೆ ಅರ್ಥ ಮತ್ತು ಸಂತೋಷವನ್ನು ನೀಡುವ ಪ್ರವೃತ್ತಿ ಅವನ ಆಸಕ್ತಿ, ಸಾಮರ್ಥ್ಯ ಹಾಗೂ ಮೌಲ್ಯಗಳಿಗೆ ಅನುಗುಣವಾಗಿರುತ್ತದೆ. ಯೋಗ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಪ್ರವೃತ್ತಿ ಎಂದರೆ ಭೌತಿಕ ವಿಷಯಗಳ ನಿಟ್ಟಿನಲ್ಲಿ ಬಾಹ್ಯ ಪ್ರಪಂಚದ ಕಡೆಗೆ ಮನಸ್ಸು ಹರಿಬಿಡುವುದು ಎಂದರ್ಥ. ಪ್ರವೃತ್ತಿಯು ವ್ಯಕ್ತಿಯ ಆಸಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಆತ್ಮತೃಪ್ತಿಯನ್ನು ನೀಡುತ್ತದೆ. ಸ್ವಯಂ ಸೇವಕ, ಸಾಮಾಜಿಕ ಕೆಲಸಗಳು

0: ಅವನ ಆಸಕ್ತಿ, ಸಾಮರ್ಥ್ಯ ಹಾಗೂ ಮೌಲ್ಯಗಳಿಗೆ ಅನುಗುಣವಾಗಿರುತ್ತದೆ. ಯೋಗ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಪ್ರವೃತ್ತಿ ಎಂದರೆ ಭೌತಿಕ ವಿಷಯಗಳ ನಿಟ್ಟಿನಲ್ಲಿ ಬಾಹ್ಯ ಪ್ರಪಂಚದ ಕಡೆಗೆ ಮನಸ್ಸು ಹರಿಬಿಡುವುದು ಎಂದರ್ಥ. ಪ್ರವೃತ್ತಿಯು ವ್ಯಕ್ತಿಯ ಆಸಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಆತ್ಮತೃಪ್ತಿಯನ್ನು ನೀಡುತ್ತದೆ. ಸ್ವಯಂ ಸೇವಕ, ಸಾಮಾಜಿಕ ಕೆಲಸಗಳೆಲ್ಲ ಸಮಾಜ ಸೇವೆ ಮಾಡಲು ಸಾಕಷ್ಟು ಪ್ರೇರಣೆ ನೀಡುವ ಪ್ರವೃತ್ತಿಗಳಾಗಿವೆ. ಆಸಕ್ತಿಯ ಕ್ಷೇತ್ರಗಳನ್ನು ಗುರುತಿಸಿ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಪರಿಗಣಿಸಿ ಮುಖ್ಯ ತಮ್ಮ ತಮ್ಮ ಮೌಲ್ಯಗಳಿಗೆ ಪೂರಕವಾಗಿ ಪ್ರವೃತ್ತಿಯ ಆಯ್ಕೆಯಾದರೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅನುಭವ ಪಡೆಯಬಹುದು. ನಂತರವಷ್ಟೇ ಪ್ರವೃತ್ತಿ ವಿವಿಧ ಕಾರ್ಯಗಳ ಮುಖೇನ ಸೇವೆ ಸಲ್ಲಿಸುವ ಅವಕಾಶ ಒದಗಿಸಿಕೊಡುತ್ತದೆ. ವೃತ್ತಿಯಲ್ಲಿರುವಾಗಲೇ ಪ್ರವೃತ್ತಿಗಾಗಿ ಸಮಯ ಹೊಂದಿಸಿಕೊಂಡರೆ ನಿವೃತ್ತಿಯ ನಂತರದ ಬದುಕು ಪ್ರವೃತ್ತಿಯ ಪ್ರಪಂಚದಲ್ಲಿ ಲೀಲಾಜಾಲವಾಗಿ ಕಳೆದು ಹೋಗುತ್ತದೆ. ವೃತ್ತಿ ಜೀವನದ ಜೊತೆಗೆ ಪ್ರತಿಯೊಬ್ಬರೂ ತಮ್ಮ ಹವ್ಯಾಸ ಪ್ರವೃತ್ತಿಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಆ ದಿಕ್ಕಿನಲ್ಲಿ ಮುನ್ನಡೆದರೆ ಬದುಕು ಸುಸೂತ್ರವಾಗಿ ಪೂರ್ಣಗೊಳ್ಳಬಲ್ಲದು.
1: ಇದುವರೆಗೆ ನಾರಾಯಣ್ ಭಾದ್ರಿ ಅವರಿಂದ ಚಿಂತನ ಕೇಳಿದ್ರಿ.

0: ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆ.
1: ನಮಸ್ಕಾರ ರೈತ ಬಾಂಧವರೇ. ಮಣ್ಣು ಮಾದರಿ ತೆಗೆಯುವ ವಿಧಾನ. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡುವುದಕ್ಕಿಂತ ಮುಂಚೆ ಮಣ್ಣಿನ ಮಾದರಿಗಳನ್ನು ತೆಗೆಯುವ ಕಾರ್ಯ ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರು 4-5 ಎಕರೆ ಜಮೀನನ್ನು ಒಂದೊಂದು ಕಡೆ ಸಾಗುವಳಿ ಮಾಡ್ತಾರೆ. ಆದ್ದರಿಂದ ಇಂತಹ ಒಂದೊಂದು ಕ್ಷೇತ್ರವನ್ನು ಮಣ್ಣಿನ ಮಾದರಿ ತೆಗೆಯಲು ಮತ್ತು ಮಣ್ಣನ್ನು ಪರೀಕ್ಷಿಸಿ ಶಿಫಾರಸು ಮಾಡಲು ಒಂದು ಕನಿಷ್ಠ ಪ್ರಮಾಣವಾಗಿ ಪರಿಗಣಿಸಬೇಕಾಗ್ತದೆ. ದೊಡ್ಡ ಜಮೀನುಗಳು ಕೂಡ ಮಣ್ಣಿನ ಮಾದರಿ ತೆಗೆಯಲು ಕನಿಷ್ಠ ಪ್ರಮಾಣವಾಗ್ತದೆ. ಆದರೆ ಇಂತಹ ಪ್ರದೇಶಗಳಲ್ಲಿ ಮಣ್ಣಿನ ಭೌತಿಕ ಗುಣಧರ್ಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇರಬಾರದು. ಮಣ್ಣಿನ ಗುಣಧರ್ಮಗಳಲ್ಲಿ ಬದಲಾವಣೆ ಇರುವ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಮಣ್ಣಿನ ಮಾದರಿ ತೆಗೆದುಕೊಳ್ಳಲು ಬೇಕಾಗುವ ಸಾಮಗ್ರಿಗಳು ಮಣ್ಣಿನ ಮಾದರಿ ತೆಗೆಯುವ ಕೊಳವೆ ಅಥವಾ ಸಲಿಕೆ, ಜಮೀನಿನ ನಕ್ಷೆ ತೆಗೆಯಲು ಕಾಗದ, ಮಣ್ಣಿನ ಮಾದರಿ ಚೀಲಗಳು, ಮೇಣದ ಪೆನ್ಸಿಲ್, ಕೈಬುಟ್ಟಿ ಮುಂತಾದವು. ಮಾದರಿ ತೆಗೆಯುವ ಪದ್ಧತಿ ಏನಪ್ಪ ಅಂದರೆ, ಮಣ್ಣಿನ ಮಾದರಿ ತೆಗೆಯಲು ಒಳಪಡಿಸುವ ಜಮೀನನ್ನು ಒಂದು ಸಲ ಸಾಮಾನ್ಯವಾಗಿ ಪರೀಕ್ಷಿಸಿ ಅದರ ನಕ್ಷೆಯನ್ನು ತಯಾರಿಸಬೇಕು. ಇದರಲ್ಲಿ ಎಲ್ಲ ಮೇಲ್ಮೈ ಲಕ್ಷಣಗಳನ್ನು ಸೂಚಿಸಬೇಕು. ಯಾವ ಸ್ಥಳಗಳಲ್ಲಿ ಎಷ್ಟು ಮಣ್ಣಿನ ಮಾದರಿಗಳನ್ನು ತೆಗೆಯಬೇಕು ಎಂಬುದನ್ನು ಗುರುತಿಸಬೇಕು. ಇಳಿಜಾರು ಪ್ರದೇಶ, ಮಣ್ಣಿನ ಸಾವಯವದ ಅಂಶ, ಮಣ್ಣಿನ ಫಲವತ್ತತೆ ಇವುಗಳನ್ನು ಪ್ರತಿನಿಧಿಸುವಂತೆ ಬೇರೆ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಕಟ್ಟಡಗಳ ಪಕ್ಕ, ಹೊಲದ ಬದುವಿನಲ್ಲಿ, ಕ್ಷೇತ್ರಗಳಲ್ಲಿನ ದಾರಿಗುಂಟ, ನೀರಿನ ಕಾಲುವೆಗಳ ಪಕ್ಕ ಮತ್ತು ಗೊಬ್ಬರ ಹಾಕಿದ ಬೆಳೆಗಳ ಸಾಲುಗಳಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆಯುವುದು ಸೂಕ್ತವಲ್ಲ. ಮಣ್ಣಿನ ಮಾದರಿಯನ್ನು ತೆಗೆಯುವ ಪ್ರತಿಯೊಂದು ಕ್ಷೇತ್ರದಲ್ಲಿ ತಿರುಗಾಡಿ 15-20 ಹೆಜ್ಜೆಗಳ ಅಂತರದಲ್ಲಿ ಒಂದೊಂದು ಉಪಮಾದರಿಯನ್ನು ತೆಗೆದು ಚೀಲದಲ್ಲಿ ಹಾಕಬೇಕು. ಒಂದು ಮಣ್ಣಿನ ಮಾದರಿ ಬೇಕಾದಲ್ಲಿ 20-25 ಸ್ಥಳಗಳಲ್ಲಿ ಜೆಡ್ ಆಕಾರದಲ್ಲಿ ತಿರುಗಾಡಿ ಮಣ್ಣಿನ ಉಪಮಾದರಿಯನ್ನು ತೆಗೆಯಬೇಕು. ಒಂದೊಂದು ಸ್ಥಳದಲ್ಲಿ ಮಣ್ಣಿನ ಮಾದರಿಯ ಗಾತ್ರ ಆದಷ್ಟು ಸಣ್ಣದಿದ್ದರೆ ಸೂಕ್ತ. ಸಂಗ್ರಹಿಸಿದ ಮಣ್ಣಿನ ಮಾದರಿಯ ಗಾತ್ರ ಅತಿ ದೊಡ್ಡದಾಗಿದ್ದರೆ ಅದನ್ನು ಚೆನ್ನಾಗಿ ಕೂಡಿಸಿ ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿ ಇಲ್ಲವೇ ಮಣ್ಣನ್ನು ಪ್ರತಿನಿಧಿಸುವಂತೆ ಸಣ್ಣ ಗಾತ್ರದ ಮಾದರಿಯನ್ನು ತೆಗೆದುಕೊಳ್ಳಬೇಕು. ಸಣ್ಣ ಗಾತ್ರದ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಲು ಮೊದಲು ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿದ ಮಣ್ಣನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಸಮನಾಗಿ 4 ಭಾಗಗಳನ್ನು ಮಾಡಬೇಕು. ಎದುರು ಬದುರು ಇರುವ 2 ಭಾಗಗಳನ್ನು ಆಯ್ದುಕೊಂಡು ಉಳಿದೆರಡು ಭಾಗಗಳನ್ನು ತಿರಸ್ಕರಿಸಬೇಕು. ಈ ಪದ್ಧತಿಯನ್ನು ಸುಮಾರು 1-2 ಮುಷ್ಟಿ ಅಂದರೆ 500 ಗ್ರಾಂ ಮಣ್ಣು ಉಳಿಯುವವರೆಗೂ ಮುಂದುವರಿಸಬೇಕು. ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆಗೆ 500 ಗ್ರಾಂ ಮಣ್ಣು ಮಾದರಿ ಸಾಕಾಗ್ತದೆ. ಹೀಗೆ ತೆಗೆದ ಪ್ರತಿಯೊಂದು ಮಣ್ಣಿನ ಮಾದರಿಯನ್ನು ಪ್ರತಿ ಮಣ್ಣು ಮಾದರಿಯೊಂದಿಗೆ ಕಳುಹಿಸತಕ್ಕ ವಿಚಾರ ಪತ್ರಿಕೆ ಜೊತೆಗೆ ಕೇಳಿದ ಮಾಹಿತಿಗಳನ್ನು ತುಂಬಿ ಹತ್ತಿರದ

0: ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸಬೇಕು. ಈ ಪತ್ರಿಕೆಗಳು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಗಳಲ್ಲಿ ದೊರೆತವೆ. ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಮೂರು ಪ್ರಧಾನ ಸಸ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಈ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ, ಮಧ್ಯಮ ಅಥವಾ ಅಧಿಕ ಫಲವತ್ತತೆ ಮಾರ್ಗಗಳಾಗಿ ವಿಂಗಡಿಸಲಾಗುತ್ತದೆ. ತಜ್ಞರು ಮಣ್ಣಿನ ಪರೀಕ್ಷೆ ಫಲಿತಾಂಶ ಮತ್ತು ಬೆಳೆಯ ಆಧಾರದ ಮೇಲೆ ಸೂಕ್ತ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಶಿಫಾರಸು ಮಾಡುತ್ತಾರೆ.
1: ರೈತರಿಗೆ ಸಲಹೆ ಕೇಳಿದ್ರಿ.

0: ಆಕಾಶವಾಣಿ ಧಾರವಾಡ. ಸುನೀತಿ ಪಥ, ಕಥಾ ನಾಟಕ ಸರಣಿ ಸುನೀತಿ ಪಥ. ಮೂಲ ಕಥೆ ಜಗನ್ನಾಥ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಪ್ರಸ್ತುತಿ ಸುರೇಖ ಸುರೇಶ್.
1: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥಾನಾಟಕ ತಾನೊಂದು ಬಗೆದರೆ.
2: ನೋಡ್ರಪ್ಪ, ನಮ್ದೊಂದು ಸಣ್ಣ ಗ್ರಾಮ. ನಮ್ ಗ್ರಾಮದೊಳಗ ಭೀಮ ಅನ್ನುವಂತ ವ್ಯಕ್ತಿ ಇದನ್ಲ, ಅವ ಎಲ್ಲರೂ ಪ್ರೀತಿಗೆ ಪಾತ್ರ ಆಗ್ಯಾನ. ಎಲ್ಲರೂ ಹೊಗಳ್ತಾರ ಅವನ್ನ, ಎಲ್ಲರ ಬಾಯಾಗ ಅವನ. ಅವನ ಪ್ರೀತಿಯಿಂದ ಭೀಮಾ ಅಂತೇಳಿ ನಾವೆಲ್ಲರೂ ಕರಿತೀವಿ ಅವನ್ನ.
3: ನಾಯಕ್ರ, ನೀವ್ ಹೇಳೋದು ಅಗದಿ ಖರೆ ಐತಿ ನೋಡ್ರಿ. ನಮ್ ಭೀಮಣ್ಣ ಅದನ್ನ ಎಲ್ಲರಿಗೂ ಹಿರಿಯಣ್ಣಿದ್ದಂಗ ಅದನ. ಅವನ ಸ್ವಭಾವ ರೀ ಎಂಥ ಸ್ವಭಾವ ರೀ, ಎಲ್ಲರೂ ಮೆಚ್ಚುವಂತದ್ ನೋಡ್ರಿ. ಊರಿನ ಜನರೆಲ್ಲರೂ ಪ್ರೀತಿ ಮಾಡುವಂತ ಸರಳ ಸಜ್ಜನ ಮನುಷ್ಯ ನಮ್ ಭೀಮಣ್ಣ ನೋಡ್ರಿ.
2: ಹೌದೌದಪ್ಪ, ಹೌದೌದು ನೋಡು. ಭೀಮನ್ ಬಗ್ಗೆ ಮಾತಾಡ್ತಾ ಇರುವಾಗ ನೋಡಿಲ್ಲ ಅವನ ಬಂದ್ಬಿಟ್ಟ.
4: ನಮಸ್ಕಾರ ಅಣ್ಣಾರ.
2: ನಮಸ್ಕಾರ, ನಮಸ್ಕಾರ. ಬರ್ರಿ.
3: ಅಲ್ರಿ, ಇದೇ ಈಗ ನೆನಸಕ್ಕ
2: ಭೀಮಣ್ಣ, ಎಲ್ಲಿ ಹೋಗಿದ್ದೆ? ನಿನ್ ಸುದ್ದಿನ ಮಾತಾಡುವಾಗ ನೀನ್ ಬಂದ್ಬಿಟ್ಟಿ ನೋಡು. ನಿನಗ್ 100 ವರ್ಷ ಆಯಸಪ್ಪ.
5: ಅಂದಂಗ ಭೀಮಣ್ಣ, ಪಂಚಾಯತಿ ಕಡೆಯಿಂದ ಬಂದಿದ್ವಿ. ಪಂಚಾಯತಿ ಒಳಗ ಏನಾದ್ರು ಕೆಲಸ ಇತ್ತ ನಿಂದ?
4: ಅಲ್ಲ ಯಜಮಾನ್ರಿ, ಪಂಚಾಯತಿ ಚೇರ್ಮನ್ ರನ್ ಭೇಟಿ ಯಾಕೆ ಹೋಗಿದ್ದೆ?
2: ಚೇರ್ಮನ್ ರ ಭೇಟಿ ಯಾಕೆ ಹೋಗಿದ್ದೆ?
3: ಅಲ್ಲೇನ್ ಕೆಲಸ ರೀ ಭೀಮಣ್ಣ?
4: ಯಜಮಾನ್ರ, ಇಷ್ಟ ವರ್ಷ ಆತು ನನಗ ಅಂತ ಒಂದು ಇರಾಕ್ ಮನಿ ಇಲ್ಲ. ಅದಕ್ಕ ಒಂದು ಮನಿ ಕಟ್ಕೊಳ್ಬೇಕಲ್ರಿ.
2: ಹೌದಲ್ರಿ, ಮನಿ ಬೇಕಾಗ್ಬೇಕ್ರಪ್ಪ.
5: ಮನಿ ಕಟ್ಟಕ್ ಅಂತೇಳಿ ಪಂಚಾಯತಿ ಯಾಕೆ ಹೋಗ್ಬೇಕು?
4: ಮತ್ತ ಜಾಗ ಬೇಕಲ್ಲ. ಮತ್ತ ಮನಿ ಕಟ್ಟಕ್ ಅಷ್ಟು ದುಡ್ಡು ಇಲ್ಲ ನನ್ನ ಕಡೆ. ಅದಕ್ಕಾಗಿ ಅಲ್ಲಿ ಏನಾರ ಸಹಾಯ ಸಿಗ್ತದೇನೋ ಕೇಳೋಣ ಅಂತ ಪಂಚಾಯತಿ ಕಡೆ ಹೋಗಿದ್ದೆ.
5: ಸಹಾಯ ಮಾಡ್ತಾರ?
3: ಹೌದು, ಗೊತ್ತಿಲ್ಲ ನಿಮ್ಗೆ. ಹೌದಾಳ್ರಿ, ಬರೋಬ್ರಿ ಬರೋಬ್ರಿ ಭೀಮಣ್ಣ.
2: ಆಯ್ತು, ನಿಮ್ಗೆ ಜಾಗನೂ ಇಲ್ಲ ಮನೇನೂ ಇಲ್ಲ, ಪಂಚಾಯತಿಯಿಂದ ಏನ್ ಉಪಯೋಗ ಆಗತ್ ನಿಮ್ಗ?
4: ಯಜಮಾನ್ರ, ಪಂಚಾಯತಿ ಚೇರ್ಮನ್ರು ನನ್ನ ವಿನಂತಿ ಕೇಳಿಸಿಕೊಂಡು ನನಗ ಒಂದು ನಿವೇಶನ ಒಂದ್ ಜಾಗ ಕೊಡ್ತೇವ ಅಂತ ಹೇಳ್ಯಾರ.
2: ಹೌದಾ?
3: ನಮ್ಮ ಭೀಮಣ್ಣನ ಕೆಲಸ ಅಂದ್ರೆ ಹಂಗ ಅಲ್ಲ, ಭೀಮಣ್ಣನ ಬಗ್ಗೆ ಎಲ್ಲರಿಗೂ ಅನುಕಂಪ ಪ್ರೀತಿ. ಅದಕ್ಕ ಅವ ಎಲ್ಲಿ ಹೋದ್ರು ಕೆಲಸ ಆಗದೆ ಹಗುರಾಗಿ ಮುಗಿತಾವು, ಮತ್ತ ಸಲೀಸಾಗಿ ಕೆಲಸ ಮಾಡ್ಕೊಂಡ್ ಬಂದ್ಬಿಡ್ತಾ.
2: ಆಯ್ತಪ್ಪ ಭೀಮಾ, ನೀನು ಬೇಗ ಮನಿ ಕಟ್ಟು ಪ್ರಾರಂಭ ಮಾಡು. ನೀನ್ಗೇನಾದ್ರೂ ಒಂದ್ ಸ್ವಲ್ಪ ಸಹಾಯ ಬೇಕಂದ್ರೆ ನಮ್ನ ಕೇಳು.
4: ಅವಶ್ಯ ಕೇಳ್ತಾನ್ರಿ, ನೀವು ಮೊದ್ಲಿಂದ ಸಹಾಯ ಮಾಡ್ಕೊಂತ ಬಂದಿರಿ.

0: ಇರ್ಲಿಲ್ಲ.
1: ಮನಿ ಅಂದ್ರೆ ಹಂಗಾಗುದಲ್ಲ ಯಜಮಾನ್ರೆ, ನಿಮ್ಗೂ ಗೊತ್ತೈತಿ. ಮನಿ ಕಟ್ಟಿ ನೋಡು, ಮದ್ವೆ ಮಾಡಿ ನೋಡು ಅಂತಾರಲ್ಲ, ಆ ಮನಿ ಕಟ್ಟು ಕೆಲ್ಸಕ್ಕ ತಮ್ಮ ಬಲಾನು ಇರ್ಲಿ.
2: ಭೀಮನ ಕೆಲಸ ಆದ್ರೆ ಯಾವಾಗ್ಲೂ ನಾವ್ ಅಲ್ಲಿ ಇದ್ದೇ ಇರ್ತೀವಿ.
1: ಮತ್ತೆ ಈಗಾಗ್ಲೇ ಸ್ವಲ್ಪ ಶುರುನು ಮಾಡಿಬಿಟ್ಟೇವ್ರಿ.
2: ಹೌದಾ?
3: ಅಲ್ರಿ, ಅಲ್ಲ ನಮ್ ಮನಿ ಕಟ್ಟು ಕೆಲ್ಸ ಮುಗ್ಯಾಕ ಇನ್ನು ಎಷ್ಟ್ ದಿನ ಬೇಕಾಕೇತಿಯೋ ಏನೋ?
1: ಅದು ಅಷ್ಟು ಸರಳ ಅಂತ ತಿಳ್ಕೊಂಡಿ ನೀನು ಮನಿ ಕಟ್ಟೋದು?
3: ಸರಳ ಏನ್ ಇಲ್ಬಿಡ್ರಿ,
1: ಹಿರಿಯರ್ ಹೇಳಾರಲ್ಲ ಮನಿ ಕಟ್ಟಿ ನೋಡು ಮದ್ವಿ ಮಾಡಿ ನೋಡಂತ.
3: ಹೌದ್ರಿ, ಮನಿ ಕಟ್ಟೋದು ಅಷ್ಟು ಸುಲಭ ಅಲ್ಲ ಅಂತ ಈಗ ಗೊತ್ತಾತ್ ನನಗ. ಮನಿ ಮಂದಿ ಎಲ್ಲಾ ಕಟ್ಟು ಕೆಲಸದೊಳಗನ ತೊಳ್ಕೊಂಡಿವಿ ಖರೆ, ಆದ್ರೆ ಇನ್ನು ಮಟ್ಟ ಮುಗಿವಲ್ದು.
1: ಆದ್ರೂ ತಡಿಯ ಏನ್ ಗೊತ್ತಾ, ಅದು ಟೈಮ್ ಬಂದ್ರ ಯಾವ್ದು ನಿಲ್ಲಂಗಿಲ್ಲ. ಅಕ್ಕತಿ ಎಲ್ಲಾ ಮಾಡಕತ್ತಾರ, ಮತ್ತ ಕೆಲಸಗಾರರಿಗೇನು ಬಾಳ ಕಡೆ ಮಾಡೋದಿರ್ತತಿ. ಮತ್ತ ಅಲ್ಲಿ ಹೋಗಿರ್ತಾರ, ಇಲ್ಲಿ ಹೋಗಿರ್ತಾರ, ಅವ್ರದ್ದು ಮಾಡ್ಬೇಕು ಇವ್ರದ್ದು ಮಾಡ್ಬೇಕು ಮಾಡ್ತಿರ್ತಾರ. ತಡಿ, ಈಗ ಮುಂದಿನ ವಾರ ಮುಗಿಸ್ಕೊಡ್ತೇವ ಅಂತ ಅಂದಾರ್ತಗೋ.
3: ಮನಿ ಮುಗಿಲಿಕ್ಕಾಯ್ತು, ಏನ್ ಮಾಡುದಂದ್ರ ಮನೆ ಪ್ರವೇಶಕ್ಕ ಒಂದ್ ಮುಹೂರ್ತ ಗೊತ್ತ ಮಾಡ್ಬೇಕಲ್ಲ, ಪೂಜಾ ಮಾಡೋಣಂತ, ಗೃಹ ಪ್ರವೇಶ ಮಾಡೋಣಂತ. ಒಟ್ ಸ್ವಾಮಿಗಳಿಗೆ ಭೇಟಿಯಾಗೆ ಬರ್ರಿ ಹಂಗಾರ ನೀವು.
1: ಇದೆಲ್ಲ ಆತಲ್ಲ ಈಗ ನೋಡಿ, ಎಷ್ಟು ದಿನ ನಾವು ಈ ಮನಿ ಕಟ್ಟೋದ್ರಾಗ ನಮ್ಮ ಆರೋಗ್ಯನ ಮರ್ತು ಬಿಟ್ಟೆವ್ ನಾವು. ಎಲ್ಲಿ ಸರಿಯಾದ ಹೊತ್ತಿಗೆ ಊಟ ಇಲ್ಲ ಗೀಟ ಇಲ್ಲ, ಊಟ ಮಾಡಿ ಹೋಗಂತೀವೋ ಹಂಗ ಹೋಗಂತೀವಿ.
3: ಹೊಟ್ಟೆ ಹಸ್ತೈತಿ ಅಂತ ಗೊತ್ತಾತು, ಅಡಿಗೆ ಮಾಡಿಟ್ಟಿನ ಬರ್ರಿ, ಊಟ ಮಾಡಿರಂತ ಬರ್ರಿ.
1: ಅಲ್ಲ ಅಲ್ಲ ನೋಡು, ಎಷ್ಟು ವಿಚಿತ್ರ ಅಂತೆ ನಾನು ನೋಡ್ತಾ ನೋಡ್ತಾ ಇದ್ದಂಗನ ಮನಿ ಕಟ್ಟುದು ಮುಗಿದ ಹೋತಲ್ಲ.
3: ಇನ್ನು ಮುಗಿವಲ್ದು ಮುಗಿವಲ್ದ ಅನ್ನತ್ತಿದ್ದೆ, ಎಷ್ಟ್ ಲಗು ಮುಗಿತ್ ನೋಡ್ರಿ ಈಗ.
1: ಒಂದ್ ವರ್ಷ ಆಕತಿನ ಅಂತ ಅನ್ಕೊಂಡಿದ್ದೆ ನಾನ.
3: ಅಲ್ಲ ದೇವ್ರ ದೊಡ್ಡವ, ಅವ ಅನುಗ್ರಹ ಮಾಡಿದ್ನಂದ್ರ ಮುಗೀತಲ್ಲ.
1: ಹೌದು ಬಿಡು, ನೀ ಅಂದಲ್ಲ ಪೂಜಾಕ ವ್ಯವಸ್ಥೆ ಮಾಡಂತ ಹೇಳಿದ್ದಲ್ಲ.
3: ಹೌದು,
1: ಸ್ವಾಮಿಗಳ ಕಡೆ ಹೋಗಿದ್ದೆ, ಒಂದ್ ಮುಹೂರ್ತ ಕೇಳ್ಕೊಂಡು ಬಂದಾನೆ, ಅವತ್ತ ಮಾಡ್ಬಿಡೋಣ.
3: ಆತ್, ಅವತ್ತ ಮಾಡೋಣಂತ. ಮತ್ತೆಲ್ಲ ನಮ್ ಸಂಬಂಧಿಕರಿಗೆ, ನಮ್ಮ ಗ್ರಾಮದೊಳಗಿರೋ ಎಲ್ಲಾ ಹಿರಿಯರಿಗೆ, ಎಲ್ಲಾರ್ಗೂ ಕರಿಯೋಣಂತ್ರಿ.
1: ನೀನು ಮತ್ ಹೇಳ, ಯಾಕಂದ್ರ ನಾನ ಒಬ್ಬ ಎಲ್ಲಾಕು ನೆನಪಾಗುದಿಲ್ಲ. ಈ ಸುತ್ತಮುತ್ತಲು ಯಾರಿದಾರಲ್ಲ ಹೆಣ್ಮಕ್ಳ ತರ್ಪಿ, ನೀ ಎಲ್ಲ ಹೋಗಿ ಅವ್ರಿಗೆ ಅರ್ಶನ ಕುಕ್ಕಮ್ಮ ಕೊಟ್ಟು ಎಲ್ಲ ಹೇಳ್ಬಾ. ಮತ್ತ
3: ಕರಿತೀನಿ ತಗೋರಿ.

0: ಅಲ್ಲೋ ಭೀಮಾ, ನಿನ್ನ ಸ್ಥಿತಿ ನೋಡಿ ನಮ್ಮ ಕಣ್ಣ ನೀರ್ ಬಂದು ಹೃದಯ ಭಾರ ಆಯ್ತಪ್ಪ.
1: ಅಲ್ರಿ ಏನ್ ಮಾಡ್ಬೇಕು ಹೇಳ್ರಿ, ಅಲ್ಲಿ ಎಂತ ಮಳಿ ಬಂತ ನೀವರ ನೋಡಿರಿ.
0: ಹೌದಪ್ಪ,
1: ಅದ ಅಂತ ಮಳಿಗೆ ನಾವು ಉಳಿದ ದೊಡ್ಡದ್ರಿ. ಅವಾಗ ಮಿಂಚು ಗುಡುಗು ಸಿಡ್ಲು, ಅಯ್ಯೋ ಆ ಮಳಿ ನೆನೆಸ್ಕೊಂಡ್ರ ಇನ್ನೂ ಭಯ ಆಕತ್ ನೋಡ್ರಿ ನಮಗ.
2: ಏನ್ ಮಾಡುದ್ರಿ, ಎಲ್ಲ ಸತ್ಯನಾಶ ಆಗಿ ಹೋಗ್ಬಿಡ್ತು. ಕಷ್ಟಪಟ್ಟು ಮನಿ ಕಟ್ಕೊಂಡ್ವಿ, ರಾತ್ರೆಲ್ಲ ಮಳೆಯಾಗಿ ಹೊಸದಾಗಿ ಕಟ್ಟಿದ ಮನಿನ ಬಿದ್ದು ಹೋತು. ಗೃಹ ಪ್ರವೇಶ ಮಾಡ್ಬೇಕಂತೇಳಿ ಎಷ್ಟ ಆಸೆ ಇಟ್ಕೊಂಡಿದ್ವಿ. ಎಲ್ಲಾರು
1: ಸಮಾಧಾನ ಮಾಡೋ,
3: ಭಾಳ ನಿರಾಶ ಆಗ್ಬಾರ್ದು. ಇಂಥ ಆಕಸ್ಮಿಕ ನಿಸರ್ಗ ವಿಕೋಪದಿಂದ ಆಗೋ ಅನಾಹತಕ್ಕ ಸರ್ಕಾರ ಏನರ ಪರಿಹಾರ ಕೊಟ್ಟ ಕೊಡ್ತದ. ನೀನ್ ಹಿಂಗ್ ನಿರಾಶೆ ಮಾಡ್ಕೋಬಾರ್ದವ ಹನುಮಕ್ಕ.
2: ಏನ್ ಮಾಡುದ ಗಿರಿಜಕ್ಕ, ಏನ್ ಮಾಡುದವ. ಅಲ್ಲೇ ಸರ್ಕಾರ ಕೊಡೋ ಪರಿಹಾರದಿಂದ ಮತ್ ಮನಿ ಕಟ್ಲಿಕ್ಕೆ ಆಕೇತೇನ? ಆಗೋದಿಲ್ಲ ಯವ್ವ.
3: ನೋಡ ಹನುಮಕ್ಕ,
1: ಗಿರಿಜಕ್ಕ ಮಣ್ಣಿಂದ ನೀರ್ ಸದ ಕುಡ್ದಿಲ್ಲ ಹೇಳಕ್ರಿ, ಸ್ವಲ್ಪ
3: ಹೇಳ್ತೇನಪ್ಪ ಹೇಳ್ತೇನೆ. ನೋಡ ಹನುಮಕ್ಕ, ನೀನು ಈ ತರ ಭಾಳ ಟೆನ್ಷನ್ ಮಾಡ್ಕೊಂಡು ಆರೋಗ್ಯ ಹಾಳ್ ಮಾಡ್ಕೋಬಾರ್ದು. ಮನಿ ಬಿದ್ದು ಹೋದ್ರ ಮತ್ತೊಂದ್ ಮನಿ ಕಟ್ಟಬಹುದು. ಆದ್ರ ಆರೋಗ್ಯ ಕೈ ಕೊಟ್ರ ಸುಧಾರಿಸೋಳಿಕ್ ಬಹಳ ಕಷ್ಟ ಆಗ್ತದ. ಅಲ್ಲ, ಆರೋಗ್ಯನ ಭಾಗ್ಯ ಅಂತ ಹೇಳಿ ಅನ್ನೋದನ್ ಮರ್ತೇನ್ ನೀನ.
2: ಏನ್ ಮಾಡುದು, ನನಗ್ ಹೊಟ್ಟೆಗ್ ಸಂಕಟ ಆಕೇತಿ ಮನಿ ಬಿದ್ದು ನೋಡಿ.
3: ಇರ್ಲಿ ಇರ್ಲಿ ಇರ್ಲಿ ಹನುಮಕ್ಕ, ಇಬ್ರು ಗಟ್ಟಿ ಧೈರ್ಯ ಮಾಡ್ರಿ. ಎಲ್ಲ ದೈವಿಚ್ಛೆ, ಏನಾದ್ರೂ ದಾರಿ ತೋರಿಸಿ ತೋರಿಸ್ತಾರ.
4: ಏನ್ರಿ ಎಂತ ಅವನವತ್ತಾತ್ರಿ? ಅಲ್ಲ ಪಾಪ ಮನಿ ಅಭಿಮನ ಮನಿ ಎಲ್ಲ ಬಿತ್ತಬಿಟ್ಟತ್ರಿ. ಈ ಮಳಿಗೆ ಎಂದ ಮನಿ
5: ಭಯಂಕರ ಮಳಿ ಬಿಡ್ರಿ,
4: ಅನಾವತ್
5: ಮಳಿಗೆ.
6: ಬರ್ರಿ ಬರ್ರಿ ಅಣ್ಣಾರ, ಭೀಮಣ್ಣ ಮತ್ತ ಹನುಮಕ್ಕಗ ಸ್ವಲ್ಪ ಸಮಾಧಾನ ಮಾಡಿ ಬರೋಣ ಬರ್ರಿ.
4: ಎಂತ ಅವನವತ್ತಾತ್ರಿ,

0: ಅಲ್ವಕ್ಕ? ಏನ್ ಅಲ್ವಕ್ಕ, ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ರೆ ವಾಯವ್ವ. ಅಲ್ಲ, ಈ ಮಳೆಯಿಂದ ಎಲ್ಲ ಅನಾಹುತ
1: ಆಗ್ಬಿಟ್ಟು.
2: ಮನೆ ಕೆಲಸ ಮಾಡಿ ವಾಸ ಮಾಡಕ್ ಬೇಕಲ್ಲಪ್ಪ, ಒಂದು ಮನೇನು ಇಲ್ಲ ಅಂತೇಳಿ ಎಷ್ಟು ಕಷ್ಟಪಟ್ಟು ಮನೆ ಕಟ್ಕೊಂಡಿದ್ವಿ.
3: ಎಷ್ಟು
2: ಸಹಾಯ ಮಾಡಿದ್ರಿ ನೀವೆಲ್ಲಾರು ನಮ್ ನೆರೆ ಹೊರೆಯವರು. ಏನ್ ಮಾಡೋದಪ್ಪ, ಕಷ್ಟಪಟ್ಟಿದ್ದೆಲ್ಲ ನೀರಾಗ ಹೋಗ್ಬಿಡುತ್ತ.
3: ಹೌದ್ವಾ? ಹೌದ್ ಹನುಮಕ್ಕ, ನಾವೆಲ್ಲಾರು ನಿಮ್ ಶ್ರಮಾನ ಕಣ್ಣಾರ ಕಂಡೇವಿ.
2: ಅಲ್ಲ ನೋಡ, ಎಷ್ಟ್ ಚಂದ ಗೃಹ ಪ್ರವೇಶ ಮಾಡ್ಬೇಕಂತೆಲ್ಲ ಸಂತಿ
0: ಮಾಡಿದ್ನಕ್ಕ.
2: ಅಲ್ಲ ಅಣ್ಣ, ಹೊಸ ಮನೆಯೊಳಗ ಎಲ್ಲಾರು ಇರೋಣ ಅಂತಂದ್ ಅನ್ಕೊಂಡಿದ್ವಿ, ಆ ಭಾಗ್ಯನ ಇಲ್ದಂಗ ಆತಲ್ಲಪ್ಪ.
4: ಅಲ್ಲ ಅಂದ್ರ ನೋಡ, ನಾವ್ ಮನುಷ್ಯ ಒಂದ್ ಬಗಿತಾನಂತ, ದೇವ್ರ ಒಂದ್ ಬಗಿತಾನಂತೆ.
0: ಎಷ್ಟು ತಿಳಿದೋದಿಪ್ಪ ನೀನು, ಹೇಳು.
4: ಸುಮ್ನೀರು ಸುಮ್ನೀರು, ಮತ್ತೇನ್ ಮಾಡೋದೈತಿ ಹೇಳು.
3: ಹನುಮಕ್ಕ, ಹಂಗ ನಿರಾಶ ಆಗ್ಬೇಡವಾ. ನೋಡು, ನಿಸರ್ಗದ ಕೋಪದ ಮುಂದ ಮನುಷ್ಯಂದ ಪ್ರಯತ್ನ ನಡೆಯೋದಿಲ್ವಾ? ಹಂಗ ಎದಿಗುಂಡ್ಬೇಡ, ಎಲ್ಲಾ ಸಮಸ್ಯೆಗೂ ಒಂದ್ ಪರಿಹಾರ ಇದ್ದೇ ಇರ್ತದ.
0: ಸಮಾಧಾನ ಮಾಡ್ಕೊ ಹನುಮಕ್ಕ.
2: ನಮ್ ಜೀವಮಾನದ ದುಡಿಮೆಯಿಂದ ಬಂದ ಹಣದಿಂದ ಮನಿ ಕಟ್ಕೊಂಡ್ವಿ, ಮತ್ತ ಪಂಚಾಯತಿ ಅವರು ಸ್ವಲ್ಪ ಸಹಾಯ ಮಾಡಿದ್ರು. ಈಗ ಆ ಮನಿನ ಬಿದ್ದ್ ಬಿಡ್ತಲ್ರಿ, ನಮ್ದು ಅನ್ನೋದೇನು ಉಳಿಲಿಲ್ಲ.
4: ಸುಮ್ನೀರ ಸುಮ್ನೀರು.
2: ಉಳ್ದದ್ದು ಏನಂದ್ರ ಬರೀ ಮನಿ ಕಟ್ಟಿ ನೋಡ್ರಿ.
5: ಇರ್ಲಿ ಬಿಡವ,
6: ಭೀಮಣ್ಣ ಬಹಳ ಒಳ್ಳೆಯವ. ಅವನ್ ಹೊಸ ಮನೆ ಬಿದ್ದ ಬಹಳ ಅನ್ಯಾಯ ಆಗೈತ್ ನೋಡ್ರಿ, ಅವನ್ ನಶೀಬ ಚಲೋ ಇಲ್ಲ ಪಾಪ.
0: ಹೌದೌದು.
4: ಅಲ್ಲ ರಾಮಣ್ಣ, ಮತ್ತ ಇವ ಗದಿಗಪ್ಪಣ್ಣ, ನಮ್ಗ ನಮ್ ಮ್ಯಾಲ ಮುಗಲ ಹರ್ದ್ ಬಿದ್ದಿತ್ತು, ನಮ್ ದೈವದಾಗಿತ್ತು, ಏನ್ ಮಾಡಿದ್ರಿ?
5: ಅಲ್ಲೋ ಭೀಮಣ್ಣ, ನಾವ್ ನೋಡಿದ್ರ ನಿನ್ ಬಗ್ಗೆ ಬಹಳ ಚಿಂತೆ ಮಾಡಾಗತ್ತಿ. ಆದ್ರ ನೀನು ಮನಸ್ಸಿನೊಳಗೆ ಎಷ್ಟು ಧೈರ್ಯ ತಗೊಂಡಿ, ಏನೂ ಆಗಿಲ್ಲ ಅನ್ನೋರ್ಗತಿ ಮನಸ್ಸು ಮಾಡಿಯಪ್ಪ.
4: ಮತ್ ಇರ್ಬೇಕಲ್ರಿ ಸೌಕರ್ಯ.
5: ಹೌದು, ಯಾಕಂದ್ರ ಎಲ್ಲಾ ಟೈಮಲ್ಲಿ ಕೂಡ ಪ್ರಕೃತಿ ನಮ್ ಪರವಾಗಿ ಇರಲ್ಲಪ್ಪ. ಆದ್ರೂ ಕೂಡ ನೀ ಧೈರ್ಯವಾಗಿದೆಯಲ್ಲ, ನನಗ್ ಬಹಳ ಖುಷಿ ಆಯ್ತು ನೋಡು.
4: ನೀವೆಲ್ಲ ಕೈ ಹಿಡಿಯುತ್ತಿರಲ್ಲ,
5: ನಾವ್ ಜೊತೆ ಇದ್ದೇ ಇರ್ತೀವಿ.
7: ನಾಯಕ್ರ, ದೇವ್ರು ನಿರ್ದಯ ಇದ್ದಾನ್ರಿ. ನಿಷ್ಠಾವಂತ ಪ್ರಾಮಾಣಿಕ ಸಜ್ಜನ ವ್ಯಕ್ತಿ ನಮ್ ಭೀಮಣ್ಣಗ ಬಹಳ ಅನ್ಯಾಯ ಮಾಡಿದ, ಸರ್ವನಾಶ ಆಗ್ಬಿಡ್ತು, ಮನೆಯೆಲ್ಲ ಬಿದ್ದ ಒಂದು ಪಾಪ. ನಾಯಕ್ರ, ಭೀಮಣ್ಣ ಹಿಂಗ್ಯಾಕ್ ಮಾಡಕತ್ತನ್ ಗೊತ್ತೇನ್ರಿ, ಅವಂಗ ಬಹಳ ಆಘಾತ ಆಗ್ಯದ್ರಿ.
4: ಅಲ್ರಿ ನಾಗಣ್ಣರ, ಎಲ್ಲ ಬರೋದ್ ಬಂದೈತಿ, ನಮ್ ತಲೆ ಮ್ಯಾಲ ಮುಗಲ್ ಹರದ್ ಬಿದ್ದತಿ, ಏನ್ ಮಾಡಕತ್ತ ಹೇಳ್ರಿ? ನಾ ಯಾಕ ಏನು ಬಹಳ ದುಃಖ ಮಾಡ್ಕೊತಿಲ್ ಗೊತ್ತೇನ್ರಿ? ಅಂದ್ರ ನಾವು ಆ ಟೈಮ್ನ್ಯಾಗ ಮನೆಯೊಳಗ ಇಲ್ಲಲ್ರಿ,
7: ನಾವು ಈ ವಿಚಾರ ಮಾಡಿಲ್ಲಲ್ರಿ.
4: ಅಕಸ್ಮಾತ್ ನಾವು ಆ ಮನ್ಯಾಗ ಮಕ್ಕೊಂಡಿದ್ದೀವಿ ಅಂತಂದ್ರ, ಹೊಸ ಮನಿ ಕಟ್ಟಿದ್ದೈತಿ ಅಂತ ಹೋಗಿ ಮಕ್ಕೊಂಡಿದ್ರ ಏನ್ ಹಾಕಿತ್ತು ನಮ್ ಪರಿಸ್ಥಿತಿ?
7: ನಾಯಕ್ರ,
5: ಅದಕ್ಕ ಭೀಮಣ್ಣ ಹೇಳುದ್ ಖರಿ ಐತಿ.
7: ಅಗದಿ ಖರೀ.
5: ಯಾಕಂದ್ರ ಹೊಸ ಮನಿ ಕಟ್ಟಿವಿ ನಾವು, ಅಲ್ಲಿ ಹೋಗಿ ಮಲ್ಕೊಂಡಿವಿ ಅಂತ ಹೇಳಂದಾಗ ಇಂತ ಮಳೆ ಬಂದು ಅದ್ರ ಮನೆ ಬಿದ್ದು ಇವ್ರೆಲ್ಲಾರು ಜೀವಕ್ಕೆ ಅಪಾಯ ಆಗಿದ್ರ
7: ಸಮಾಧಾನ ಹೋಗಿದ್ರ
5: ಜೀವ ಉಳಿತಲ್ಲ, ಅದಕ್ ಖುಷಿ ಪಡ್ಬೇಕು ನಾವು.
7: ಭೀಮಣ್ಣ, ನಿನ್ನ ವಿಚಾರ ಎಲ್ಲರೂ ಮೆಚ್ಚತಕ್ಕಂತ ನೋಡು. ಅದಕ್ಕ ಯಾವಾಗ್ಲೂ ಕೂಡ ನೀನು ಪ್ರೀತಿ ವಿಶ್ವಾಸ ಅಂದ್ರೆ ಭೀಮಣ್ಣನ ಯಾಕ್ ಮುಂದ್ ಬರ್ತಾನ ಅಂದ್ರೆ ಹಿಂಗ್ ಮುಂದ್ ವಿಚಾರ ಮಾಡಿರ್ತಾನ್ರಿ ನಾಯಕ ಅವ್ರ.
5: ಅದಕ್ಕ ಇಡೀ ಊರ್ ಯಾಕ್ ಮೆಚ್ತಾರ ಅವನ್ನ, ಅವನಲ್ಲಿ ಇರೋ ಸ್ಥಿತ ಪ್ರಜ್ಞತೆ
7: ಅಲ್ಲ
5: ಅಂದ್ರೆ ಕಷ್ಟಕ್ಕ ಕುಗ್ಗಲ್ಲ ಸುಖಕ್ಕ ಹಿಗ್ಗಲ್ಲ.
7: ನೋಡ್ ಹನುಮಕ್ಕ, ಈಗ ಅಳೋದೆಲ್ಲ ಬಿಡು, ನೋಡಿಲ್ಲ ಜೀವ ಉಳಿತಲ್ಲ
4: ನೋಡ್, ಅವ್ರೆಲ್ಲ ಹೇಳಾಕತ್ತಾರ.
2: ಮತ್ತ
4: ಗಿರ್ಜಾಕ ಪಾಪ ಎಷ್ಟು ನಿನ್ನ
7: ಇದು ಒಂದು ಪಾಠನ ಆದಂಗ ಆತು. ಭೀಮಣ್ಣನ ವಿಚಾರ ಅಂದ್ರ ಅಂದ್ರೆ ಹಿಂಗು ವಿಚಾರ ಮಾಡಬಹುದು ಅಂತ, ಎಂಥ ದುಃಖದಾಗಿದ್ರು ನಾವ್ ಹೊರಗ್ ಬರ್ಬಹುದು ಅಂತೇಳಿ ಭೀಮಣ್ಣನ ಮಾತ್ ಕೇಳಿದ್ರ ಅನಿಸುತ್ತ. ಯಾಕ್ರಿ ನಾಯಕ್ರೆ?
5: ಹೌದು, ಯಾಕಂದ್ರೆ ನಮ್ ಜೀವ ಇತ್ತು ಅಂದ್ರೆ ಇಂತ ಹತ್ತು ಮನೆ ಕಟ್ಟಬಹುದು.
4: ದೊಡ್ಡ ಮಾತು,
5: ನಾವು ಜೀವನ ಹೋಯ್ತು ಅಂದ್ರೆ ಏನಪ್ಪ, ಬದಿಕ್ ಉಳಿದೀವಲ್ಲ ಅದಕ್ ಖುಷಿ ಪಡೋಣ ಎಲ್ಲರೂ. ಏನಂತೀವಿ
4: ನೋಡೋ, ದೇವರಿಗೆ ಕೃತಜ್ಞತೆ ಹೇಳ್ಬೇಕು, ಮತ್ತೆ ನಿಮಗೂ ಎಲ್ಲ ಕೃತಜ್ಞತೆ ಹೇಳಬೇಕು.
5: ನಾವು ಜೊತೆಗೆ ಇರ್ತೀವಪ್ಪ,
4: ಯಾಕಂದ್ರೆ ನಮ್ಮನ್ನ ಸಮಾಧಾನ ಮಾಡೋ ಮನಸ್ಸುಗಳು ಬೇಕು. ಏನೋ ಒಂದು ಆಘಾತ ಆಗೈತಿ, ನಮ್ಮ ಜೀವನದಾಗ ದೊಡ್ಡ ಸಂಕಟ ಬಂದೈತಿ ಅಂತ ಅಂದಾಗ ಇಂಥ ಮನಸ್ಸುಗಳು ಬೇಕಲ್ಲ.
5: ಹೌದು
7: ಭೀಮಣ್ಣ, ನಿನ್ನ ಮಾತು ಕೇಳಿದ್ರ ಕತ್ತಲು ಕಳೆದು ಬೆಳಕು ಹರಿದಂಗ ಆತ್ ನೋಡು.
4: ನಮಸ್ಕಾರ.
8: ಇದುವರೆಗೆ ತಾನೊಂದು ಬಗೆದರೆ ಕಥಾನಾಟಕ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಸು ಬೇವಿನಗಿಡದ್, ಶರಣಬಸವ ಚೋಳಿನ್, ಹೇಮಂತ್ ರಾಮಡಗಿ, ಚಂದ್ರಶೇಖರ್ ತೆಂಬದ್ಮನಿ, ನವೀನ್ ಮಹಾಲೆ, ಸುರೇಖಾ ಸುರೇಶ್ ಹಾಗೂ ರಾಖಿ ಹಾನಗಲ್. ಕಥಾನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು.

ಮೂಲ ಕಥೆ ಜಗನ್ನಾಥ ಜಮಾದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಸಂಕಲನ ಚಂದ್ರಶೇಖರ್ ತೆಂಬದಮನಿ, ಪ್ರಸ್ತುತಿ ಸುರೇಖಾ ಸುರೇಶ್.

0: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಮೊಬೈಲ್ ಸ್ಕ್ರೀನ್ ಟೈಮ್ ಮಹತ್ವ, ಪಾಲಕರಲ್ಲಿ ಎಚ್ಚರಿಕೆಯ ಗಂಟೆ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ರೋಹಿಣಿ ಕಲ್ಲೂರ್.
1: ಇಂದಿನ ಆಧುನಿಕ ಯುಗವನ್ನು ಡಿಜಿಟಲ್ ಯುಗ ಎಂದು ಕರೆಯಲಾಗುತ್ತದೆ. ಮೊಬೈಲ್ ಫೋನ್, ಟಿವಿ, ಟ್ಯಾಬ್ಲೆಟ್, ಲ್ಯಾಪ್ಟಾಪ್, ಇವುಗಳ ಬಳಕೆ ಪ್ರತಿಯೊಬ್ಬರ ಜೀವನದ ಭಾಗವಾಗಿ ಬಿಟ್ಟಿದೆ. ವಿಶೇಷವಾಗಿ ಮಕ್ಕಳ ಜೀವನದಲ್ಲಿ ಪರದೆಗಳ ಪ್ರಭಾವ ಬಹಳ ವೇಗವಾಗಿ ಹೆಚ್ಚುತ್ತಿದೆ. ಹಿಂದೆ ಮಕ್ಕಳು ಶಾಲೆಯಿಂದ ಬಂದ ನಂತರ ಮೈದಾನದಲ್ಲಿ ಆಟವಾಡುತ್ತಿದ್ದರು, ಕತೆ ಪುಸ್ತಕಗಳನ್ನು ಓದುತ್ತಿದ್ದರು, ಸ್ನೇಹಿತರ ಜೊತೆ ಸಮಯ ಕಳೆಯುತ್ತಿದ್ದರು. ಆದರೆ ಇಂದು ಬಹುತೇಕ ಸಮಯವನ್ನು ಮೊಬೈಲ್ ಅಥವಾ ಟಿವಿ ಪರದೆಯ ಮುಂದೆ ಕಳೆಯುತ್ತಿದ್ದಾರೆ. ಆನ್ಲೈನ್ ತರಗತಿಗಳು, ವಿಡಿಯೋ ಗೇಮ್ಗಳು, ಕಾರ್ಟೂನ್ಗಳು, ಯೂಟ್ಯೂಬ್ ಮತ್ತು ಸಾಮಾಜಿಕ ಜಾಲತಾಣಗಳು ಮಕ್ಕಳನ್ನು ಹೆಚ್ಚು ಆಕರ್ಷಿಸುತ್ತವೆ. ಕೆಲವೊಮ್ಮೆ ಪೋಷಕರು ತಮ್ಮ ಮಕ್ಕಳನ್ನು ಮೌನವಾಗಿಸಲು ಅಥವಾ ಊಟ ಮಾಡಿಸಲು ಮೊಬೈಲ್ ಕೊಡುವ ಪರಿಸ್ಥಿತಿ ಉಂಟಾಗುತ್ತದೆ. ಹೀಗೆ ನಿಧಾನವಾಗಿ ಪರದೆ ಮಕ್ಕಳ ದಿನಚರಿಯ ಮುಖ್ಯ ಭಾಗವಾಗಿ ಬಿಟ್ಟಿದೆ. ಮೊಬೈಲ್, ಟ್ಯಾಬ್ಲೆಟ್, ಟಿವಿ ಮತ್ತು ಲ್ಯಾಪ್ಟಾಪ್ಗಳಿಂದ ಹೊರಬರುವ ಬೆಳಕಿನಲ್ಲಿ ಮುಖ್ಯವಾಗಿ ಬ್ಲೂ ಲೈಟ್ ಅಂದರೆ ಹೈ ಎನರ್ಜಿ ವಿಸಿಬಲ್ ಲೈಟ್ ಇರುತ್ತದೆ. ಈ ನೀಲಿ ಬೆಳಕು ಮಕ್ಕಳ ದೇಹ ಮತ್ತು ಮೆದುಳಿನ ಕಾರ್ಯವೈಖರಿಯ ಮೇಲೆ ದುಷ್ಟಪರಿಣಾಮ ಬೀರುತ್ತದೆ. ಮನುಷ್ಯನ ದೇಹದಲ್ಲಿ ನಿದ್ರೆಯನ್ನು ನಿಯಂತ್ರಿಸುವ ಮೆಲಟಾನಿನ್ ಎಂಬ ಹಾರ್ಮೋನ್ ಇರುತ್ತದೆ. ಪರದೆಗಳಿಂದ ಬರುವ ಬ್ಲೂ ಲೈಟ್ ಕಣ್ಣಿನ ರೆಟಿನಾದ ಮೇಲೆ ಬಿದ್ದು ಮೆದುಳಿಗೆ ಇನ್ನೂ ಹಗಲು ಇದೆ ಎಂಬ ಸಂದೇಶವನ್ನು ಕಳಿಸುತ್ತದೆ. ಇದರಿಂದ ಮೆಲಟಾನಿನ್ ಉತ್ಪಾದನೆ ಕಡಿಮೆಯಾಗುತ್ತದೆ, ನಿದ್ರೆ ತಡವಾಗುತ್ತದೆ, ಮಕ್ಕಳ ಜೈವಿಕ ಗಡಿಯಾರ ಅಸ್ತವ್ಯಸ್ತವಾಗುತ್ತದೆ. ಪರದೆಗೆ ದೀರ್ಘಕಾಲ ಗಮನ ಹರಿಸಿದಾಗ ಕಣ್ಣು ಮಿಟುಕಿಸುವ ಪ್ರಮಾಣ ಕಡಿಮೆಯಾಗುತ್ತದೆ, ಟಿಯರ್ ಫಿಲ್ಮ್ ಒಣಗುತ್ತದೆ ಹಾಗೂ ಇದರಿಂದ ಕಣ್ಣಿನ ಮೇಲೆ ಒತ್ತಡ ಉಂಟಾಗುತ್ತದೆ. ಸ್ಕ್ರೀನ್ ಎಕ್ಸ್ಪೋಜರ್ನಿಂದ ಡೋಪಮೈನ್ ಬಿಡುಗಡೆಯಾಗುತ್ತದೆ, ಮಕ್ಕಳಿಗೆ ದೈಹಿಕ ಚಟುವಟಿಕೆ ಕಡಿಮೆಯಾಗುತ್ತಿದೆ, ಆಟೋಟಗಳು ಕಡಿಮೆಯಾಗುವುದರಿಂದ ದೇಹದ ತೂಕ ಹೆಚ್ಚಾಗುವುದು ಹಾಗೂ ಆರೋಗ್ಯದ ಸಮಸ್ಯೆಗಳು ಕಾಣಿಸಬಹುದು. ಇದರ ಜೊತೆಗೆ ಹೆಚ್ಚು ಪರದೆಯ ಸಮಯ ಮಕ್ಕಳ ಮನೋವೈಜ್ಞಾನಿಕ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರುತ್ತದೆ. ಕೆಲ ಮಕ್ಕಳು ಕೋಪಿಷ್ಠರಾಗಬಹುದು, ಒಂಟಿತನ ಅನುಭವಿಸಬಹುದು ಅಥವಾ ಕುಟುಂಬದವರ ಜೊತೆ ಮಾತನಾಡುವುದನ್ನು ಕಡಿಮೆ ಮಾಡಬಹುದು. ಕೆಲವೊಮ್ಮೆ ವಿಡಿಯೋ ಗೇಮ್ ಅಥವಾ ಸಾಮಾಜಿಕ ಜಾಲತಾಣಗಳಿಗೆ ಅತಿಯಾಗಿ ಒಲವು ಬೆಳೆದು ವ್ಯಸನದ ರೂಪ ಕೂಡ ಪಡೆಯಬಹುದು. ಹಾಗಾದರೆ ಪೋಷಕರು ಮತ್ತು ಶಿಕ್ಷಕರು ಏನು ಮಾಡಬೇಕು? ಮಕ್ಕಳಿಗೆ ನಿಯಮಿತವಾದ ಮತ್ತು ಮಿತವಾದ ಪರದೆ ಸಮಯವನ್ನು ನಿಗದಿಪಡಿಸಬೇಕು. ಚಿಕ್ಕ ಮಕ್ಕಳಿಗೆ ಹೆಚ್ಚು ಸಮಯ ಮೊಬೈಲ್ ನೀಡಕೂಡದು. ಮಕ್ಕಳ ಜೊತೆ ಸಮಯವನ್ನು ಕಳೆಯಬೇಕು. ಕತೆ ಹೇಳುವುದು, ಪುಸ್ತಕ ಓದಿಸುವುದು, ಚಿತ್ರಕಲೆ, ಸಂಗೀತ ಅಥವಾ ಹೊರಾಂಗಣ ಆಟಗಳಿಗೆ ಪ್ರೋತ್ಸಾಹಿಸುವುದು, ಊಟದ ಸಮಯದಲ್ಲಿ ಮತ್ತು ಮಲಗುವ ಮೊದಲು ಮೊಬೈಲ್ ಬಳಕೆಯನ್ನು ತಪ್ಪಿಸಬೇಕು. ಅತ್ಯಂತ ಮುಖ್ಯವಾಗಿ ಪೋಷಕರು ತಾವೇ ಉತ್ತಮ ಮಾದರಿಯಾಗಬೇಕು. ಮಕ್ಕಳು ಮಾತಿಗಿಂತ ನಡೆ ನುಡಿಯನ್ನು ಹೆಚ್ಚು ಅನುಸರಿಸುತ್ತಾರೆ. ಪೋಷಕರು ಸದಾ ಮೊಬೈಲ್ನಲ್ಲಿ ನಿರತರಾಗಿದ್ದರೆ ಮಕ್ಕಳು ಕೂಡ ಅದನ್ನೇ ಕಲಿಯುತ್ತಾರೆ. ಬ್ಲೂ ಲೈಟ್ ಫಿಲ್ಟರ್ ಅನ್ನು ಬಳಸುವುದು, ನೈಟ್ ಮೋಡ್ ಅಥವಾ

0: ರೀಡಿಂಗ್ ಮೋಡ್ ಅನ್ನು ಆನ್ ಮಾಡುವುದು, ಸ್ಕ್ರೀನ್ ಬ್ರೈಟ್ನೆಸ್ ಅನ್ನು ಕಡಿಮೆ ಮಾಡುವುದು. 20-20-20 ನಿಯಮ ಅಂದರೆ ಪ್ರತಿ 20 ನಿಮಿಷಕ್ಕೆ 20 ಅಡಿ ದೂರದ ವಸ್ತುವನ್ನು 20 ಸೆಕೆಂಡು ನೋಡುವುದು. ಇದರಿಂದ ಕಣ್ಣಿನ ಮೇಲೆ ಬೀಳುವ ಒತ್ತಡವನ್ನು ತಡೆಗಟ್ಟಬಹುದು. ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ತಡೆಯುವುದು ಸಾಧ್ಯವಿಲ್ಲ, ಅದರ ಅಗತ್ಯವೂ ಕೂಡ ಇಲ್ಲ. ಆದರೆ ಅದರ ಬಳಕೆಯಲ್ಲಿ ಸಮತೋಲನ ಇರಬೇಕು. ಮಕ್ಕಳ ಬಾಲ್ಯವು ಆಟ, ಕಲಿಕೆ, ಸ್ನೇಹ ಮತ್ತು ಕುಟುಂಬದ ಪ್ರೀತಿಯಿಂದ ತುಂಬಿರಬೇಕು, ಕೇವಲ ಪರದೆಗಳಿಂದ ಅಲ್ಲ. ಆದ್ದರಿಂದ ನಾವೆಲ್ಲರೂ ಸೇರಿ ಮಕ್ಕಳಿಗೆ ಆರೋಗ್ಯಕರ ಡಿಜಿಟಲ್ ಜೀವನ ಶೈಲಿಯನ್ನು ರೂಪಿಸೋಣ.
1: ಮೊಬೈಲ್ ಸ್ಕ್ರೀನ್ ಟೈಮ್ ಮಹತ್ವ, ಪಾಲಕರಲ್ಲಿ ಎಚ್ಚರಿಕೆಯ ಗಂಟೆ, ಈ ಬಗ್ಗೆ ಮಾತನಾಡಿದವರು ರೋಹಿಣಿ ಕಲ್ಲೂರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಮನುಷ್ಯನ ನಿದ್ದೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

ಆಕಾಶವಾಣಿ ಧಾರವಾಡ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿ ಧಾರವಾಡ. ಕೇಳುಗರೆ, ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

7:02 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ

0: ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
7: ಹೌದು, ನನಗೂ ಬಂದಿದೆ ಕಣೆ.
6: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
8: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
6: ಅಯ್ಯೋ, ನಿಂಗೂ ಬಂತಾ?
8: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
6: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
9: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ದು ಜೂನ್ 3ರಂದು ಸಂಜೆ 4:05 ಪ್ರಮಾಣವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿದೆ. ರಾಜ್ಯಪಾಲರು ಪ್ರಮಾಣವಚನ ಬೋಧಿಸಲಿದ್ದು ಡಿಕೆ ಶಿವಕುಮಾರ್ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು.
1: Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara seconded it. CLP again unanimously accepted the name. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress, going to take oath as a Chief Minister along with his team on 3rd evening.
0: ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ

0: ರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಪಾಲ್ಗೊಳ್ಳಲಿದ್ದಾರೆ. 7 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ ಚದರ ಅಡಿಯಷ್ಟು ವಿಸ್ತಾರವಾದ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ 700ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ. ಡಾ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಸಂಕಲ್ಪದಂತೆ ನಿರ್ಮಾಣಗೊಂಡ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿರಿ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ಧನ.
1: ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ನಮ್ಮ ಇಡೀ ಭಾರತ ದೇಶದ ಒಂದು ಮಾದರಿಯ ಇಂಡಸ್ಟ್ರಿಯ ಪಾರ್ಕ್ ಅಲ್ಲಿ ಒಂದು ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಎಲ್ಲ ವ್ಯವಸ್ಥೆಗಳು ಹೊಂದಿದೆ. ಇದರಲ್ಲಿ ಬಟ್ಟೆಗಳನ್ನ ಹೊಲಿತೇವೆ, ಫೆನಾಯಿಲ್ಲು, ಕ್ಲೀನಿಂಗ್ ಏಜೆಂಟ್ಗಳು, ದೀಪದ ಎಣ್ಣೆ, ಉಪ್ಪಿನಕಾಯಿಗಳು, ಅಗರಬತ್ತಿಗಳು, ಹೀಗೆ ಹಲವು 10 ಪ್ರತಿನಿತ್ಯ ಬೇಕಾದಂತಹ ಉತ್ಪನ್ನಗಳನ್ನ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಮಹಿಳೆಯರು ಉತ್ಪಾದನೆ ಮಾಡಿ ಅದನ್ನ ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮದೇ ಆದಂತಹ 13 ಅಂಗಡಿಗಳ ಮೂಲಕ, 13 ಲೈನ್ ಸೇಲ್ಗಳ ಮೂಲಕ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ರಮೇಶ್ ಅರವಿಂದ್ ರವರು ನಮ್ಮ ರಾಯಭಾರಿಯಾಗಿ ಈ ಸಿರಿಯನ್ನು ಇಡೀ ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಆ ಡಿಗ್ನಿಟಿ ಆಫ್ ಲೇಬರ್ ಫೀಲ್ ಮಾಡತಕ್ಕಂತಹ ಒಂದು ಪ್ರೌಡ್ ಮೊಮೆಂಟ್ ಇದು. ನಿಜವಾಗ್ಲೂ ಇವತ್ತೊಂದು ನಮ್ಮ ಹಿರಿಯ ದಿನದಲ್ಲಿ ಅಭೂತಪೂರ್ವವಾದ ಕ್ಷಣಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.
0: ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ ಸೇರುತ್ತಿದ್ದು, ಅನುಮೋದಿತ 80 ಕೋಟಿ ರೂಪಾಯಿ ವೆಚ್ಚದ ಶುದ್ಧೀಕರಣ ಯೋಜನೆಯನ್ನು ಮುಂಬರುವ 1 ವಾರದೊಳಗೆ ಅನುಷ್ಠಾನಕ್ಕೆ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಗಂಭೀರ ವಿಷಯವಾಗಿದ್ದು, ಲೋಕಾಯುಕ್ತ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದು, ಮುಂದಿನ ಬೆಳವಣಿಗೆಗಳ ಮೇಲೆ ನಿಗಾ ವಹಿಸಲಿದೆ ಎಂದು ಕೆಎನ್ ಫಣೀಂದ್ರ ತಿಳಿಸಿದರು. ಸಂಸ್ಕೃತಿ, ಸಂಗೀತ, ಕಲೆ, ಯೋಗದಲ್ಲಿ ನಮ್ಮ ಅಸ್ಮಿತೆ ಇದೆ. ನಮ್ಮತನ, ನಮ್ಮ ಸಂಸ್ಕೃತಿಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡ ಸತ್ತೂರಿನ ಡಾ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ರಾಷ್ಟ್ರೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರ ಜುಗಲ್ಬಂದಿ, ಪಂಡಿತ್ ಕುಮಾರ್ ಮರಡೂರ್, ವಿದುಷಿ ಅನುಪಮಾ ಭಾಗವತ್, ಅನಿರುದ್ಧ ಐತಾಳ್ ಹಾಗೂ ನಿಷಾದ್ ಮತ್ತು ನೌಶಾದ್ ಹರ್ಲಾಪುರ್ ಅವರ ಸಂಗೀತ ಕಚೇರಿಗಳು ಗಮನ ಸೆಳೆದವು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ತಂಬಾಕು ಮತ್ತು ಧೂಮಪಾನ ಮುಕ್ತ ದಿನಾಚರಣೆ. ಇಂದಿನಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಪದ್ಮಶ್ರೀ ಡಾ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಆಸ್ಪತ್ರೆಯ ರೋಗಲಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಇಂದು ನಾವೆಲ್ಲರೂ ವಿಶ್ವ ತಂಬಾಕು ರಹಿತ ದಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆಚರಿಸುತ್ತೇವೆ. ನಾವು ಪ್ರತಿ ದಿವಸನೂ ತಂಬಾಕು ರಹಿತ ದಿನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ತಂಬಾಕು ಸೇವನೆಯಿಂದ ಕುಟುಂಬ, ಸಮಾಜ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ. ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಶ್ವಾಸಕೋಶ ರೋಗಗಳು, ಮಧುಮೇಹ, ದೀರ್ಘ

0: ಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ, ಸಿಒಪಿಡಿ ಅಂತ ಕರಿತೇವೆ, ಕ್ಷಯ ರೋಗ ಹಾಗೂ ಕಣ್ಣಿನ ಮೇಲೆ ಇದರ ದುಷ್ಪರಿಣಾಮಗಳು ಇರುತ್ತದೆ. ಪರಿಸರದ ಮೂಲಕ ನೋಡುವುದಾದರೆ ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 2 ಲಕ್ಷ ಹೆಕ್ಟೇರ್ ಎಂದು ಅಂದಾಜಿಸಲಾಗಿದೆ. ತಂಬಾಕು ಬೆಳೆಯುವ ಭೂಮಿ ಜೈವಿಕ ಉತ್ಪಾದನೆ ನಷ್ಟ ಆಗುತ್ತದೆ. ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಭಾರಿ ಬಳಕೆಯಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತಾ ಬರುತ್ತದೆ.
1: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ 11:30ಕ್ಕೆ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದಲ್ಲಿ ಒಟ್ಟು 6,000 ಗ್ರಾಮ ಪಂಚಾಯಿತಿಗಳ ಪೈಕಿ 4,000 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಸ್ವಚ್ಛತಾ ವಾಹಿನಿಗಳನ್ನಾಗಿ ನಿಯೋಜಿಸಲಾಗಿದೆ. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗುವುದು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ 2026ರ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 4 ವಿಧದಲ್ಲಿ ವೈಜ್ಞಾನಿಕವಾಗಿ ಕಸವನ್ನು ನಿರ್ವಹಿಸುವಂತೆ ಮ್ಯಾಪಿಂಗ್ ವ್ಯವಸ್ಥೆ ರೂಪಿಸಬೇಕು, ವೇಸ್ಟ್ ಟು ಎನರ್ಜಿ, ವೇಸ್ಟ್ ಟು ವೆಲ್ತ್ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಧಾರವಾಡ ತಾಲೂಕು ಸಿಂಗನಹಳ್ಳಿ ಗ್ರಾಮದ ಕರೆಮ್ಮನ ಕೆರೆಯಲ್ಲಿ ಈಜಲು ಹೋಗಿ 3 ಬಾಲಕರು ಮುಳುಗಿ ಮೃತಪಟ್ಟ ದುರ್ಘಟನೆ ನಡೆದಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಂತ್ರಾಂಶ ಅಭಿವೃದ್ಧಿ ಹಾಗೂ ಅನುಷ್ಠಾನದಲ್ಲಿ ತೋರಿದ ಅತ್ಯುತ್ತಮ ಸಾಧನೆಗಾಗಿ ಎಕ್ಸಲೆನ್ಸ್ ಇನ್ ಕ್ಲೌಡ್ ಅಡಾಪ್ಷನ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಗದಗ್ ವಿಭಾಗೀಯ ಸಂಚಾರ ಅಧಿಕಾರಿ ಪಡಿಯಪ್ಪ ಮೇತ್ರಿ ಹೊಸದಿಲ್ಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30ಕ್ಕೆ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಧಾರವಾಡ.
3: ಕಣ್ಣುಗಳು ನಯನ
4: ನಯನ ದೀಪ.
2: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
5: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
4: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
5: ಕಣ್ಣಿನ ಪೊರೆ ಗ್ಲೂಕೋಮಾ ಶಸ್ತ್ರಚಿಕಿತ್ಸೆ,
4: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ ಮೆಳ್ಳುಗಣ್ಣಿನ ಚಿಕಿತ್ಸೆ,
5: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
4: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
5: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
4: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದುರಹಿತ ಸೌಲಭ್ಯ,
5: ಎನ್ಎಬಿಎಚ್ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
5: ಸೋಮೇಶ್ವರ ಹೈಟ್ಸ್ ಹಳೆ ಡಿಎಸ್ಪಿ ಸರ್ಕಲ್,
4: ಹಳ್ಳಿಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
5: 0836279111,
4: 279222. ARMD ಮತ್ತು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರಕ್ಷಾ ಪಲ್ಲೇದ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುವವರು ಮಾಯಾರಾಮನ್. ನಮಸ್ಕಾರ ಶ್ರೋತೃಗಳೇ. ಕಣ್ಣಿನ ತೊಂದರೆಗಳು ಯಾವುದೇ ವಯಸ್ಸಿಗೂ ಬರಬಹುದು. ಸಣ್ಣವರಿದ್ದಾಗ ಬರುವಂತಹವು ಬೇರೆ, ಸಮೀಪ ದೃಷ್ಟಿ, ಆಮೇಲೆ ಬರಬರ್ತಾ ದೂರದೃಷ್ಟಿ, ಹಿಂಗ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳು ಎದುರಾಗುವಂತವು. ಸಣ್ಣವರಿದ್ದಾಗಂತೂ ದೂರಿದ್ ಕಾಣಲಿಲ್ಲ ಅಂತಂದ್ರ ಅವಾಗ ನಾವು ಕಣ್ಣಿನ ತಜ್ಞರ ಹತ್ರ ಹೋಗ್ತೀವಿ, ನಮ್ಗೆ ಬೇಕಾದಂತಹ ಪರಿಕರಗಳನ್ನ ತಗೊಳ್ತೀವಿ, ಆ ಮೂಲಕ ಚಿಕಿತ್ಸೆಯನ್ನ ಪಡ್ಕೊಳ್ತೀವಿ. ಆದ್ರ ವಯಸ್ಸು ಜಾಸ್ತಿ ಆದಂಗ ಕಣ್ಣಿನ ತೊಂದರೆಗಳು ಕೂಡ ಆಗಾಗ ಕಾಣಿಸ್ಕೊಳ್ತಾವ. ಇವತ್ತ ಡಾಕ್ಟರ್ ರಕ್ಷಾ ಪಲ್ಲೇದವರು ನಮ್ ಜೊತೆಗಿದ್ದಾರೆ. ಇವರು ಧಾರವಾಡದ ಡಾಕ್ಟರ್ ಎಂ ಎಂ ಜೋಶಿ

0: ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ರೆಟಿನಾ ತಜ್ಞೆಯಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಕ್ಷಾ ಪಲ್ಲೆಯದವರ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು.
0: ರಕ್ಷಾ, ಈಗ ಕಣ್ಣಿನ ತೊಂದರೆಗಳು ಸಾಕಷ್ಟು ಬರ್ತಾವ, ವಯಸ್ಸಾದಂಗ ಆದಂಗ. ಅದರೊಳಗ ARMD ಅನ್ನೋ ಅಂತದ್ದು ಒಂದು ಅಂತ ಕೇಳಿದೆ, ಈ ಬಗ್ಗೆ ಹೇಳ್ತೀರಾ?
1: ಇದು ARMD ಅಂದರೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್. ಯೂಶಲಿ ನಾವು ಪೇಷಂಟ್ಸ್ ಗೆ ಹೇಳಿರ್ತೇವೆ ಇದು ವಯಸ್ಸಿಂದ ನಿಮ್ಗೆ ರೆಟಿನಾ ಎಫೆಕ್ಟ್ ಆಗಿದೆ ಅಂತ, ಬಟ್ ಇದು ಸಾಕಷ್ಟು ಜನಗೆ ಏನಂತ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಇವತ್ತು ಮಾತನಾಡುತ್ತೇನೆ. ARMD ಅಂದ್ರೆ ಹೆಸರಿನಲ್ಲೇ ಇದೆ, ಏಜ್ ರಿಲೇಟೆಡ್ ಅಂದ್ರೆ ಒಂದು 50-60 ವರ್ಷ ನಂತರ ಯೂಶಲಿ ಸ್ಟಾರ್ಟ್ ಆಗುವಂತಹ ರೋಗ ಇದು. ಮ್ಯಾಕ್ಯುಲರ್ ಡಿಜೆನರೇಷನ್, ಮ್ಯಾಕ್ಯುಲಾ ಅಂದರೇನು, ನಮ್ಮ ಅಕ್ಷಿಪಟ ಏನಿದೆ ರೆಟಿನಾ ಅದರೊಳಗೆ ಸೆಂಟರ್ ಅಂದ್ರೆ ಕೇಂದ್ರ ಭಾಗವಾದದ್ದು ಮ್ಯಾಕ್ಯುಲಾ, ನಮ್ಗೆ ಮೇನ್ ವಿಷನ್ ಕೊಡುವಂತಹ ಭಾಗ ಅದು. ಅದರದ್ದು ಡಿಜೆನರೇಷನ್ ಅಂದ್ರೆ ಅದರದ್ದು ಚೇಂಜಸ್ ಏನೇನಾಗ್ತದೆ, ಸೊ ಅದರಿಂದ ಯಾರಿಗೆಲ್ಲ ಬರ್ತದೆ ಅಂತ ಇವತ್ತು ಮಾತನಾಡುತ್ತೇವೆ.
0: ಇದು ARMD ಅಂತ ಏನ್ ಹೇಳಿದ್ರಲ್ಲ ಡಾಕ್ಟರ್, ಇದು ಬಂದದ ಅಂತ ರೋಗಿಗಳಿಗೆ ಹೆಂಗ್ ಗೊತ್ತಾಗ್ಬೇಕು?
1: ಇದು ಹೇಗೆ ಅಂದ್ರೆ ಮೇನ್ ಪೇಷಂಟ್ಸ್ ಗೆ ಸೆಂಟರ್ ನಲ್ಲಿ ನೋಡ್ಬೇಕಾದ್ರೆ ದೃಷ್ಟಿ ಕಡಿಮೆ ಆಗುತ್ತದೆ, ಅಂದ್ರೆ ಪೆರಿಫೆರಿ ಸುತ್ತಲೂ ಪರವಾಗಿಲ್ಲ, ಅದ್ರ ದೃಷ್ಟಿ ಚೆನ್ನಾಗಿರ್ತದೆ, ಬಟ್ ಸೆಂಟರ್ ಭಾಗ ನೋಡ್ಬೇಕಾದ್ರೆ ದೃಷ್ಟಿ ಕಡಿಮೆ ಅನ್ಸುತ್ತೆ. ಮತ್ತೆ ಒಂದು ವಸ್ತು ಬ್ರೈಟ್ ಆಗಿ ಕಾಣ್ತಿರೋದು ಸ್ವಲ್ಪ ಡಲ್ ಆಗಿ ಕಾಣ್ತದೆ, ಆಮೇಲೆ ಹತ್ರದ ಓದ್ಬೇಕಾದ್ರೂ ಸಹ ಕಷ್ಟ ಆಗ್ತದೆ, ಮತ್ತೆ ಫೈನ್ ಡೀಟೇಲ್ಸ್ ಅಂದ್ರೆ ಸೂಕ್ಷ್ಮ ಇದೆಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಈಗ ಬುಕ್ ನಲ್ಲಿ ನೋಡ್ಬೇಕಾದ್ರೆ ಸ್ಟ್ರೇಟ್ ಲೈನ್ಸ್ ಎಲ್ಲ ಸ್ವಲ್ಪ ಕರ್ವ್ ಅಂದ್ರೆ ವೇವಿ ವೇವಿ ತರ ಕಾಣುವ ಸಾಧ್ಯತೆ ಈ ಡಿಸೀಸ್ ನಲ್ಲಿ ಬರ್ತದೆ.
0: ಅಂದ್ರೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ,
1: ಸ್ಪಷ್ಟವಾಗಿ ಕಾಣೋದಿಲ್ಲ.
0: ಅವಾಗ ನಾವು ಅನ್ಕೋಬೇಕು ಅಂದ್ರೆ ಏನೋ ಆಗಿರಬಹುದು, ನಾವು ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕು ಅಂತ.
1: ಹೌದು, ಯೂಶಲಿ ಬರೀ ಗ್ಲಾಸ್ ಚೇಂಜ್ ಮಾಡಿಸ್ಬೇಕು ಅಂತ ಅನ್ಕೊಂತಾರೆ, ಬಟ್ ಅದಲ್ಲದೆ ಬೇರೇನು ಇದೆ ಅಂತ ಬಂದ್ಬಿಟ್ಟು ಅವರು ತೋರಿಸಿದ್ರೆ ಅವ್ರಿಗೆ ಅಂದ್ರೆ ನಾವೆಲ್ಲ ಫಂಡಸ್ ನೋಡ್ಬಿಟ್ಟು ಏನಾಗಿದೆ ಅಂತ ನಾವು ಸ್ಕ್ರೀನಿಂಗ್ ಮಾಡ್ತೇವೆ.
0: ಇದ್ರೊಳಗೆ ಎಷ್ಟು ವಿಧಗಳವ ಡಾಕ್ಟರ್?
1: ಮೇನ್ ಇದರಲ್ಲಿ ಡ್ರೈ ARMD, ವೆಟ್ ARMD ಅಂತ ಇದೆ ಎರಡು. ಇದು ಅದಕ್ಕಿಂತ ಮುಂಚೆ ನಾವು ಇದು ಯಾರಿಗೆಲ್ಲ ಬರ್ತದೆ ಅಂತ ಡಿಸ್ಕಸ್ ಮಾಡುವ.
0: ರಿಸ್ಕ್
1: ಫ್ಯಾಕ್ಟರ್ಸ್ ಏನು ಅಂತ, ಇದು ನಾನು ಹೇಳ್ದಂಗೆ ಯೂಶಲಿ 50-60 ಇಯರ್ಸ್ ಮೇಲ್ಪಟ್ಟನವ್ರಿಗೆ ಬರ್ತದೆ. ಮತ್ತೆ ಇನ್ನೊಂದೇನಂದ್ರೆ ಮೇನ್ಲಿ ಅನ್ಹೆಲ್ತಿ ಲೈಫ್ ಸ್ಟೈಲ್, ಅದು ಒಂದು ಮೇನ್ ರೀಸನ್. ಮತ್ತೆ ತುಂಬಾ ಬಿಸಿಲಿನಲ್ಲಿ ನೋಡೋದ್ರಿಂದ UV ರೇಡಿಯೇಷನ್ ಇಂದ ಸಹ ಬರ್ತದೆ, ಕೊಲೆಸ್ಟ್ರಾಲ್ ಅದರಿಂದ ಸಹ ಬರ್ತದೆ. ಮತ್ತೆ ಕೆಲವೊಬ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ಹೈ BP ಆಗ್ಲಿ, ಈವನ್ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ ನಾವು. ಇದ್ರ ಒಳಗಡೆ ಎರಡು ವಿಧ ಬರ್ತದೆ, ಡ್ರೈ ARMD ಮತ್ತೆ ವೆಟ್ ARMD ಅಂತ. ಡ್ರೈ ಅಂದ್ರೆ ಯೂಶಲಿ ಹೇಗೆ ಅಂದ್ರೆ 10 ಜನ ನಾವು ARMD ಕೇಸಸ್ ಇದ್ರೆ 8-9 ಜನಕ್ಕೆ ಡ್ರೈ ARMD ನೇ ಇರ್ತದೆ. ಏನಾಗ್ತದೆ ಅಂದ್ರೆ ನಿಮ್ಗೆ ಜಸ್ಟ್ ರೆಟಿನಾದಲ್ಲಿ ಚೇಂಜಸ್ ಕಾಣ್ತದೆ, ಅಂದ್ರೆ ನಾವೇನ್ ಡ್ರೂಸನ್ಸ್ ಅಂತೀವಿ ಅಂದ್ರೆ ಒಂಥರ ಲಿಪಿಡ್ ಕೊಲೆಸ್ಟ್ರಾಲ್ ತರ ಡೆಪಾಸಿಟ್ಸ್ ನಮ್ಗೆ ರೆಟಿನಾದ ಕೆಳಗಡೆ ಭಾಗದಲ್ಲಿ ತುಂಬಿಕೊಳ್ತದೆ. ವೆಟ್ ARMD ಅಲ್ಲಿ ಏನಾಗ್ತದೆ ಅಂದ್ರೆ ಹೊಸ ರಕ್ತನಾಳಗಳು ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ, ರೆಟಿನಾದ ಕೆಳಗಡೆಯಿಂದ ಹೊಸ ರಕ್ತನಾಳಗಳು ಬೆಳೆದು ಮತ್ತೆ ಅದು ರೆಟಿನಾನ ಲಿಫ್ಟ್ ಮಾಡ್ತದೆ. ಏನಂದ್ರೆ ರಕ್ತ ಅಥವಾ ಒಂದು ಫ್ಲೂಯಿಡ್ ಕಲೆಕ್ಷನ್ ಆಗ್ತಾ ಹೋಗ್ತದೆ ಇದು ವೆಟ್ ARMD ಒಳಗಡೆ. ಸೊ ಎರಡರಿಂದನೂ ನಿಮ್ಗೆ ಸಿವಿಯರ್ ವಿಷನ್ ಲಾಸ್ ಆಗ್ತಾ ಹೋಗ್ತದೆ. ಬಟ್ ಏನ್ ವೆಟ್ ARMD ಅಂತ ಹೇಳ್ತಾ ಇದೀವಲ್ಲ, ಅದರಿಂದ ಹೊಸ ರಕ್ತನಾಳಗಳು ಬಂದ್ಬಿಟ್ಟು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತದೆ, ಮತ್ತೆ ಅದು ಪರ್ಮನೆಂಟ್ ಆಗಿ ಒಂದು ಸ್ಕಾರ್ ತರ ಉಳಿಯೋ ಚಾನ್ಸಸ್ ಸಹ ಇರ್ತದೆ.
0: ಇದು ವೆಟ್ ARMD ಡ್ರೈ ARMD ಒಳಗ ತೊಂದರೆ ಅಂತಂದ್ರೆ ದೃಷ್ಟಿ ಕಡಿಮೆ
1: ಆಗ್ತಾ ಹೋಗ್ತದೆ ಅವ್ರಿಗೆ. ಜಸ್ಟ್ ಒಂದು ರೆಟಿನಾದಲ್ಲಿ ಮ್ಯಾಕ್ಯುಲಾ ಇದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ತರ ಕಾಣ್ತಾ ಹೋಗ್ತದೆ, ಅಂದ್ರೆ ಡಾಕ್ಟರ್ಸ್ ಗೆ ನೋಡಿದಾಗ ಗೊತ್ತಾಗ್ತದೆ ಅಂದ್ರೆ ಏನೇನ್ ಚೇಂಜಸ್ ಆಗಿದೆ, ಮತ್ತೆ ಅವ್ರಿಗೆ ನೆಕ್ಸ್ಟ್ ಏನ್ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂತ ಗೊತ್ತಾಗ್ತಾ ಹೋಗ್ತದೆ.
0: ತಪಾಸಣೆ ಮಾಡಿದ ನಂತರವೇ ಗೊತ್ತಾಗುದು.
1: ಹೌದು, ಇದು ಏನ್ ಫಸ್ಟ್ ಪೇಷಂಟ್ಸ್ ಗೆ ಜಸ್ಟ್ ವಿಷನ್ ಲಾಸ್ ಅಂತಾನೆ ಬರುದು, ಮತ್ತೆ ಹೇಳ್ದ ಹಾಗೆ ಸ್ಟ್ರೇಟ್ ಲೈನ್ಸ್ ಎಲ್ಲ ಸ್ವಲ್ಪ ಕರ್ವಿ ತರ ಕಾಣಬಹುದು. ಇದರಿಂದ ನೆಕ್ಸ್ಟ್ ನಾವು ನೋಡಿಕೊಂಡು ರೆಟಿನಾದು ಸ್ಕ್ರೀನಿಂಗ್ ಮಾಡಬೇಕಾಗ್ತದೆ.
0: ಈಗ ARMD ಅದ ಅಂತ ಗೊತ್ತಾದ್ಮೇಲೆ ಅದಕ್ಕಿರುವಂತಹ ಚಿಕಿತ್ಸೆ ಏನು ಡಾಕ್ಟರ್?
1: ಇದು ಫಸ್ಟ್ ಅದೇ ಬಂದಾಗ ನಾವು ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ನೋಡ್ಕೊಂಡು, ಸಪೋಸ್ ಬರೀ ಡ್ರೈ ARMD ಅಂತ ಇದೆ ಅಂತ ಅಂದ್ರೆ ಅವ್ರಿಗೆ ನಾವು OCT ಅಂತ ಮಾಡ್ತೇವೆ, ಅದು ರೆಟಿನಾದ ಸ್ಕ್ಯಾನ್ ಮಾಡ್ತೇವೆ. ಮಾಡಿಬಿಟ್ಟು ಅದು ಎಷ್ಟು ಏನ್ ಲೇಯರ್ಸ್ ಎಫೆಕ್ಟ್ ಆಗಿದೆ ಏನು, ಅದು ನೆಕ್ಸ್ಟ್ ಏನಾದ್ರು ಬ್ಲೀಡಿಂಗ್ ಕಾಸ್ ಆಗ್ತಾ ಇದೇನೆ, ಏನಾದ್ರು ಹೊಸ ರಕ್ತನಾಳಗಳಿದೆನಾ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು, ಇಲ್ಲ ಅದು ಬರೀ ಡ್ರೈ ಸ್ಟೇಜ್ ಅಲ್ಲಿ ಇದೆ ಅಂತ ಅಂದ್ರೆ ಅದಕ್ಕೆ ನೆಕ್ಸ್ಟ್ ನಾವು ಕಣ್ಣಿಗೆ ಅಂದ್ರೆ ಒಂದು ಯೂಸ್ ಆಗೋ ತರ ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್, ವೈಟಮಿನ್ ಅಂದ್ರೆ ಎಲ್ಲ ಸೇರ್ಬಿಟ್ಟು ಮಾತ್ರೆ ಸಿಗ್ತದೆ ನಮ್ಗೆ. ಎರಡ್ ಸ್ಟಡಿ ಪ್ರಕಾರ ನಮ್ಗೆ ಅಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾ ಮಾತ್ರೆಗಳಿದೆ, ಸೊ ಅದು ನಾವು ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡ್ತೇವೆ. ಆ ಟ್ಯಾಬ್ಲೆಟ್ ನಲ್ಲಿ ಮೇನ್ ಏನ್ ಇರ್ತದೆ ಅಂದ್ರೆ ಮೇನ್ ಆಗಿ ವೈಟಮಿನ್ ಸಿ ಇರ್ತದೆ, ವೈಟಮಿನ್ ಇ, ಮತ್ತೆ ಬೀಟಾ ಕ್ಯಾರೋಟಿನ್, ಜಿಂಕ್, ಲೂಟಿನ್, ಜಿಯಾಜಾಂತಿನ್, ಇದೆಲ್ಲ ಅಂಶಗಳಿರುವಂತಹ ವೈಟಮಿನ್ ಆಂಟಿ ಆಕ್ಸಿಡೆಂಟ್ ಟ್ಯಾಬ್ಲೆಟ್ ನ ನಾವು ಪೇಷಂಟ್ಸ್ ಗೆ ಪ್ರಿಸ್ಕ್ರೈಬ್ ಮಾಡ್ತೇವೆ. ಯೂಶಲಿ ದಿನಕ್ಕೆ ಒಂದು ಆತರ ಕೊಡ್ತಾ ಹೋಗ್ತೇವೆ, ಅಂದ್ರೆ ಅದು ಯಾವ ಸ್ಟೇಜ್ ನಲ್ಲಿ ಅಂತ ನೋಡ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಒಂದು 3-6 months, ಕೆಲವೊಬ್ಬರಿಗೆ ತುಂಬಾ ಸಿವಿಯರ್ ಇದ್ರೆ ಇನ್ನ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತೇವೆ. ಅದೇ ನೀವು ವೆಟ್ ARMD ಅಂದ್ರೆ ನಾನು ಏನ್ ಹೇಳಿದೆ ಅದು ಬ್ಲೀಡಿಂಗ್ ತರದ್ದು, ಇಲ್ಲಾಂದ್ರೆ ಹೊಸ ರಕ್ತನಾಳಗಳು, ಫ್ಲೂಯಿಡ್ ಕಲೆಕ್ಷನ್, ರೆಟಿನಾದ ಕೆಳಗಡೆ ಆತರ ಏನಾದ್ರೂ ಇತ್ತಂದ್ರೆ ಪೇಷಂಟ್ಸ್ ಗೆ ಅದು ಜಸ್ಟ್ ಇದು ಟ್ಯಾಬ್ಲೆಟ್ ಇಂದ ಸರಿ ಹೋಗೋದಿಲ್ಲ, ಅದನ್ನ ನಾವು OCT ಮಾಡಿಕೊಂಡು ನಾವು ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ನಾವು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಅಂತೀವಿ, ಅಂದ್ರೆ ಕಣ್ಣಿನ ಒಳಗಡೆ ಕೊಡುವ ಇಂಜೆಕ್ಷನ್ಸ್.
0: ಈಗ ನಾವು ಬೇರೆ ಕಾಯಿಲೆ ಬಂದಾಗ ಹೆಂಗ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಇಂಜೆಕ್ಷನ್ ಕೊಡ್ತಾರೋ ಡಾಕ್ಟರ್, ಆತರ ನೀವು ಕಣ್ಣೊಳಗ ಕೂಡ ಇಂಜೆಕ್ಷನ್ ಕೊಡ್ತೀರಿ?
1: ಹೌದು, ಅಂದ್ರೆ ನಮ್ಗೆ ಏನು

0: ನಾವು ಯೂಶಲಿ ಕೈ ಇಂಜೆಕ್ಷನ್ ಆ ತರ ಎಲ್ಲ ಕೇಳಿರ್ತೇವೆ, ಬಟ್ ಇದು ಕಣ್ಣಿನ ಒಳಗಡೆ ಕೊಡುವಂತಹ ಇಂಜೆಕ್ಷನ್. ಇದು ನಮ್ದು ಕಣ್ಣಿಂದು ಹಿಂದ್ಗಡೆ ಅಂದ್ರೆ ಲೆನ್ಸ್ ಕಡೆ ಹಿಂದ್ಗಡೆ ನಮ್ಗೆ ವಿಟ್ರಿಯಸ್ ಜೆಲ್ ಅಂತ ಇದೆ, ಅದೊಂಥರ ಜೆಲ್ ಫಾರ್ಮಲ್ ಇರ್ತದೆ. ಸೊ ಅದಕ್ಕೆ ನಾವು ಒಳಗಡೆ ಇಂಜೆಕ್ಷನ್ ಮಾಡ್ಬಿಟ್ಟು ಅದನ್ನ ಇಂಜೆಕ್ಟ್ ಮಾಡ್ತೀವಿ ಫ್ಲೂಯಿಡ್ ನ. ಅದರಲ್ಲಿ ವೇರಿಯಸ್ ಡ್ರಗ್ಸ್ ಎಲ್ಲ ಇರ್ತದೆ. ಸೊ ಅದು ಅಂದ್ರೆ ಯಾವ ಡಿಸೀಸ್ ಬಂತು ಅಂತ ಅದನ್ನ ನೋಡ್ಕೊಂಡ್ಬಿಟ್ಟು, ಅಂದ್ರೆ ಒಂದೇ ಇಂಜೆಕ್ಷನ್ ಅಲ್ಲಿ ಸರಿ ಹೋಗೋದಿಲ್ಲ. ಪೇಷಂಟ್ ಕೇಳ್ತಾರೆ ಒಂದೇ ಇಂಜೆಕ್ಷನ್ ಸಾಕ ಅಂತ, ಇಲ್ಲ, ಒಂದ್ ಇಂಜೆಕ್ಷನ್ ಅಲ್ಲಿ ಯೂಶಲಿ ಕಡಿಮೆ ಆಗೋದಿಲ್ಲ. ಕೆಲವೊಂದ್ಸಲ ಮೂರ್ ಲೋಡಿಂಗ್ ಡೋಸ್ ಅಂತ ಫಸ್ಟ್ ಹೇಳಿರ್ತೇವೆ, ಅಂದ್ರೆ ಒಂದೊಂದು ತಿಂಗಳಿಗೆ ಬಿಟ್ಬಿಟ್ಟು ಒಂದೊಂದು ಇಂಜೆಕ್ಷನ್ ಅಂತ. ಇಲ್ಲ, PRN ಪ್ರೋಟೋಕಾಲ್ ಅಂತ ಇದೆ, ಅಂದ್ರೆ ಆಸ್ ಅಂಡ್ ವೆನ್ ರಿಕ್ವೈರ್ಡ್, ಅಂದ್ರೆ ಇವತ್ತು ಕೊಡ್ತೇವೆ, ನೆಕ್ಸ್ಟ್ ತಿಂಗಳಲ್ಲಿ ಪರವಾಗಿಲ್ಲ ರಿಕವರಿ ಇದೆ ಅಂತ ಅಂತ ನೋಡಿದ್ರೆ ನೆಕ್ಸ್ಟ್ ಮತ್ತೆ ನಮ್ಗೆ ಯಾವಾಗ ಫ್ಲೂಯಿಡ್ ಕಲೆಕ್ಷನ್ ಆಗುತ್ತೆ ಅವಾಗ ಮತ್ತೆ ಕೊಡ್ತಾ ಹೋಗ್ಬೋದು.
1: ಈಗ ನೀವು ಇಂಜೆಕ್ಷನ್ ಮಾಡುವಾಗ ಯಾವ್ಯಾವ ರೀತಿಯ ಟೆಸ್ಟ್ ಮಾಡ್ತೀರಿ?
0: ಇಂಜೆಕ್ಷನ್ಸ್ ಮಾಡೋಕಿನ ಮುಂಚೆ ಅಂದ್ರೆ ಫಸ್ಟ್ ನಾವು ವಿಷನ್ ನೋಡ್ಕೊಂತೇವೆ, ಪೇಷಂಟಿನ ದೃಷ್ಟಿ ಮತ್ತೆ IOP ಅಂದ್ರೆ ನಮ್ದು ಕಣ್ಣಿನ ಒಳಗಿರೋ ಪ್ರೆಷರ್ ನೋಡ್ಕೊಂತೇವೆ. ಇದು ನೋಡ್ಕೊಂಬಿಟ್ಟು ಮತ್ತೆ ನಾವು ಲೆನ್ಸ್ ಸ್ಟೇಟಸ್ ನೋಡ್ಕೊಂತೀವಿ, ಅಂದ್ರೆ ಅವ್ರದ್ದೇನ್ ಕ್ಯಾಟ್ರಾಕ್ಟ್ ಇದೇನಾ ಏನೋ, ಇಲ್ಲ ಅಂದ್ರೆ IOL ಹೊಸದು ಹಾಕಿದಾರ ಅಂತ ನೋಡ್ಕೊಂಡು, ಇದನ್ನೆಲ್ಲ ಫಸ್ಟ್ ಟೆಸ್ಟ್ ಮಾಡ್ಕೊಂಡು OCT ಮಾಡಿಸ್ಬಿಟ್ಟು ಅವ್ರದ್ದು ಮ್ಯಾಕ್ಯುಲರ್ ಸ್ಟೇಟಸ್ ಹೆಂಗಿದೆ ಅಂತ ನೋಡ್ಕೊಂಡು ಅದಾದ ನಂತರ ಇಂಜೆಕ್ಷನ್ ಗೆ ಪ್ಲಾನ್ ಮಾಡ್ಕೊಂತೇವೆ. ಅದಾದ್ಮೇಲೆ ನಾವು ಜನರಲ್ ಬಾಡಿ ಸ್ಟೇಟಸ್ ಅಂದ್ರೆ BP ನೋಡ್ಬೇಕು. BP ಕಂಟ್ರೋಲ್ ಇಲ್ಲ ಅಂತ ಅಂದ್ರೆ ಇಂಜೆಕ್ಷನ್ ಕೊಟ್ಟಾಗ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇದೆ. ಮತ್ತೆ ಮೇನ್ ಶುಗರ್ ಕಂಟ್ರೋಲ್ ನಲ್ಲಿ ಇರಬೇಕಾಗ್ತದೆ. ಶುಗರ್ ಕಂಟ್ರೋಲ್ ನಲ್ಲಿ ಇಲ್ಲ ಅಂತಂದ್ರೆ ಒನ್ಸ್ ಇಂಜೆಕ್ಷನ್ ಮಾಡಿ ಬಂದಾಗ ಗಾಯ ಮೈಯಲ್ಲಿ ಡಯಾಬಿಟಿಸ್ ನೀರೋರ್ಗೆ ಮಾಯೋದಿಲ್ಲೋ, ಸೇಮ್ ಇಂಜೆಕ್ಷನ್ ಕೊಟ್ಟಾಗ ಕೆಲವೊಂದ್ಸಲ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಆ ಇನ್ಫೆಕ್ಷನ್ ಆದ್ರೆ ಪೂರ್ತಿ ದೃಷ್ಟಿ ಹೋಗ್ತದೆ. ಅವ್ರದ್ದು ಮೇನ್ ಬ್ಲಡ್ ಪ್ರೆಷರ್ಸ್ ನೋಡ್ತೇವೆ, ಡಯಾಬಿಟಿಸ್ ಪ್ರೊಫೈಲ್ ನೋಡ್ಕೊಂತೇವೆ. ಇನ್ನು ಕೆಲವೊಂದು ಪೇಷಂಟ್ಸ್ ಗೆ ಈಗ ಹಾರ್ಟ್ ರೋಗದಿಂದ ಬಂದಿರ್ತಾರೆ, ಇಲ್ಲಾಂದ್ರೆ ಏನೋ ಸ್ಟ್ರೋಕ್ ರೋಗದಿಂದ ಬಂದಿರ್ತಾರೆ, ಅವ್ರಿಗೆ ಸಪರೇಟ್ ಆಗಿ ಅಂದ್ರೆ ನಾವು ಕೆಲವೊಂದ್ಸಲ ನೆಫ್ರೋ ಫಿಟ್ನೆಸ್ ಅಂದ್ರೆ ಕಿಡ್ನಿ ಡಾಕ್ಟರ್ ಫಿಟ್ನೆಸ್ ಇಲ್ಲಾಂದ್ರೆ ಹಾರ್ಟ್ ಡಾಕ್ಟರ್ ಫಿಟ್ನೆಸ್ ತಗೊಂಡ್ಬಿಟ್ಟು ಅದಾದ ನಂತರ ಇಂಜೆಕ್ಷನ್ ನ ಪ್ಲಾನ್ ಮಾಡ್ತೇವೆ.
1: ಈ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಅಂತ ಏನ್ ಹೇಳಿದ್ರಲ್ಲ ಡಾಕ್ಟರ್, ಇದ್ರೊಳಗೆ ಬೇರೆ ಬೇರೆ ವಿಧಗಳವೇನು?
0: ಇದರಲ್ಲಿ ಅಂದ್ರೆ ನಾವೇನ್ ಇವಾಗ ಮಾತಾಡ್ತಾ ಇದ್ದೇವೆ, ಇದು ARMDಗೆ ಮಾತ್ರ ಕೊಡ್ತೇವೆ ಅಂತ ಹೇಳಿದೆ, ಬಟ್ ಅದು ಬಿಟ್ಟು ಸುಮಾರು ಡಿಸೀಸಸ್ ಇದೆ. ಅಂದ್ರೆ ನಾವು ಡಯಾಬಿಟಿಕ್ ನಲ್ಲಿ ಹೇಳಿದ ಹಾಗೆ ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾಗೆ ಯೂಸ್ ಮಾಡ್ತೇವೆ, ARMDಯಲ್ಲಿ ವೆಟ್ ARMDಗೆ ಯೂಸ್ ಮಾಡ್ತೇವೆ, ಮತ್ತೆ ಕೆಲವೊಂದ್ಸಲ ಕಣ್ಣಿನ ನರಗಳು ಬ್ಲಾಕ್ ಆಗ್ತದೆ, ವೇನ್ ಅಕ್ಲೂಷನ್ಸ್ ಅಂತ ರೆಟಿನಲ್ ವೇನ್ ಅಕ್ಲೂಷನ್ಸ್ ಅಲ್ಲಿ ಕೊಡ್ತೇವೆ. ಇನ್ನ ಕೆಲವೊಂದ್ಸಲ ಏನಂತಾರೆ ಇನ್ಫ್ಲಮೇಷನ್ ಇನ್ಫ್ಲಮೇಟರಿ ಡಿಸೀಸಸ್ ಅಂತ ಹೇಳ್ತೇವೆ, UVITIS ಆಗಿರ್ಬೋದು, ಇನ್ನ ಕೆಲವೊಂದ್ಸಲ ಎಂಡ್ ಆಫ್ ಥಾಲ್ಮೆಟಿಸ್ ಅಂತ ಅಂದ್ರೆ ಕಣ್ಣಿಂದು ಫುಲ್ ಇನ್ಫೆಕ್ಷನ್ ಆಗಿರ್ಬೋದು, ಈ ತರ ಎಲ್ಲದರಲ್ಲಿ ಕೊಡ್ತೇವೆ. ಸೊ ಯಾವ ಡಿಸೀಸ್ ಬಂದಿದೆ ಅಂತ ನೋಡ್ಕೊಂಡು ಬೇರೆ ಬೇರೆ ಇಂಜೆಕ್ಷನ್ ವಿಧಗಳಿದೆ. ಒಂದು ಆಂಟಿ-VEGF ಇಂಜೆಕ್ಷನ್ಸ್ ಅಂತ ಇದೆ, ಅದ್ರಲ್ಲಿ ಸುಮಾರು ಮಾಲಿಕ್ಯೂಲ್ಸ್ ಇದೆ, ಒಂದ್ 5-6 ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ. ಇನ್ನೊಂದು ಸ್ಟಿರಾಯ್ಡ್ ಇಂಜೆಕ್ಷನ್ ಅಂತ ಹೇಳ್ತೇವೆ, ಮತ್ತೆ ಸ್ಟಿರಾಯ್ಡ್ ಇಂಪ್ಲಾಂಟ್ ಅಂತ ಬೇರೆ ಇದೆ ಕಣ್ಣಿನ, ಅದನ್ನ ಒಂದ್ಸಲ ಇಂಜೆಕ್ಷನ್ ಅದನ್ನ ಇಂಪ್ಲಾಂಟ್ ಹಾಕಿದ್ರೆ 3 ತಿಂಗಳು ಯೂಶಲಿ ಅಬ್ಸರ್ವ್ ಮಾಡಬಹುದು. ಇನ್ನ ಕೆಲವೊಂದು ಇಂಟ್ರಾವಿಟ್ರಿಯಲ್ ಆಂಟಿಬಯೋಟಿಕ್ಸ್ ಅಂತ ಇದೆ, ನಾನು ಏನ್ ಇನ್ಫೆಕ್ಷನ್ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಆಂಟಿಬಯೋಟಿಕ್ ನೀವು ಯೂಶಲಿ ಟ್ಯಾಬ್ಲೆಟ್ ತಗೊಳೋದು ಇದೆ, ಕೈಯಲ್ಲಿ ಹಾಕೋದು ನೋಡಿದೆ. ಬಟ್ ಕಣ್ಣಿಂದು ಸಿವಿಯರ್ ಇನ್ಫೆಕ್ಷನ್ ಆದಾಗ ಇಂಟ್ರಾವಿಟ್ರಿಯಲ್ ಅಂದ್ರೆ ಕಣ್ಣಿಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ ಸಹ
1: ರೂಪದೊಳಗೆ ಕೊಟ್ಟುಬಿಡ್ತೀವಿ.
0: ಸೊ ಬೇರೆ ಬೇರೆ ತರಹದ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ನಮ್ಗೆ ಇದೆ,
1: ಆಯಾ ರೋಗಕ್ಕೆ ತಕ್ಕಂಗ ನೀವು ಆ ಇಂಜೆಕ್ಷನ್ ಗಳನ್ನ ಬಳಕೆ ಮಾಡ್ತೀವಿ. ಡಾಕ್ಟರ್, ಈಗ ದೇಹದ ಬೇರೆ ಬೇರೆ ಭಾಗಗಳಿಗೆ ಮಾಡಿದಾಗ ಇಂಜೆಕ್ಷನ್ ತಗೊಳಕ್ಕೆ ಬಹಳಷ್ಟು ರೋಗಿಗಳು ಹೆದರ್ಕೊಳ್ತಾರೆ, ಹಂಗಾಗಿ ಕಣ್ಣಿಗೆ ನೀವು ಇಂಜೆಕ್ಷನ್ ಮಾಡ್ತೀರಿ ಅಂತಂದ್ರೆ ಅದು ನೋವು ಆಗ್ತದೋ ಹೆಂಗ?
0: ಅಂದ್ರೆ ನೀವು ಕೈಗೆ ತಗೊಂಡಾಗ ಬೇರೆ ಮಸಲ್ ಗೆ ತಗೊಂಡಾಗ ಜಾಸ್ತಿನೇ ನೋವು ಆಗ್ಬಹುದು, ಬಟ್ ಇದು ತುಂಬಾ ಸಣ್ಣ ನೀಡಲು ಒಂದು 26 ಗೇಜ್ ಕಾಜ್ ಇಂದ ಇಲ್ಲ ಅಂದ್ರೆ ಒಂದ್ ಸಣ್ಣದ ಇನ್ಸುಲಿನ್ ತರದ್ದು ಚಿಕ್ಕ ಸಿರಿಂಜ್ ಇಂದ ಕೊಡೋದು, ಅದಕ್ಕಾಗಿ ನೋವಾಗೋದಿಲ್ಲ. ಮತ್ತೆ ನಿಮ್ಗೆ ದೇಹದಲ್ಲಿ ಬೇರೆ ಮಸಲ್ ಗೆ ತಗೊಂಡಾಗ ನಿಮ್ಗೆ ಯಾವ್ದೇ ತರದ ಅನಸ್ತೀಶಿಯಾ ಏನು ಹಚ್ಚೋದಿಲ್ಲ, ಬಟ್ ನಾವು ಕಣ್ಣಿಗೆ ಕೊಡಬೇಕಾದ್ರೆ ಅನಸ್ಥೆಟಿಕ್ ಡ್ರಾಪ್ಸ್ ಯೂಸ್ ಮಾಡ್ತೇವೆ. ಅಂದ್ರೆ ಇದು ನಾವೇನ್ ಇಂಜೆಕ್ಷನ್ ಕೊಡ್ತೀವಲ್ಲ OPDಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ಪ್ರಾಪರ್ OT ಥಿಯೇಟರ್ ಒಳಗೇನೆ, ಅಂದ್ರೆ ವೆರಿ ಸ್ಟೆರೈಲ್ ಕಂಡೀಷನ್ ಅಲ್ಲಿ ಎಲ್ಲಾ ಆಂಟಿಸೆಪ್ಸಿಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ನೀಟ್ ಆಗಿ ಪೇಷಂಟ್ ಲಿಡ್ಸ್ ನೆಲ್ಲ ಕ್ಲೀನ್ ಮಾಡಿ ಪಾವಿಡಿನ್ ಅಯೋಡಿನ್ ಅಲ್ಲಿ ನೀಟಾಗಿ ಡ್ರೇಪ್ ಹಾಕ್ಬಿಟ್ಟು ಮತ್ತೆ ನಾವು ಮಾರ್ಕ್ ಮಾಡಿಕೊಂಡು ಇಂಜೆಕ್ಷನ್ ನ ಅನಸ್ಥೆಟಿಕ್ ಡ್ರಾಪ್ಸ್ ಹಾಕ್ಬಿಟ್ಟು ಕೊಡ್ತೇವೆ. ಪೇಷಂಟ್ ಗೆ ನೋವು ಇರೋದಿಲ್ಲ,
1: ಅವ್ರಿಗೆ ಗೊತ್ತಾಗುದಿಲ್ಲ,
0: ಗೊತ್ತಾಗುದಿಲ್ಲ, ತುಂಬಾ ಇರುವೆ ಕಚ್ಚದಷ್ಟು ನೋವು ಆಗ್ಬೋದು ಅಷ್ಟೇ. ಬಟ್ ನಾವು
1: ಆದ್ರೆ ನೀವು ಇಂಜೆಕ್ಷನ್ ಕೊಟ್ಟ ನಂತರ ಆನಂತರ ಅವ್ರು ಪಾಲಿಸಬೇಕಾದಂತಹ ಕೆಲವು ಸೂಚನೆಗಳು ಇರ್ತಾವ, ಅವು ಯಾವ್ಯಾವ ಸೂಚನೆಗಳು?
0: ಏನಂದ್ರೆ ಇಂಜೆಕ್ಷನ್ ಆದ್ಮೇಲೆ ನಾವು 1 ಅವರ್ ಅಲ್ಲಿ ಯೂಶಲಿ ಪೇಷಂಟ್ ನ ಮತ್ತೆ ಪುನಃ ರೀಚೆಕಪ್ ಮಾಡಿಬಿಟ್ಟು ಅವ್ರಿಗೆ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೇವೆ. ಅದ್ರಲ್ಲಿ ಏನಂದ್ರೆ ಒಂದು ಆಂಟಿಬಯೋಟಿಕ್ ಡ್ರಾಪ್ಸ್ ಕೊಡ್ತೇವೆ, ಅಂದ್ರೆ NSAIDs ಅಂದ್ರೆ ಇನ್ಫ್ಲಮೇಷನ್ ಏನು ಅದರಲ್ಲಿ ಕಡಿಮೆ ಆಗ್ಲಿಕ್ಕೆ ಒಂದು ಡ್ರಾಪ್ಸ್ ಕೊಡ್ತೇವೆ. ಆಂಟಿಬಯೋಟಿಕ್ 1 ವಾರ ಹಾಕೊಳ್ಳಿ ಅಂತೀವಿ, ಇನ್ಫ್ಲಮೇಟರಿದು 1 ತಿಂಗಳ ತನಕ ಡ್ರಾಪ್ಸ್ ಹಾಕಿ ಅಂತ ಹೇಳ್ತೇವೆ. ಮತ್ತೆ ಅವತ್ತಿನ ದಿನ ಕಣ್ಣು ತೊಳಿಬೇಡಿ ಅಂತೆಲ್ಲ ಹೇಳ್ತೇವೆ. ಅವ್ರು ನಾರ್ಮಲ್ ಆಗಿ ಮತ್ತೆ ಅದ್ರ ನೆಕ್ಸ್ಟ್ ಡೇ ಇಂದ ಅವ್ರ ಡೇ ಟು ಡೇ ರೆಗ್ಯುಲರ್ ಆಕ್ಟಿವಿಟೀಸ್ ನೆಲ್ಲ ಮಾಡ್ಕೋಬಹುದು ಪೇಷಂಟ್. ನಾವು ಪೇಷಂಟ್ ಗೆ ಅಂದ್ರೆ ಕೆಲವೊಂದು ಪ್ರಿಕಾಷನ್ಸ್ ನ ಹೇಳ್ತೇವೆ. ಏನಂದ್ರೆ ಕಣ್ಣು ನಿಮಗೆ ಕೆಂಪಾಗಿದ್ದಲ್ಲಿ, ಕಣ್ಣು ತುಂಬಾ ನೋವು ಬಂದ್ರೆ, ಮತ್ತೆ ಕಣ್ಣಲ್ಲಿ ದೃಷ್ಟಿ ಸಡನ್ ಕಡಿಮೆ ಆಯ್ತು ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಬಂದು
1: ತಜ್ಞ
0: ವೈದ್ಯರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳ್ತೇವೆ. ಇಲ್ಲ ಅಂದ್ರೆ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ಕೆಲವೊಂದ್ಸಲ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟಾಗ 1 ವಾರಕ್ಕೆ ಕರಿತೇವೆ, ಅಂದ್ರೆ ಏನಾದ್ರೂ ಕಣ್ಣಿಂದು ಪ್ರೆಷರ್ ಜಾಸ್ತಿ ಆಗಿದೆ ಅಂತ ನೋಡ್ಲಿಕ್ಕೆ ಕರಿತೇವೆ. ಇಲ್ಲ ಅಂದ್ರೆ ಆಂಟಿ-VEGF ಇಂಜೆಕ್ಷನ್ಸ್ ನ ಕೊಟ್ರೆ 1 ತಿಂಗಳು ಬಿಟ್ಟು ಬಂದ್ರೆ ಸಾಕು ಅಂತ ಹೇಳ್ತೇವೆ.
1: ಒಟ್ಟಾರೆ ನೀವು ರೋಗಿಗಳಿಗೆ ಈ ಕಣ್ಣಿನ

0: ಅನ್ಕೊಂಡು ಬಂದಿರ್ತಾರೆ. ಬಟ್ ಒಂದ್ ಇಂಜೆಕ್ಷನ್ ಅಲ್ಲಿ ಯೂಶಲಿ ಕಣ್ಣಿಂದು ಬಾವಾಗ್ಲಿ ನೀರು ಅದೆಲ್ಲ ಕಡಿಮೆ ಆಗುದಿಲ್ಲ. ಅಂದ್ರೆ ಅದು ಡಿಸೀಸ್ ಪ್ರಕಾರ ಏನಂದ್ರೆ ನಾವು ಕೆಲವೊಂದ್ಸಲ 2-3 ಇಂಜೆಕ್ಷನ್ ಕೊಡ್ತೇವೆ, ಮತ್ತೆ ಇಲ್ಲ ಅಂದ್ರೆ ಬಾವು ಬಂದ ಹಾಗೆ ಹಾಗೆ ಹಾಗೆ ಕೊಡ್ತಾ ಹೋಗ್ತೇವೆ. ಪೇಷಂಟ್ ಗೆ ಮೇನ್ ಏನಂತ ಅಂದ್ರೆ ಡಿಸೀಸ್ ಕಂಟ್ರೋಲ್ ಆದಂಗೆ ನಮಗೆ ಇಂಜೆಕ್ಷನ್ ಫ್ರೀಕ್ವೆನ್ಸಿ ರೆಡ್ಯೂಸ್ ಆಗ್ತದೆ. ಈಗೇನ್ ಡಯಾಬಿಟೀಸ್ ಇಂದ ಬಂದಿದ್ರೆ ಇಲ್ಲಾಂದ್ರೆ ಏನಾದ್ರು ವೇನ್ ಅಕ್ಲೂಷನ್ ಇಂದ ಬಂದಿದ್ರೆ ಅವರು ಬಿಪಿ ಕಂಟ್ರೋಲ್ ಮಾಡಬೇಕು, ಮತ್ತೆ ಶುಗರ್ ಕಂಟ್ರೋಲ್ ಮಾಡಬೇಕು. ಕೆಲವು ಪೇಷಂಟ್ಸ್ ಏನ್ ಮಾಡ್ತಾರೆ, ಮೇಡಮ್ ನಾವು 3 ಇಂಜೆಕ್ಷನ್ ತಗೊಂಡಿದ್ದೇವೆ, 4 ಇಂಜೆಕ್ಷನ್ ತಗೊಂಡಿದ್ದೇವೆ, ನಿಮ್ ಶುಗರ್ ಎಷ್ಟು ಅಂದ್ರೆ 300-400 ಅಂತ ಹೇಳ್ತಾರೆ. ಆತರ ಇದ್ದಲ್ಲಿ ಅಂದ್ರೆ ನಾವ್ ಏನು ಕಣ್ಣಿಗೆ ಚಿಕಿತ್ಸೆ ಕೊಟ್ಟರು ಅವರಿಗೆ ರೆಸ್ಪಾಂಡ್ ಆಗಲ್ಲ, ಅಂದ್ರೆ ಮತ್ತೆ ಮತ್ತೆ ಮತ್ತೆ ಅದು ಕೊಡ್ತಾ ಹೋಗ್ಬೇಕು.
1: ಜಾಸ್ತಿ ಇಂಜೆಕ್ಷನ್ಸ್
0: ಕೊಡ್ಬೇಕಾಗ್ತದೆ. ಅವರು ಪೇಷಂಟ್ ಅವ್ರದ್ದು ಮೆಟಬಾಲಿಕ್ ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಅವರು ಅಂದ್ರೆ ಹೆಲ್ತಿ ಲೈಫ್ ಸ್ಟೈಲ್ ಆಗ್ಲಿ, ವ್ಯಾಯಾಮ ಮಾಡ್ಕೊಂಡು ಶುಗರ್ ಕಂಟ್ರೋಲ್ ಮಾಡ್ಕೊಂಡಿದ್ರೆ ನಮ್ದು ಇಂಜೆಕ್ಷನ್ ಲೋಡ್ ಸಹ ಕಡಿಮೆ ಆಗ್ತದೆ.
1: ಅಪರೋಕ್ಷವಾಗಿ ನಿಮ್ಮ ಕಣ್ಣಿನ ಚಿಕಿತ್ಸೆ ಏನಿರ್ತದಲ್ಲ ಅದನ್ನು ಸರಳವಾಗಿ ನೀವು ಮಾಡಬಹುದು.
0: ಎಲ್ಲ ಮೆಟಬಾಲಿಕ್ ಕಂಟ್ರೋಲ್ ಬಂದಂಗೆ ನಮಗೆ ಟ್ರೀಟ್ಮೆಂಟ್ ಈಸಿ ಆಗ್ತದೆ.
1: ಒಟ್ಟಾರೆ ಈ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಅಂತ ಏನ್ ಹೇಳ್ತಿರಲ್ಲ ಡಾಕ್ಟರ್, ಇದನ್ನ ಯಾವಾಗ ಮಾಡಬೇಕಾಗ್ತದ ಅವಾಗ ಮಾಡಬೇಕಾಗ್ತದ, ಆದ್ರೆ ಅಷ್ಟೇನು ತೊಂದರೆ ಇರುವುದಿಲ್ಲ, ನೋವು ಆಗ್ತದ ಅಂತ ಹೆದರ್ಕೊಳ್ಳೋ ಕಾರಣ ಇಲ್ಲ ರೋಗಿಗಳು. ಒಂದ್ ವೇಳೆ ಅದನ್ನ ಮಾಡಿಸ್ಕೋಬೇಕಾತು ಅಂದ್ರೆ ಅದನ್ನ

0: ಲೋಡ್ ಸಹ ಕಡಿಮೆ ಆಗ್ತದೆ.
1: ಅಪರೋಕ್ಷವಾಗಿ ನಿಮ್ಮ ಕಣ್ಣಿನ ಚಿಕಿತ್ಸೆ ಏನಿರ್ತದಲ್ಲ ಅದನ್ನು ಸರಳವಾಗಿ ನೀವು ಮಾಡಬಹುದು.
0: ಎಲ್ಲ ಮೆಟಾಬಾಲಿಕ್ ಕಂಟ್ರೋಲ್ ಬಂದಂಗೆ ನಮಗೆ ಟ್ರೀಟ್ಮೆಂಟ್ ಈಸಿ ಆಗ್ತದೆ.
1: ಒಟ್ಟಾರೆ ಈ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಅಂತ ಏನ್ ಹೇಳ್ತೀರಲ್ಲ ಡಾಕ್ಟರ್, ಇದನ್ನ ಯಾವಾಗ ಮಾಡಬೇಕಾಗ್ತದ ಅವಾಗ ಮಾಡಬೇಕಾಗ್ತದ, ಆದ್ರೆ ಅಷ್ಟೇನು ತೊಂದರೆ ಇರುವುದಿಲ್ಲ, ನೋವು ಆಗ್ತದ ಅಂತ ಹೆದರ್ಕೊಳ್ಳೋ ಕಾರಣ ಇಲ್ಲ ರೋಗಿಗಳು. ಒಂದ್ ವೇಳೆ ಅದನ್ನ ಮಾಡಿಸ್ಕೋಬೇಕಾತು ಅಂದ್ರೆ ಅದನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತೀರಿ ನೀವು?
0: ಹೌದು, ಅಂದ್ರೆ ಅದು ಮಾಡಿಸ್ಲಿಲ್ಲ ಅಂದ್ರೆ ಮತ್ತೆ ಅದರಿಂದ ಆಗೋ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಅಂದ್ರೆ ಅಲ್ಲಿಗೆ ಸಣ್ಣದಾಗಿ ಕ್ಯೂರ್ ಆಗಂತದ್ದು ಮತ್ತೆ ಇನ್ನ ಹೊಸದಾಗಿ ಇನ್ನ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಹೋಗ್ತದೆ. ಆಮೇಲೆ ಒಂದ್ ಇಂಜೆಕ್ಷನ್ ಕೊಟ್ಬಿಟ್ಟು ಒಮ್ಮೆಲೆ ಪೇಷಂಟ್ಸ್ 6 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ಬರ್ತಾರೆ. ಆತರ ಬಂದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ, ಅಂದ್ರೆ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗಿರ್ತದೆ ಮತ್ತೆ ಪ್ರೋಗ್ರೆಷನ್. ಅವಾಗ ಮತ್ತೆ ನಾವು ಕೆಲವೊಂದ್ಸಲ ಏನು ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ, ಇಲ್ಲಾಂದ್ರೆ ಸರ್ಜರಿ ಸ್ಟೇಜಿಗೆ ಹೋಗ್ಬೇಕಾಗ್ತದೆ.
1: ಒಟ್ಟಾರೆ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಗಳು ಕಣ್ಣಿನ ತೊಂದರೆಯನ್ನ ನಿಯಂತ್ರಣದೊಳಗಿಡ್ಲಿಕ್ಕೆ ಸಹಾಯ ಮಾಡ್ತಾವ ಅಂತೀರಿ ಡಾಕ್ಟರ್?
0: ಹೌದು,
1: ಬಹಳ ಒಳ್ಳೇದು ಡಾಕ್ಟರ್. ರಕ್ಷಾ ಪಲ್ಲೆದವರೇ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ARMD ಬಗ್ಗೆ, ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಅದಕ್ಕಾಗಿ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ARMD ಮತ್ತು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರಕ್ಷಾ ಪಲ್ಲೇದ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ನಯನ ದೀಪ.
2: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ನೆರವು ನವೀನ್ ಮಹಾಲೆ.
1: ನಯನ ದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ.
1: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
3: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
1: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
3: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
1: ಸೋಮೇಶ್ವರ ಹೈಟ್ಸ್, ಹಳೆ DSP ಸರ್ಕಲ್,
3: ಹಳಿಯಾಳ ರಸ್ತೆ, ಧಾರವಾಡ.
1: 0836279111 2792222. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ.
4: ನಯನ ದೀಪ. ನಯನ ದೀಪ.
5: ಆಕಾಶವಾಣಿ ಧಾರವಾಡ, ಸಮಯ 7:30:35.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ PUC ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, PU ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, CET, JEE, NEET ಮತ್ತು BSc ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
1: 8277583580 8277583612.
6: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
7: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
6: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
7: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಕ್ಕೂ ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
6: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
8: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ GMU.ac.in.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿಯ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಇಡೀ ಪಾಕಿಸ್ತಾನ ನೌಕಾಪಡೆಯನ್ನು ತನ್ನ ಬಂದರುಗಳಿಗೆ ಸೀಮಿತವಾಗಿರುವಂತೆ ಮಾಡಿತು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಕ್ನೋದಲ್ಲಿ ನೌಕಾ ವಸ್ತು ಸಂಗ್ರಹಾಲಯದ ನೌಸೇನಾ ಶೌರ್ಯ ವಾಟಿಕ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಕಾಯ್ದುಕೊಳ್ಳುವಲ್ಲಿ ನೌಕಾಪಡೆಯು ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಭಾರತೀಯ ನೌಕಾಪಡೆಯನ್ನು ಅರೇಬಿಯನ್ ಸಮುದ್ರದಲ್ಲಿ ಸಂಪೂರ್ಣ ಸನ್ನದ್ದತೆ ಮತ್ತು ಬಲದೊಂದಿಗೆ ನಿಯೋಜನೆ ಮಾಡಲಾಗಿದ್ದು, ಎದುರಾಳಿಯ ಮೇಲೆ ನಿರಂತರ ಒತ್ತಡವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮಾತನಾಡಿ, ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಸಂಪೂರ್ಣ ಯುದ್ಧ ಸನ್ನದ್ದತೆ, ಕಾರ್ಯಾಚರಣೆಯ ವ್ಯಾಪ್ತಿ ಮತ್ತು ತಡೆಗಟ್ಟುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿತು ಎಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಿಂದಾಗಿ ಉಂಟಾದ ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರವಾಗಿದೆ. 2026ರ ಮೇನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ಆರ್ಥಿಕ ಅವಲೋಕನ ಎಂಇಆರ್ ಪ್ರಕಾರ ವಿದೇಶಿ ವಿನಿಮಯ ಮೀಸಲು ಆರಾಮದಾಯಕ ಮಟ್ಟದಲ್ಲಿಯೇ ಉಳಿದಿದೆ. ಜಾಗತಿಕ ಪರಿಸರವು ಭೌತಿಕವಾಗಿ ಹೆಚ್ಚು ಸವಾಲಿನದ್ದಾಗಿದ್ದು, ಹೆಚ್ಚುತ್ತಿರುವ ಕಚ್ಚಾತೈಲ ಬೆಲೆಗಳು, ಬಿಗಿಯಾದ ಆರ್ಥಿಕ ಪರಿಸ್ಥಿತಿ ಮತ್ತು ಪ್ರಮುಖ ಆರ್ಥಿಕತೆಗಳಲ್ಲಿ ಬೆಳವಣಿಗೆಯ ಆವೇಗ

0: ದುರ್ಬಲಗೊಳ್ಳುವುದರಿಂದ ಭಾರತೀಯ ಆರ್ಥಿಕತೆಗೆ ತಲೆನೋವಾಗಿದೆ ಎಂದು ಅದು ಹೇಳಿದೆ. ಮೂಲಸೌಕರ್ಯ ಮತ್ತು ಉತ್ಪಾದನಾ ಚಟುವಟಿಕೆಗಳು ಆಧಾರವಾಗಿರುವ ಆವೇಗವನ್ನು ಕಾಯ್ದುಕೊಳ್ಳುತ್ತಿದ್ದರೂ ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕವು ಈ ವರ್ಷದ ಮಾರ್ಚ್ನಲ್ಲಿ ಶೇಕಡಾ 0.4% ಅಲ್ಪ ಪ್ರಮಾಣದಲ್ಲಿ ಕುಸಿದಿದೆ. ಹಣದುಬ್ಬರ ಈ ವರ್ಷದ ಮಾರ್ಚ್ನಲ್ಲಿ ಶೇಕಡಾ 3.4% ಬ್ಯಾಂಕ್ ಸಾಲದ ಬೆಳವಣಿಗೆಯು ಸ್ಥಿರವಾಗಿದೆ ಮತ್ತು ವರ್ಷದಿಂದ ವರ್ಷಕ್ಕೆ ಶೇಕಡಾ 17%ಕ್ಕಿಂತ ಹೆಚ್ಚು ಬೆಳೆಯುತ್ತಿದೆ ಎಂದು ಎಂಇಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ನಿನ್ನೆ ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ನವದೆಹಲಿಯ ಐಜಿಐ ವಿಮಾನ ನಿಲ್ದಾಣದಲ್ಲಿ ಸ್ಕೈ ಕ್ಯಾಸ್ಟ್ ವ್ಯವಸ್ಥೆಯನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟಿಸಿದ್ದಾರೆ. ಸ್ಕೈಕಾಸ್ಟ್ನಂತಹ ಸುಧಾರಿತ ಹವಾಮಾನ ಮೇಲ್ವಿಚಾರಣಾ ವ್ಯವಸ್ಥೆಗಳು ಮಂಜು ಮತ್ತು ಪ್ರಕ್ಷುಬ್ಧತೆಯ ಸಮಯದಲ್ಲಿ ವಿಮಾನ ಕಾರ್ಯಾಚರಣೆಯನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಹೇಳಿದ್ದಾರೆ. ಈ ತಂತ್ರಜ್ಞಾನವು ದೇಶದಾದ್ಯಂತ ಹೆಚ್ಚಿನ ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸದಂತೆ ಇದು ಸುರಕ್ಷತೆಯನ್ನು ಬಲಪಡಿಸುತ್ತದೆ ಮತ್ತು ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ. ನಾಗರಿಕರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ವಿಜ್ಞಾನ ತಂತ್ರಜ್ಞಾನ ಮತ್ತು ವಾಯುಯಾನ ಒಟ್ಟಾಗಿ ಕೆಲಸ ಮಾಡುವ ಇಡೀ ಸರ್ಕಾರಿ ವಿಧಾನಕ್ಕೆ ಈ ಕ್ರಮವು ಒಂದು ಉದಾಹರಣೆಯಾಗಿದೆ ಎಂದು ಸಚಿವ ರಾಮಮೋಹನ್ ನಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ದೇಶಾದ್ಯಂತ 90 ಕೋಟಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳ ಮೈಲಿಗಲ್ಲನ್ನು ದಾಟಿದೆ. ನಾಗರಿಕ ಕೇಂದ್ರಿತ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಯತ್ತ ಭಾರತದ ಪ್ರಯಾಣದಲ್ಲಿ ಈ ಸಾಧನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಬ್ರಿಸ್ಟನ್ನಲ್ಲಿ ನಿನ್ನೆ ನಡೆದಂತಹ ಮಹಿಳಾ ಟಿ20 ಕ್ರಿಕೆಟ್ನ 2ನೇ ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ದ ಇಂಗ್ಲೆಂಡ್ ತಂಡ 26 ರನ್ಗಳಿಂದ ಜಯ ದಾಖಲಿಸಿದೆ. ಈ ಮೂಲಕ ಸರಣಿ 1-1 ಅಂತರದಿಂದ ಸಮಗೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಂಗ್ಲೆಂಡ್ ಮಹಿಳಾ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 168 ರನ್ ಗಳಿಸಿತು. ಈ ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಭಾರತದ ವನಿತಾ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ನಷ್ಟಕ್ಕೆ 142 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸಿಂಗ್ ಜೇ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 21-18 ಸೆಟ್ಗಳಿಂದ ಮಣಿಸಿತು. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆದಂತಹ ಏಷ್ಯನ್ 17 ವರ್ಷದ ಒಳಗಿನ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು ಅದ್ಭುತ ಪ್ರದರ್ಶನ ನೀಡಿ ವಿವಿಧ ವಿಭಾಗಗಳಲ್ಲಿ ಹಲವಾರು ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 73 ಕೆಜಿಯ ವಿಭಾಗದಲ್ಲಿ ಗರಿಮಾ ಮಂಗೋಲಿಯಾದ ನಮ್ಸುನ್ ಟೆಂಗ್ಸಂಗ್ ಬ್ಯಾಟ್ ಬೋಲ್ಡ್ ಅವರನ್ನು 18-6 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು. 43 ಕೆಜಿಯ ವಿಭಾಗದಲ್ಲಿ ದೀಕ್ಷಾ ಉಜ್ಬೇಕಿಸ್ತಾನದ ಮುಕ್ಲಿಸಾ

0: ಮಶಾರಿ ಪೋವಾ ಅವರನ್ನು 6-0 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. 49 ಕೆಜಿ ವಿಭಾಗದಲ್ಲಿ ನಿಖಿತಾ ಚೀನಾದ ಯೋಟಿಂಗ್ ಯುವಾನ್ ವಿರುದ್ಧ 10-2 ಅಂತರದಿಂದ ಸೋತ ನಂತರ ಬೆಳ್ಳಿಗೆ ತೃಪ್ತಿಪಟ್ಟುಕೊಂಡರು. 65 ಕೆಜಿ ವಿಭಾಗದಲ್ಲಿ ಅಂತರ ಚೀನಾದ ಸಿಯು ವಿರುದ್ಧ 5-0 ಅಂತರದಿಂದ ಸೋಲನ್ನು ಅನುಭವಿಸಿದರು. ಆದರೆ ಚೀನಾದ ಟಾಂಗ್ ಡಾಕ್ ವಿರುದ್ಧ 4-6 ಅಂತರದ ಕಠಿಣ ಸೋಲಿನ ನಂತರ ತಾನಿಯಾ ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್ ಚೀನಾದ ಮಿನ್ಯಾ ಫಾಂಗ್ ವಿರುದ್ಧ 6-2 ಅಂತರದಿಂದ ಜಯ ಗಳಿಸುವ ಮೂಲಕ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಈ ನಡುವೆ 46 ಕೆಜಿ ವಿಭಾಗದಲ್ಲಿ ಮಂಗೋಲಿಯಾದ ತಸ್ರಮಾರ್ ಬಟ್ಸುರಿ ಅವರನ್ನು 9-0 ಅಂತರದಿಂದ ಸೋಲಿಸುವ ಮೂಲಕ ಅನಾಮಿಕ ಕಂಚಿನ ಪದಕವನ್ನು ಗೆದ್ದರು. 53 ಕೆಜಿ ವಿಭಾಗದಲ್ಲಿ ಅಕ್ಷರ ವಿಯೆಟ್ನಾಂನ ತಿ ಹೋಯೆ ತು ಬುಯಿ ಅವರನ್ನು 10-0 ಅಂತರದಿಂದ ಸೋಲಿಸಿ ಕಂಚಿನ ಪದಕವನ್ನು ಗೆದ್ದರು. ಸಾಕ್ಷಿ ಕಜಕಿಸ್ತಾನದ ಎರಿನಾ ಕೊನಿಸುವಾ ಅವರನ್ನು ಅದೇ 10-0 ಅಂತರದಿಂದ ಸೋಲಿಸಿ 53 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. 61 ಕೆಜಿ ವಿಭಾಗದಲ್ಲಿ ಮಾನ್ಯ ರಜಪೂತ್ ಕಜಕಿಸ್ತಾನದ ಎಗೆರಿಮ್ ಪೊಲಾಟೆಕ್ನಕ್ ಅವರನ್ನು 10-0 ಅಂತರದಿಂದ ಸೋಲಿಸುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕವನ್ನು ತಂದುಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳು.
2: ಇವತ್ತು ಪಾರ್ಟಿ ಬೇಕೇ ಬೇಕು.
3: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
2: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
3: ಏ
2: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
4: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
2: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್.
4: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
8: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999188.

0: ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
1: ಏ
0: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
1: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. ಆರ್ ಬಿ ಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
0: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್.
1: ಆರ್ ಬಿ ಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ದರ್ಶನ ಚಿತ್ರದ ಗೀತೆ ಇದು.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಡಿಕೆ ಸುಮಿತ್ರಾ ಅವರು ಹಾಡಿರುವ ಉಪಾಸನೆ ಚಿತ್ರದ ಗೀತೆ

ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಇದುವರೆಗೆ ಶಾಶ್ವತಿ ಮಂಡಲ್ ಅವರ ಗಾಯನದಲ್ಲಿ ರಾಗ್ ಅಹಿರ್ ಭೈರವ್ ಕೇಳಿದಿರಿ. ಇವರಿಗೆ ತಬ್ಲಾ ಸಾಥ್ ನೀಡಿದವರು ರವಿ ಕೂಡ್ಲಿಗಿ, ಹಾರ್ಮೋನಿಯಂ ವಸಂತ ಕನಕಾಪುರ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
4: ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
5: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇಲ್ಲುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
4: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414, 2443414, 2443416, ಎಸ್ಟಿಡಿ ಕೋಡ್ 0836.
6: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
7: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
6: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
8: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
9: ನಾನು ಬರಬೇಕಾ?
8: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
9: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
6: ತಪ್ಪದೇ

ಆಕಾಶವಾಣಿ ಧಾರವಾಡ. ಈಗ ಡಾಕ್ಟರ್ ಶಾರದಾ ಭಟ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಕುವೆಂಪು ಅವರ ರಚನೆ.

0: ಆಕಾಶವಾಣಿ ಧಾರವಾಡ. ಕೇಳುಗರೆ, ಈಗ ವಿಶ್ವ ತಂಬಾಕು ವಿರೋಧಿ ದಿನದ ಸಂದರ್ಭದಲ್ಲಿ ಕ್ಯಾನ್ಸರ್ ತಜ್ಞರಾದ ಡಾ ಎಂಜಿ ಗಿರಿಯಪ್ಪಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತು ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಿಸ್ತೀವಿ. ತಂಬಾಕು ಸೇವನೆ ವಿರೋಧಿ ದಿನದ ಮಹತ್ವ ಏನು? ಇದು ಹೆಂಗ್ ಚಟ ಆಗಿ ಪರಿಣಮಿಸ್ತದ? ಇದರಿಂದ ಆಗುವಂತಹ ದುಷ್ಪರಿಣಾಮಗಳು ಯಾವುದು? ಚಿಕಿತ್ಸೆ ಏನು? ಈ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಎಂಜಿ ಗಿರಿಯಪ್ಪಗೌಡರ್ ಅವರಿದ್ದಾರೆ. ಡಾಕ್ಟರ್ ಎಂಜಿ ಗಿರಿಯಪ್ಪಗೌಡರ್ ಅವರು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಆಂಕಾಲಜಿಸ್ಟ್ ಅಂದ್ರೆ ಕ್ಯಾನ್ಸರ್ ರೋಗ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಗಿರಿಯಪ್ಪಗೌಡರ್.
2: ನಮಸ್ಕಾರ.
1: ಈಗ ಡಾಕ್ಟರ್, ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಮಹತ್ವ ಏನು? ಇದು ಯಾವಾಗ ಶುರು ಆಯಿತು?
2: ವಿಶ್ವ ತಂಬಾಕು ರಹಿತ ದಿನಾಚರಣೆ ಸುಮಾರು 1987 ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಶುರು ಮಾಡಿದ್ದು. ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿ ತಂಬಾಕು ರಹಿತ ದಿನಾಚರಣೆಯನ್ನು ಮೇ 31 ಆಚರಣೆ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿತು. 1998 ಟೊಬ್ಯಾಕೋ ಫ್ರೀ ಇನಿಷಿಯೇಟಿವ್ ಅನ್ನ ತೆಗೆದುಕೊಳ್ತು. 2013 ಟೊಬ್ಯಾಕೋ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಪ್ರೋಗ್ರಾಮ್ಗೆ ಸ್ಪಾನ್ಸರ್ ಮಾಡುವುದನ್ನು ನಿಲ್ಲಿಸಿತು. 2014 ತಂಬಾಕು ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಮಾರಾಟವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿತ್ತು. 2015 ಅಕ್ರಮವಾಗಿ ತಂಬಾಕು ಉತ್ಪನ್ನಗಳನ್ನು ವ್ಯಾಪಾರ ಮಾಡುವುದನ್ನು ತಡೆಹಿಡಿಯುವಂಥ ಧ್ಯೇಯೋದ್ದೇಶನ ಹೊಂದಿತ್ತು. 2016 ಪ್ಲೇನ್ ಪ್ಯಾಕೇಜಿಂಗ್ ಆಫ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಂದರೆ ಟೊಬ್ಯಾಕೋ ಏನು ಪ್ರಾಡಕ್ಟ್ಸ್ ಇರ್ತವೆ, ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಈ ಗುಟ್ಕಾ ಇರ್ಬೋದು, ಇವನ್ನ ಯಾವುದೇ ತರನಾದಂಥ ಅಟ್ರಾಕ್ಟಿವ್ ರೀತಿಯಲ್ಲಿ ಮಾಡಲಾರದೆ ಅದನ್ನು ಪ್ಲೇನ್ ಆಗಿ ಪ್ಯಾಕೇಜ್ ಮಾಡೋಕ್ಕೆ ಒಂದು ಎಲ್ಲ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದೆ. ಇದರಿಂದ ಆಗುವಂಥ ಲಾಭಗಳೇನಂತಂದ್ರೆ ಇದು ಅಟ್ರಾಕ್ಟಿವ್ ಆಗಿರೋದಿಲ್ಲ. ಸೊ ಹಿಂಗಾಗಿ ಜನ ಇದ್ರ ಕಡೆ ಓಲೈಕೆ ಬರೋದಿಲ್ಲ. ಆಮೇಲೆ ಅದನ್ನು ಲೋ ಕ್ವಾಲಿಟಿ ಅಂತ ತಿಳ್ಕೊಂಡು ಮಾರಾಟವನ್ನು ಕೂಡ ಕಡಿಮೆ ಆಗ್ಬೋದಂತ ಉದ್ದೇಶದಿಂದ ಈ ಪ್ರೋಗ್ರಾಮನ್ನು ಶುರು ಮಾಡಿದ್ದಾರೆ. ಇದನ್ನು 2012 ಆಸ್ಟ್ರೇಲಿಯಾದಲ್ಲಿ ಈ ಥರದಂಥ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಅದರ ತುಂಬ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಆದ್ದರಿಂದ ಈ ಒಂದು ವಿಶ್ವ ತಂಬಾಕು ರಹಿತ ದಿನಾಚರಣೆ ಉದ್ದೇಶ ಏನಪ್ಪಾ ಅಂತಂದರೆ ಜನ ತಂಬಾಕು ಸೇವನೆ ನಿಲ್ಲಿಸಬೇಕು, ಇದರಿಂದ ಆಗುವಂಥ ದುಷ್ಪರಿಣಾಮಗಳು ಕಡಿಮೆ ಆಗಬೇಕು ಅನ್ನೋದೇ ಒಂದು ಮೇನ್ ಉದ್ದೇಶ ಇದೆ.
1: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಈ ತಂಬಾಕು ಸೇವಿಸುವಂಥ ಪ್ರಮಾಣವನ್ನು ನೋಡಿದರೆ ಭಾರತದಲ್ಲಿ ಎಷ್ಟು ಇದು ಅದ ಅಂತೆ?
2: ತಂಬಾಕು ಸೇವನೆ ತುಂಬ ಹಳೆ ಕಾಲದಿಂದ ಬಂದಂಥ ವಿಷಯ. 2015 ವಿಶ್ವ ಆರೋಗ್ಯ ಸಂಸ್ಥೆಯ ಅಂದಾಜಿನ ಪ್ರಕಾರ ಜಗತ್ತಿನಲ್ಲಿ 1.1 ಬಿಲಿಯನ್ ಅಂದರೆ ಸುಮಾರು 110 ಕೋಟಿ ಜನಸಂಖ್ಯೆ ತಂಬಾಕನ್ನು ಸ್ಮೋಕಿಂಗ್ ರೂಪದಲ್ಲಿ ಸೇವನೆ ಮಾಡ್ತಾ ಇದ್ದಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದು ಸೇವನೆ ಜಾಸ್ತಿ ಇದೆ. ಆಮೇಲೆ ನಮ್ಮ ಭಾರತವನ್ನು ತೆಗೆದುಕೊಂಡ್ರೆ 15 ಮೇಲ್ಪಟ್ಟವರಲ್ಲಿ ಗಂಡು ಮಕ್ಕಳು ಸುಮಾರು 20.4% ಜನ ಸ್ಮೋಕ್ ಮಾಡ್ತಾ ಇದ್ದಾರೆ, ಮತ್ತು ಹೆಣ್ಮಕ್ಕಳು 1.9% ನಿಯರ್ಲಿ ಅಂದರೆ ಸುಮಾರು 2% ಹೆಣ್ಮಕ್ಕಳು ಸ್ಮೋಕ್ ಮಾಡ್ತಾ ಇರುವಂಥದ್ದು ಎಣಿಕೆ ಸಂಖ್ಯೆ ಇದೆ. ನಮ್ಮ ರೀಜನ್ ಇವು ಉತ್ತರ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಇದೆಲ್ಲ ಸಿಗರೇಟ್ ಸ್ಮೋಕ್ ಮಾಡೋದಕ್ಕಿಂತ ನಾವು ಈ ಗುಟ್ಕಾ ಅಂದರೆ ತಂಬಾಕು ಸ್ಮೋಕ್ಲೆಸ್ ಟೊಬ್ಯಾಕೋವನ್ನು ಜಾಸ್ತಿ ಸೇವನೆ ಮಾಡುವಂಥದ್ದು ಇದೆ. ಇದಕ್ಕೆ ಆ್ಯಕ್ಚುಲಿ ಅಂಕಿಸಂಖ್ಯೆಗಳು ಕರೆಕ್ಟಾಗಿ ಇಲ್ಲ, ಆದರೆ ಇದು ಇದನ್ನು ಕರೆಕ್ಟಾಗಿ ಮಾಡಿದರೆ ನಮಗೆ ಇನ್ನಷ್ಟು ಜಾಸ್ತಿ ಮಾಹಿತಿ ಬರ್ತದೆ.
1: ಇದು ಸುಮ್ಮನೆ ಒಂದು ಟ್ರೈ ಮಾಡಿ ನೋಡೋಣ ಅಂಥೇಳಿ ಹಾಕ್ಕೊಂಡಂಥ ಈ ತಂಬಾಕು ಆಗ್ಬೋದು, ಅಥವಾ ಒಂದು ದಮ್ ಎಳೆದ್ ನೋಡೋಣ ಅಂತ ಸೇದಿರುವಂತಹ ಸಿಗರೇಟ್ ಆಗಿರ್ಬೋದು, ಇವು ಚಟವಾಗಿ ಹೆಂಗ್ ಪರಿಣಮಿಸ್ತಾವಂತೀರಿ?
2: ತಂಬಾಕಿನಲ್ಲಿ ಒಂದು ವಸ್ತು ಇರ್ತದೆ ಏನು ಅಂತಂದ್ರೆ ನಿಕೋಟಿನ್ ಅಂತ ಇರ್ತದೆ. ಅದು ನಿಕೋಟಿನ್ ಏನ್ ಮಾಡ್ತದೆ, ಆ ನಿಕೋಟಿನ್ಗೋಸ್ಕರನೇ ಇದು ಈ ತರ ಚಟ ಶುರು ಆಗ್ತದೆ. ಇದು ಸ್ಮೋಕಿಂಗ್ ಮಾಡೋದಾಗ್ಲಿ ಅಥವಾ ಈ ಬಾಯಲ್ಲಿ ಹಾಕೊಳ್ಳೋಂತ ಗುಟ್ಕಾ ಆಗ್ಲಿ ಇದರಲ್ಲಿ ಇರ್ತದೆ. ಇದು ಬ್ಲಡ್ ಅಲ್ಲಿ ಸೇರ್ಕೊಂಡು ಮೆದುಳಿಗೆ ಹೋಗ್ತದೆ. ಮೆದುಳಿನಲ್ಲಿ ಒಂದಿಷ್ಟು ರಿಸೆಪ್ಟರ್ಸ್ ಇರ್ತವೆ, ಏನಂದ್ರೆ ಅಸ್ಟೈಲ್ ಕೋಲಿನ್ ರಿಸೆಪ್ಟರ್ಸ್ ಅಂತ ಇರ್ತವೆ, ಅದ್ರ ಮೇಲೆ ಪರಿಣಾಮ ಬೀರ್ತದೆ. ಆ ಅಸ್ಟೈಲ್ ಕೋಲಿನ್ ರಿಸೆಪ್ಟರ್ಸ್ ಏನಿದೆ ಅದು ಇಷ್ಟು ಕೆಮಿಕಲ್ಸ್ ಅನ್ನ ಬ್ಲಡ್ ಅಲ್ಲಿ ರಿಲೀಸ್ ಮಾಡಿದಾಗ ಅದು ಒಂಥರ ಸಂತೋಷ ಕೊಡ್ತದೆ ಮನುಷ್ಯನಿಗೆ, ಪ್ಲೆಜರ್ ಅಂತ ಏನು ಕರಿತೀವಿ ಅದು, ಆಮೇಲೆ ಥ್ರಿಲ್ ಅಂತ ಏನು ಕರಿತೀವಿ. ಸೊ ಆ ಥ್ರಿಲ್ಗೋಸ್ಕರ, ಆ ಒಂದು ಪ್ಲೆಜರ್ಗೋಸ್ಕರ ಇದನ್ನ ಶುರು ಮಾಡ್ತಾನೆ. ಇದು ನಿಕೋಟಿನ್ ಲೆವೆಲ್ ಯಾವಾಗ ಬ್ಲಡ್ ಇಂದ ಕಡಿಮೆ ಆಗ್ತದೆ ಮತ್ತೆ ಅವನಿಗೆ ಆ ನಿಕೋಟಿನ್ ತಗೋಬೇಕನ್ನಿಸ್ತದೆ. ಸೊ ಹಿಂಗಾಗಿ ಅವನು ಪದೇ ಪದೇ ಈ ಚಟಕ್ಕೆ ಒಳಗಾಗುವಂತ ಇದು ಬರ್ತದೆ. ಹೆಚ್ಚಾಗಿ ಚಟಕ್ಕೆ ಒಳಗಾಗುವಂತವರು ಹದಿಹರೆಯದಲ್ಲಿ ಸ್ಟಾರ್ಟ್ ಮಾಡುವಂತವ್ರ ಸಂಖ್ಯೆ ಜಾಸ್ತಿ. ಕಾರಣ ಏನಪ್ಪಾ ಇದೆಯಲ್ಲ ಈ ತರ ಚಟಕ್ಕೆ ಒಳಗಾಗುವಂತಂದ್ರೆ,

0: ಅವರು ಈ 15 ಹುಡುಗರು ಏನು ಮಾಡ್ತಾರೆ, ಜಸ್ಟು ಪ್ರಯತ್ನ ಮಾಡೋಣ, ನೋಡೋಣ ಅದರಲ್ಲಿ ಏನಿದೆ ಅಂಥೇಳಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಒಂಥರ ಸೆನ್ಸ್ ಆಫ್ ಏನಂತಾರೆ ಮ್ಯಾಚುರಿಟಿ, ಅದಕ್ಕೋಸ್ಕರ ಅವರು ಶುರು ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ನೋಡಿ ಶುರು ಮಾಡ್ತಾರೆ, ಈ ಮೂವಿನಲ್ಲಿ ಸ್ಮೋಕಿಂಗ್ ಮಾಡುವಂಥದ್ದು ನೋಡಿ ಶುರು ಮಾಡ್ತಾರೆ. ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಇದ್ದರೆ, ಈ ಫಾದರ್ ಸ್ಮೋಕರ್ ಇತ್ತಂದರೆ ಮಗನಿಗೆ ಬರುವಂಥದ್ದು ಈ ಥರ. ಆಮೇಲೆ ಸ್ಟ್ರೆಸ್ಸು, ಪ್ರಾಬ್ಲಮ್ಸು, ಈ ಪಬ್ಬು ಬಾರ್ಗಳಿಗೆ ಹೋಗಿ ನೋಡಿ ಇದನ್ನೆಲ್ಲ ಕಲಿತು ಅವ್ರು ಚಟಕ್ಕೊಳಗಾಗ್ತಾರಂತೆ.
1: ಕ್ಯೂರಿಯಾಸಿಟಿ, ಕುತೂಹಲ ಅನ್ನೋದು ಅವರಲ್ಲಿ ಬಹಳ ಇರ್ತದೆ. ಅದನ್ನ ತಣಿಸೋದಕ್ಕೆ ಅವರು ಈ ಚಟಕ ದಾಸರಾಗ್ತಾರೆ. ಅಂದ್ರೆ ಈಗ ಡಾಕ್ಟ್ರೆ, ವಿವಿಧ ರೂಪಗಳಲ್ಲಿ ನಾವು ತಂಬಾಕನ್ನ ನೋಡ್ತೀವಿ, ಅದು ಗುಟ್ಕಾ ಆಗ್ಬಹುದು, ಹಂಗ ಸೇವಿಸೋ ತಂಬಾಕ್ ಆಗ್ಬಹುದು, ಸಿಗರೇಟು, ಬೀಡಿ, ಇದೆಲ್ಲ ಇದನ್ನ ಬೇರೆ ಬೇರೆ ವರ್ಗದ ಜನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಿರ್ತಾರೆ. ಇದರಿಂದ ಆಗುವಂತ ದುಷ್ಪರಿಣಾಮಗಳು ಏನೇನು?
0: ತಂಬಾಕು ಸೇವನೆಯಿಂದ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತವೆ. ಸುಮಾರಾಗಿ ಎಲ್ಲ ಜನಕ್ಕೆ ಇದು ಗೊತ್ತಿದ್ದೇ ಇದೆ. ಸೇವನೆ ಮಾಡುವ ಕಾಲಾವಧಿ ಮೇಲೆ ಇದು ನಿರ್ಧಾರಿತ ಆಗಿರುತ್ತೆ. ಸಾಮಾನ್ಯವಾಗಿ ಕಡಿಮೆ ವರ್ಷದಲ್ಲಿ ಸಾಮಾನ್ಯವಾಗಿ ಇದು ಮಾಡಿದರೆ ದೀರ್ಘಾವಧಿ ಕಾಲದ ಬರುವಂಥ ಕಾಯಿಲೆಗಳು ಬರೋದಿಲ್ಲ. ಆದರೆ ತಂಬಾಕು ಸೇವನೆ ಮಾಡೋ ಸಮಯದಲ್ಲಿ, ಈಗ ಸಿಗರೇಟ್ ಹೊಡೆಯೋದು ಇರ್ಬೋದು, ಅದು ಆ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಮೆದುಳಿಗೆ ರಕ್ತ ಕಡಿಮೆ ಆಗುವಂಥದ್ದು, ಆಮೇಲೆ ಪದೇ ಪದೇ ವರ್ಷದಲ್ಲಿ 2-3 ಸಾರಿ ಅವರಿಗೆ ತುಂಬ ಜೋರಾಗಿ ಕೆಮ್ಮು ಮತ್ತು ಕಫ ಬರುವಂಥದ್ದು, ನಿಮೋನಿಯಾ ಆಗುವಂಥದ್ದು, ಬ್ರಾಂಕೈಟಿಸ್ ಆಗುವಂಥದ್ದು ಆಗ್ತದೆ. ಆಮೇಲೆ ಅವರಿಗೆ ಫಿಟ್ನೆಸ್ ಕಡಿಮೆ ಆಗ್ತದೆ. ಈ ಫಿಸಿಕಲ್ ಫಿಟ್ನೆಸ್ ಅಂತ ಏನು ಕರಿತೀವಿ, ಅದು ಅವರಿಗೆ ಕಡಿಮೆ ಆಗ್ತದೆ, ಓಡಾಡೋ ಶಕ್ತಿ ಕಡಿಮೆ ಆಗ್ತದೆ, ಅಸ್ತಮಾ ಕಾಯಿಲೆ ಬರುವಂಥದ್ದು. ದೀರ್ಘಾವಧಿ ಕಾಲ ಈ ತಂಬಾಕನ್ನು ಸೇವನೆ ಮಾಡಿದರೆ ಅವರಿಗೆ ಮೊದಲನೇದಾಗಿ ಗಂಭೀರವಾದಂಥ ಕಾಯಿಲೆ ಅಂತ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ತುಂಬ ಇರ್ತದೆ. ಎರಡನೇದಾಗಿ ಸ್ಟ್ರೋಕ್ ಅಂತ ಕರಿತೀವಿ ನಾವು, ಪಾರ್ಶ್ವವಾಯು ಹೊಡಿತದೆ. ಆಮೇಲೆ ಬ್ಲೈಂಡ್ನೆಸ್ ಅಂದರೆ ಅಂಧತ್ವ, ಅವರಿಗೆ ಈ ಪೊರೆ, ಕಣ್ಣಿನ ಪೊರೆ, ಈ ಸ್ಮೋಕ್ ಮಾಡಲಾರ್ದು ತಂಬಾಕು ರಹಿತ ಏನು ವ್ಯಕ್ತಿಗಳಿರ್ತಾರೆ ಅವ್ರನ್ನ ಕಂಪೇರ್ ಮಾಡಿದರೆ ಇವ್ರಿಗೆ ಜಲ್ದಿ ಬರ್ತದೆ ಅವ್ರಿಗೆ. ಆಮೇಲೆ ಹೃದಯಕ್ಕೆ ಸಂಬಂಧದಂಥ ಕಾಯಿಲೆಗಳು, ಮತ್ತು ಲಂಗ್ಸ್ಗೆ ಸಂಬಂಧದಂಥ ಕಾಯಿಲೆಗಳು, ಸಿಒಪಿಡಿ ಅಂತ ಕರಿತೀವಿ, ಸಂತಾನ ಉತ್ಪತ್ತಿ ಕೆಪಾಸಿಟಿ ಅವ್ರಿಗೆ ಕಡಿಮೆ ಆಗ್ತದೆ, ಮತ್ತು ಎಲುವಿನ ಸಾಂದ್ರತೆ ಕೂಡ ಅವ್ರಿಗೆ ಕಡಿಮೆ ಆಗ್ತದೆ. ಹಾಗಾಗಿ ಅವ್ರಿಗೂ ಫ್ರ್ಯಾಕ್ಚರ್ ಆಗುವಂಥ ಚಾನ್ಸಸ್ ಇರ್ತದೆ, ಎಲುಬು ಮುರಿಯೋದು ಇದು ಚಾನ್ಸಸ್ ಜಾಸ್ತಿ ಇರ್ತದೆ.
1: ಅಂದ್ರೆ ಒಟ್ಟಾರೆ ದೇಹದ ಎಲ್ಲ ಭಾಗಗಳಿಗೂ ಕೂಡ ಇದು ತನ್ನ ದುಷ್ಪರಿಣಾಮವನ್ನ ಬೀರ್ತದೆ ಅಂತ ಹೇಳಿದ್ರೆ. ಈಗ ಡಾಕ್ಟರ್, ಈ ತಂಬಾಕು ಸೇವನೆ ಒಂದು ಕ್ಯಾನ್ಸರ್ಗೆ ಮೂಲ ಕಾರಣ ಆಗ್ತದೆ ಅಂತ ಹೇಳಿ ಹೆಂಗ್ ಹೇಳ್ತೀರಿ?
0: ತಂಬಾಕು ಕ್ಯಾನ್ಸರ್ಗೆ ಕಾರಣವಾಗ್ತದೆ ಅಂತೇಳಿ ಸಾಕಷ್ಟು ಅದಕ್ಕೆ ಪುರಾವೆಗಳಿದ್ದಾವೆ. ಅಂದರೆ ಸುಮಾರು 1950ರಲ್ಲಿ ಅಮೆರಿಕದ ಇಬ್ಬರು ವಿಜ್ಞಾನಿಗಳು, ಅದನ್ನು ಡಾಲ್ ಮತ್ತು ಹಿಲನ್ ಅವರು, ಸ್ಮೋಕಿಂಗ್ ಕ್ಯಾನ್ಸರ್ಗೆ ಕಾರಣ ಆಗ್ತದೆ ಅಂತೇಳಿ ಅವತ್ತು ಹೇಳಿದ್ದಾರೆ. ಅದಾದ ನಂತರ ಸಾಕಷ್ಟು ಅದಕ್ಕೆ ಸಂಶೋಧನೆ ನಡೆದು ಅದು ಸಾಬೀತುಪಟ್ಟಿದೆ. 2004ರಲ್ಲಿ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅಂದರೆ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಅಂತ ಏನಿದೆ, ಇದು ಅಮೆರಿಕದಲ್ಲಿದೆ. ಇದು ತಂಬಾಕು ಸೇವನೆ ಅಂದರೆ ಈ ಸ್ಮೋಕಿಂಗ್ ರೂಪದಲ್ಲಿ ತಂಬಾಕು ಸೇವನೆ ಮಾಡಿದರೆ ಸುಮಾರು 19 ಕ್ಯಾನ್ಸರ್ಗಳು ಆಗ್ತವೆ ಅಂಥೇಳಿ ದೃಢಪಡಿಸಿದೆ. ಮುಖ್ಯವಾಗಿ ಹೇಳಬೇಕಾದ್ರೆ ಲಂಗ್ ಕ್ಯಾನ್ಸರು, ಓರಲ್ ಕ್ಯಾವಿಟಿ ಕ್ಯಾನ್ಸರು ಅಂದರೆ ಬಾಯಲ್ಲಿ ಆಗುವಂಥ ಕ್ಯಾನ್ಸರು, ಗಂಟಲು, ಅನ್ನನಾಳ, ಹೊಟ್ಟೆ, ಮೇದೋಜ್ಜೀರಕ, ಬ್ಲಡ್ ಕ್ಯಾನ್ಸರು, ಆಮೇಲೆ ಮೂತ್ರಚೀಲದ ಕ್ಯಾನ್ಸರು, ಓವರಿಯನ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು, ಇವೆಲ್ಲ ಕೂಡ ಕ್ಯಾನ್ಸರು ಸ್ಮೋಕಿಂಗ್ ರೂಪದಲ್ಲಿ ತಂಬಾಕು ಸೇವನೆ ಮಾಡಿದ್ರೆ ಬರ್ತದೆ. ಆ ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ ಏನು ಕರಿತೀವಿ ನಾವು, ಇವು ಗುಟ್ಕಾ ಇರ್ಬೋದು, ಅದರಿಂದ ಮುಖ್ಯವಾಗಿ 3 ಕ್ಯಾನ್ಸರ್ಗಳು ಬರುವುದನ್ನು ಕೂಡ ಅವರು ದೃಢಪಡಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ಬಾಯಿ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಮತ್ತು ಪ್ಯಾಂಕ್ರಿಯಸ್ ಕ್ಯಾನ್ಸರು, ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಬರೀ ಇವರು ಸ್ಮೋಕರ್ಸ್ ಅಲ್ಲ, ಇವರು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಸ್ ಅಂತ ಕರಿತೀವಿ, ಅವ್ರಿಗೆ ಪ್ಯಾಸಿವ್ ಸ್ಮೋಕರ್ಸ್ ಅಂತೂ ಕೂಡ ಕರಿತೀವಿ ನಾವು. ಅವರು ಕೂಡ ಈ ಕ್ಯಾನ್ಸರ್ಗೆ ಜಾಸ್ತಿ ರಿಸ್ಕಲ್ಲಿ ಇರ್ತಾರೆ. ಅಂದರೆ 20% ರಿಸ್ಕು ಹೆಣ್ಮಕ್ಳಿಗೆ ಇರ್ತದೆ, 30% ರಿಸ್ಕು ಗಂಡು ಮಕ್ಕಳಿಗೆ ಇರ್ತದೆ.
1: ಅಂದ್ರೆ ಒಂದು ಕಡೆ ಕುತ್ಕೊಂಡು ಒಬ್ಬ ವ್ಯಕ್ತಿ ತಾನು ಸಿಗರೇಟ್ ಅನ್ನ ಸೇದಿ ಬಿಡುವ ಹೊಗೆ ಕೂಡ ಬೇರೆಯವರ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರು. ಅಂದ್ರೆ ಆ ವ್ಯಕ್ತಿ ತನ್ನ ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ಬೇರೆಯವರ ಆರೋಗ್ಯಕ್ಕೂ ಕೂಡ ಕಾರಣೀಭೂತನಾಗ್ತಾನಂತ. ಈಗ ಡಾಕ್ಟರ್, ಈ ತಂಬಾಕಿನಲ್ಲಿ ಏನೆಲ್ಲ ರಾಸಾಯನಿಕ ಉತ್ಪನ್ನಗಳವ, ಇವು ಹೆಂಗ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾವಂತೆ?
0: ಲ್ಯಾಬೊರೇಟರಿನಲ್ಲಿ ಎನಿಮಲ್ಸ್ ಮೇಲೆ ಸಾಕಷ್ಟು ಸಂಶೋಧನೆ ಆಗಿ ಅದು ಪ್ರೂವ್ ಆಗಿದೆ. ಏನು ಅಂತಂದ್ರೆ, ಸ್ಮೋಕಿಂಗ್ ವಿಲ್ ಕಾಸ್ ಕ್ಯಾನ್ಸರ್ ಅಂತ ಹೇಳಿ. ಸ್ಮೋಕಿಂಗ್ ಅಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಇರ್ತದೆ, ಅದು ಈ ಇದು ಈ ಪ್ರಾಣಿಗಳಲ್ಲಿ ಹೇಳ್ತಾ ಇದ್ದೀನಿ ನಾನು. 300 ಬಾರಿ ಈ ಧ್ವನಿಪೆಟ್ಟಿಗೆಯಲ್ಲಿ ಹೆಚ್ಚು ಪಟ್ಟಿನಲ್ಲಿ ಕಲೆಕ್ಷನ್ ಆಗ್ತದೆ. ಹಾಗಾಗಿ ಈ ಸ್ಮೋಕರ್ಸ್ಗೆ ನಾವು ಲ್ಯಾರಿಂಗ್ಸ್ ರೆರೆಂಜಿಯಲ್ ಕ್ಯಾನ್ಸರ್ ಅಂದರೆ ಗಂಟಲು ಧ್ವನಿಪೆಟ್ಟಿಗೆ ಕ್ಯಾನ್ಸರ್ ಜಾಸ್ತಿ ನೋಡ್ತೀವಿ ನಾವು. ಆಮೇಲೆ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅಂದರೆ ಈ ಜಾಗತಿಕ ಇದು ಸಂಶೋಧನಾ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಏನಿದೆ, ಇದು 72 ಹಾನಿಕಾರಕ ರಾಸಾಯನಿಕಗಳು ಸಿಗರೇಟ್ ಸ್ಮೋಕಿಂಗಲ್ಲಿ ಇರ್ತದೆ ಅಂತ ಹೇಳಿ ಗುರುತಿಸಿದ್ದಾರೆ. 15 ಖಚಿತವಾಗಿ ಕ್ಯಾನ್ಸರ್ ಬಂದೇ ಬರ್ತದೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನು 57 ಕೆಮಿಕಲ್ಸ್ ಏನಿದೆ ಅದು ಬಹುಶಃ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದ್ದಾರೆ. ಮತ್ತು ಸಾಕಷ್ಟು ಇನ್ನೂ ಸಂಶೋಧನೆ ನಡೀತಾ ಇದೆ, ಅದು ಬಂದ ನಂತರ ಅದಕ್ಕೆ ಪುರಾವೆಗಳು ಸಿಗ್ತದೆ. ಕಾಮನ್ ಆಗಿ ತಂಬಾಕು ಇದೇನು ಸ್ಮೋಕಿಂಗ್ ರೂಪದಲ್ಲಿ ಇರುವಂತಹ ತಂಬಾಕು ಸೇವನೆಯಿಂದ ಬರುವಂಥ ಕೆಮಿಕಲ್ಸ್ ಏನಿದೆ ಅಂತಂದರೆ, ಪಾಲಿ ಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಬೆಂಜೋಪೈರಿನ್ಸ್,

0: ನೈಟ್ರೋಸಮೈನ್ಸ್, ಹೆಟ್ರೋಸೈಕ್ಲಿಕ್ ಅರೋಮ್ಯಾಟಿಕ್ ಅಮೈನ್ಸ್, ಫಿನಾಲಿಕ್ ಕಂಪೌಂಡ್ಸ್, ಆಮೇಲೆ ನೈಟ್ರೋ ಹೈಡ್ರೋಕಾರ್ಬನ್ಸು, ಇವು ಮೆಟಾಲಿಕ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕರಿಬೋದು. ಇವೆಲ್ಲವೂ ಕೂಡ ಅದರಲ್ಲಿರ್ತವೆ. ಇದು ಆ್ಯಕ್ಚುಲಿ ಏನು ಅಂದರೆ ಆಕ್ಸಿಡೆಂಟ್ಸ್ ಅಂತ ಇರ್ತೀವಿ ನಾವು ವೈದ್ಯರು, ಆಂಟಿ ಆಕ್ಸಿಡೆಂಟ್ಸ್ ಅಂದರೆ ವಿಟಾಮಿನ್ ಎ ಇ ಅವನ್ನೆಲ್ಲ ಪ್ರಿಸ್ಕ್ರೈಬ್ ಮಾಡುವಂತ ನೋಡಿದೀವಿ ನಾವು. ಈ ಕೆಮಿಕಲ್ಸ್ನಲ್ಲಿ ಆಕ್ಸಿಡೆಂಟ್ಸ್ ಅಂತ ಇರ್ತವೆ. ಇದು ಡೈರೆಕ್ಟಾಗಿ ಈ ಡಿ ಎನ್ ಎಗೆ ಡ್ಯಾಮೇಜ್ ಮಾಡಿ ಕ್ಯಾನ್ಸರ್ ಬರುವಂತ ಇದು ಚಾನ್ಸಸ್ ಜಾಸ್ತಿ ಇರ್ತದೆ.
1: ಈಗ ಡಾಕ್ಟರ್, ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರ್ತದ ಅಂತ ಗೊತ್ತಾದ್ಮೇಲೆ ಯಾವ ರೀತಿಯಲ್ಲಿ ಕ್ಯಾನ್ಸರ್ ಹರಡ್ತದ ಅಂತ ಕೇಳ್ಬೋದು.
0: ಕ್ಯಾನ್ಸರ್ ಕಾಯಿಲೆ ಏನಿದೆ ಎಲ್ಲರಿಗೂ ಬರಬಹುದಂಥದ್ದು ಏನಿಲ್ಲ. ಕೆಲವರು ಅದಕ್ಕೆ ರಿಸ್ಕ್ ಜಾಸ್ತಿ ಇರ್ತದೆ. ಹೇಗೆ ಅಂತಂದ್ರೆ ಈ ಕೆಮಿಕಲ್ಸ್, ಎಲ್ಲ ಕೆಮಿಕಲ್ಸ್ಗಳು ಕೂಡ ಬಾಡಿಯಿಂದ ಡಿಟಾಕ್ಸಿಫಿಕೇಶನ್ ಅಂತ ಆಗ್ತದೆ. ಅಂದ್ರೆ ಲಿವರ್ ಏನಿರ್ತದೆ ಅದರಲ್ಲಿ ಕೆಲವು ಎಂಜೈಮ್ಸ್ ಇರ್ತವೆ, ಆ ಕೆಮಿಕಲ್ಸ್ ಅನ್ನ ಹೊರಗೆ ಹಾಕ್ತದೆ ಅದು ಬಾಡಿಯಿಂದ. ಆ ಕೆಮಿಕಲ್ಸ್ ಎಲ್ಲವೂ ಕೂಡ ಬ್ಲಾಡರಲ್ಲಿ ಕೂಡ ಹೋಗ್ತದೆ, ಅಂದರೆ ಈ ಮೂತ್ರಚೀಲ ಅಲ್ಲಿಯೂ ಕೂಡ ಕ್ಯಾನ್ಸರ್ ಬರುವಂಥದ್ದು ನಾ ಹೇಳಿದೆ ಈಗಾಗಲೇ. ಸಾಮಾನ್ಯವಾಗಿ ಸೆಲ್ ಅಂತ ಏನಿರ್ತೀವಿ ನಾವು, ಪ್ರತಿಯೊಂದು ಈ ಮ್ಯೂಕೋಸ ಈ ಬಾಯಲ್ಲಿ ಆಗಲಿ ಅನ್ನನಾಳದಲ್ಲಿ ಆಗಲಿ ಇದು ಈ ಸೆಲ್ಸ್ ಇರ್ತದೆ. ಅದು ಅದು ಅಂತಂದರೆ ಅದು ಪ್ರೊಡಕ್ಷನ್ ಕೂಡ ಹಾಗೆ ಆಗ್ತಾ ಇರ್ತದೆ, ಅದಕ್ಕೊಂದು ಕಂಟ್ರೋಲ್ ಇರ್ತದೆ. ಆ ಇದೆಲ್ಲ ಸೆಲ್ಸು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ ಡಬಲ್ ಆಗುತ್ತೆ ಚಾನ್ಸಸ್ ಇರ್ತದೆ. ಆದರೆ ಈ ಕ್ಯಾನ್ಸರ್ ಸೆಲ್ ಅನ್ನೋದು ಏನಿರ್ತದೆ ಇದಕ್ಕೆ ಕಂಟ್ರೋಲ್ ಇರೋದಿಲ್ಲ. ಒಂದು ಸೆಲ್ ಒಂದು 4 ದಿವಸ 6 ದಿವಸದಲ್ಲಿ ಡಬಲ್ ಆಗ್ತದೆ, ಅದೇ ಥರ 2 ಇದ್ದು 4 ಆಗ್ತದೆ. ಇದೇ ಥರ ಆಗಿ ಸಾಕಷ್ಟು ರೀತಿಯಲ್ಲಿ ಅಡ್ವಾನ್ಸ್ ಆಗಿ ಬೆಳೀತದೆ. ಇದು ಈ ಕೆಮಿಕಲ್ಸ್ ಅಂತ ಏನು ಹೇಳಿದೆ ನಾನು ಇದಿಷ್ಟೊತ್ತು, ಆ ಕೆಮಿಕಲ್ಸು ಈ ಡಿ ಎನ್ ಎ ಜೊತೆ ಮಿಕ್ಸ್ ಆಗಿ ಅಡಕ್ಸ್ ಅಂತ ಕರಿತೀವಿ ನಾವು, ಅದು ಆಗ್ತದೆ. ಆಮೇಲೆ ನಮ್ಮ ಜೀನ್ನಲ್ಲಿರುವಂಥ ಡಿ ಎನ್ ಎ ರೂಪಾಂತರಗೊಳ್ತದೆ, ಮ್ಯೂಟೇಷನ್ ಅಂತೇಳಿ ನಾವು ಕರಿತೀವಿ ವಿಜ್ಞಾನದಲ್ಲಿ. ಅದು ಆ ಮ್ಯೂಟೇಷನ್ಸ್ ಆದಮೇಲೆ ಅದು ಆ ಸೆಲ್ಗೆ ಸತ್ತೋಗುವಂಥ ಒಂದು ಕೆಪಾಸಿಟಿ ಇರ್ತದೆ ಬಾಡಿನಲ್ಲಿ. ಅದು ಏನಾದರೂ ಅದು ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಅಂತ ಇರ್ತದೆ. ಆ ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಅಂತ ಏನಿರ್ತವೆ ಅವು ಈ ಮ್ಯೂಟೇಷನ್ ಆದಂಥ ಸೆಲ್ನ ತೆಗೆದಾಕ್ತದೆ. ಅದು ತೆಗೆದುಹಾಕುವಂಥ ಕೆಪಾಸಿಟಿ ಅದಕ್ಕೆ ಆ ವ್ಯಕ್ತಿಗೆ ಕಡಿಮೆ ಆತಂದ್ರೆ ಅದು ಕ್ಯಾನ್ಸರ್ ಸೆಲ್ ಆಗಿ ಕನ್ವರ್ಟ್ ಆಗ್ತದೆ. ಹೀಗಾಗಿ ಈ ತಂಬಾಕು ಸೇವನೆ ಮಾಡುವಂಥವ್ರಿಗೆ ಕ್ಯಾನ್ಸರ್ ಬರುವಂಥ ಚಾನ್ಸ್ ಅಧಿಕವಾಗಿರ್ತದೆ.
1: ಇದನ್ನ ಬಿಡಿಸ್ಲಿಕ್ಕೂ ಕೂಡ ಏನಾದರೂ ಇದಿರಬೇಕಲ್ಲ, ಚಟವನ್ನು ಬಿಡಿಸೋದು ಹೆಂಗಂತೀರಿ?
0: ಸಾಮಾನ್ಯವಾಗಿ ಈ ತಂಬಾಕು ಸೇವನೆ ಮಾಡುವಂಥವ್ರು ಅವ್ರಿಗೆ ಸಾಕಷ್ಟು ಏನು ಮಾಹಿತಿ ಇದ್ದೇ ಇರ್ತದೆ ಅವ್ರಿಗೆ, ತಂಬಾಕಿನಿಂದ ಕ್ಯಾನ್ಸರ್ ಬರ್ತದೆ. ಆಮೇಲೆ ಸೊಸೈಟಿನಲ್ಲಿ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಗಿಲ್ಲ, ಮನೆಯಲ್ಲೂ ಕೂಡ ಅವ್ರಿಗೂ ಏನು ಒತ್ತಡ ತರ್ತಾರೆ ಅದು ಮಾಡಬೇಡ್ರಿ ಅಂತೇಳಿ. ಅವ್ರಿಗೂ ಕೂಡ ಸಾಕಷ್ಟು ಬಿಡಬೇಕು ಅಂಥೇಳಿ ಒಂದು ಮನಸ್ಸಲ್ಲಿ ಬಂದೇ ಬರ್ತಿರ್ತದೆ. ಮೊದಲನೇ ಹೆಜ್ಜೆ ಏನಂತಂದರೆ ಅವರು ಸ್ವೀಕರಿಸ್ಬೇಕು ಏನಂತಂದರೆ ನನಗೆ ಚಟ ಬಿದ್ದಿದೆ ಸಿಗರೇಟ್ ಸೇದೋದಾಗಲಿ ಅಥವಾ ತಂಬಾಕು ಸೇವನೆ ಮಾಡೋದಾಗಲಿ ಅಂಥೇಳಿ. ಅದು ಏನಾದರೂ ಅವ್ರಿಗೆ ಬಂತು ಅಂತಂದರೆ ನೆಕ್ಸ್ಟು ಸ್ಟೆಪ್ ಏನಂತಂದರೆ ಅವರು ಬಿಡೋಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡಿದರೆ ಡೆಫಿನೆಟ್ ಆಗಿ ಅವರು ತಂಬಾಕು ಸೇವನೆಯನ್ನು ಬಿಡೋಕ್ಕೆ ಸಾಧ್ಯ ಇದೆ. ಆದರೆ ಅದೇ ರೀತಿ ನಾವು ಆಲ್ಕೋಹಾಲ್ ತೊಗೊಂಡ್ರೆ ಅಂದರೆ ಅದಕ್ಕೆ ಶಾರೀರಿಕ ಚಟ ಬೀಳ್ತದೆ, ಅಂದರೆ ಅದರಿಂದ ಹೊರಗೆ ಬರುವಂಥ ಇದು ಚಾನ್ಸಸ್ ಕಡಿಮೆ ಇರ್ತದೆ. ಆದರೆ ಈ ಸ್ಮೋಕಿಂಗ್ ಸಿಗರೇಟ್ ಇದು ಟೊಬ್ಯಾಕೋ ಏನಿರ್ತದೆ ಇದರಿಂದ ಹೊರಗೆ ಬರುವಂಥ ಚಾನ್ಸಸ್ಸು ಭಾಳ ಇರ್ತದೆ. ಇದೆಲ್ಲ ಆಗದೆ ಹೋದಾಗ ನಾವು ಏನು ಕರಿತೀವಿ ಸಾಕ್ಷ್ಯಾಧಾರಿತ ಔಷಧಿ ಚಿಕಿತ್ಸೆ ಅಂದರೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಇದು ನಾವು ವೈದ್ಯರ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಎವಿಡೆನ್ಸ್ ಬೇಸ್ಡ್ ಫಾರ್ಮಕೋಥೆರಪಿ ಏನಂತಂದರೆ ಒಂದು ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕರಿತೀವಿ. ಈಗೇನು ನಿಕೋಟಿನ್ ಸಲುವಾಗಿ ನಾವು ತಂಬಾಕನ್ನು ಸೇವನೆ ಮಾಡ್ತೀವಿ ಅದನ್ನು ಬೇರೆ ರೂಪದಲ್ಲಿ ಆ ನಿಕೋಟಿನನ್ನು ನಾವು ಇದನ್ನು ಕೊಡ್ತೇವೆ. ಅದು ಏನಂತಂದರೆ ಗಮ್ಸ್ ಇರ್ಬೋದು, ಚೀವಿಂಗ್ ಗಮ್ ಅಂತ ಏನು ಕರಿತೀವಿ ಅದು ಇರ್ಬೋದು, ಅಥವಾ ಸ್ಕಿನ್ನಲ್ಲಿ ಒಂದು ಪ್ಯಾಚಸ್ ಬರ್ತದೆ ಆ ಪ್ಯಾಚ್ ಇದನ್ನು ಮಾಡಿದರೆ ಅದು 3 ದಿವಸ 1 ವಾರ ಅದು ಡೋಸ್ ಮೇಲೆ ಇದಾಗ್ತದೆ, ರಿಲೀಸ್ ಆಗ್ತಾ ಇರ್ತದೆ ಬಾಡಿನಲ್ಲಿ. ಆಮೇಲೆ ಇನ್ಹೇಲರ್ಸ್ ಅಂತ ಬರ್ತದೆ ಮೂಗಿನಲ್ಲಿ ತೊಗೊಳ್ಳೋಂಥದ್ದು. ಆಮೇಲೆ ಇ ಸಿಗರೇಟ್, ಎಲೆಕ್ಟ್ರಾನಿಕ್ ಸಿಗರೇಟ್ಸ್ ಅಂತ ಬರ್ತದೆ, ಅದು ವೇಪರೈಸ್ಡ್ ನಿಕೋಟಿನ್ ಇರ್ತದೆ ಅದರ. ಇದೆಲ್ಲ ಯೂಸ್ ಮಾಡೋದ್ರಿಂದ ಹಾನಿಕಾರಕವಾದಂಥ ಕೆಮಿಕಲ್ಸ್ ಇದು ದೇಹದಲ್ಲಿ ಕಡಿಮೆಯಾಗಿ ಹೋಗ್ತದೆ. ಆಮೇಲೆ ಇನ್ನೊಂದಷ್ಟು ಇದು ಮಾತ್ರೆಗಳು ಬರ್ತವೆ, ಮೆಡಿಸಿನ್ ಬರ್ತದೆ, ಅದಕ್ಕೆ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಮನುಷ್ಯ ಈ ಚಟಗಳಿಂದ ಹೊರಗಡೆ ಬರಬಹುದು.
1: ಅಂದ್ರೆ ಯಾವುದೇ ಔಷಧೋಪಚಾರ ಇಲ್ಲದೇನೆ ಅವನೇ ಮನಸ್ಸು ಮಾಡಿದ್ರೆ ಈ ಚಟವನ್ನು ಬಿಟ್ಟು ಬಿಡಬಹುದು ಅಂತೀರಿ?
0: ಹೌದು.
1: ತೀರಾ ಇನ್ನು ಬಿಡ್ಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಔಷಧೋಪಚಾರದ ಮೊರೆ ಹೋಗಿ ವೈದ್ಯರನ್ನ ಸಂಪರ್ಕ ಮಾಡಿ ಈ ಚಟದಿಂದ ಮುಕ್ತನಾಗಬಹುದು.
0: ಇದರ ಜೊತೆಗೆ ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗ್ತದೆ ಸಾಕಷ್ಟು, ಫ್ಯಾಮಿಲಿಯಿಂದ ಕೂಡ ಅವ್ರಿಗೆ ಸಪೋರ್ಟ್ ಬೇಕಾಗ್ತದೆ. ಬಿಟ್ಟ ನಂತರ ಅವ್ರಿಗೆ ಯಾವುದೇ ಒಂದು ವಾರದಲ್ಲಿ ಮತ್ತೆ ಅವರು ಅದನ್ನ ಶುರು ಮಾಡುವಂತ ಚಾನ್ಸಸ್ ಇರ್ತದೆ. ಅವಾಗ ಅವ್ರು ಯಾವುದೇ ಸ್ಟ್ರೆಸ್ ಹೋಗ್ಲಾರ್ದಂಗೆ ಇದನ್ನ ಮಾಡ ಚಟುವಟಿಕೆ ಇದು ಮಾಡಲಾರ್ದ ಇದ್ರೆ ಅವರು ಅದ ಇದನ್ನ ಸ್ಮೋಕಿಂಗ್ ಆಗಲಿ ಅಥವಾ ಯಾವುದೇ ತರನಾದಂತ ಕನ್ಸಂಪ್ಷನ್ ಆಗಲಿ ನಿಲ್ಲಿಸಬಹುದು.
1: ಅಂದ್ರೆ ಕುಟುಂಬ ಜನರ ಸಹಾಯ ಸಹಕಾರನು ಈ ನಿಟ್ಟಿನಲ್ಲಿ ಬೇಕಾಗ್ತದೆ. ಆಯ್ತು ಡಾಕ್ಟರ್ ಗಿರಿಯಪ್ಪ ಗೌಡ ಅವರೇ, ತಾವು ಇಷ್ಟೊತ್ತಿನವರೆಗೂ ಈ ತಂಬಾಕಿನಿಂದ ಆಗುವಂತಹ ದುಷ್ಪರಿಣಾಮಗಳು, ಇದು ಕ್ಯಾನ್ಸರ್ಗೆ ಹೆಂಗ್ ಕಾರಣ ಆಗ್ತದ, ಆದಾಗ ಇದನ್ನ ಹೆಂಗ್ ಬಿಡಿಸಬಹುದು ಅನ್ನೋದ್ರ ಜೊತೆಗೆ ಈ ಕ್ಯಾನ್ಸರ್ನಿಂದ ಆಗುವಂತಹ ಭೀಕರ ಪರಿಣಾಮಗಳನ್ನು ಕೂಡ ತಾವು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು, ನಮಸ್ತೆ.
2: ಇದುವರೆಗೆ ವಿಶ್ವ ತಂಬಾಕು ವಿರೋಧಿ ದಿನದ ಸಂದರ್ಭದಲ್ಲಿ ಕ್ಯಾನ್ಸರ್ ತಜ್ಞರಾದ ಡಾ ಎಂಜಿ ಗಿರಿಯಪ್ಪ ಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು

0: ಆಕಾಶವಾಣಿ ಧಾರವಾಡ.
1: ಅರೇಂಜ್ಮೆಂಟ್ ಆಯ್ತು.
2: ಯಾವ್ದ್ರದ್ದು?
1: ಚಿನ್ನನ ಫೀಸ್ ನದ್ದು
2: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೆ ಸ್ವಾಗತ. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಕರೆಗೊಂದು ಗೀತೆ ಕಾರ್ಯಕ್ರಮ.
1: ಲಿಂಗಸೂರು ತಾಲೂಕು ನವಲಿಯಿಂದ ವೈಬಿ ಚಳ್ಳಮರದ ಮಾತಾಡ್ತಿರೋದು.
0: ಹೇಳ್ರಿ ವೈಬಿ ಚಳ್ಳಮರದವರ, ಯಾವ ಗೀತೆಗಾಗಿ ಕರೆ ಮಾಡಿರಿ?
1: ಶುಭ ಮುಂಜಾನೆ ತಮ್ಗೆ.
0: ಶುಭ ಮುಂಜಾನೆ ನಿಮಗೂ ಕೂಡ. ಹೇಳ್ರಿ ಯಾವ ಗೀತೆ ಬೇಕು?
1: ತಾಯಿಗೆ ತಕ್ಕ ಮಗ ಚಲನಚಿತ್ರದಿಂದ.
0: ತಾಯಿಗೆ ತಕ್ಕ ಮಗ
1: ಚಲನಚಿತ್ರದಿಂದ
0: ಹೇಳಿ, ಅದ್ರೊಳಗಿಂದ ಯಾವ ಗೀತೆ?
1: ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಚಂದ್ರನ ಕಾಂತಿಗೆ ಚಂದ್ರನೇ ಕಾಂತಿ ಅಂತ ಹೇಳಿ ಒಂದು ಹಾಡು ಬರುತ್ತೆ.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ನಮಗೆ ಅನಂತ ಅನಂತ ಅಭಿನಂದನೆಗಳು. ನಮಸ್ತೆ.
0: ನಮಸ್ತೆ.

0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ, ನಿಮ್ ಹೆಸರು? ಎಲ್ಲಿಂದ ಕರೆ ಮಾಡಿರಿ?
1: ಬೆಳಗಾವಿಯಿಂದ ರೀ, ವಿಜಯ್ ಕುಮಾರ್. ಭಸ್ಮೈ
0: ವಿಜಯ್ ಕುಮಾರ್ ಅವರ ಮೊನ್ನೇನೋ ಕರೆ ಮಾಡಿದ್ರಿ, ಬೇರೆ ಕೇಳೋಕರಿಗೆ ಅವಕಾಶ ಮಾಡಿಕೊಡ್ರಿ. ಹಲೋ, ಕರೆಗೊಂದು ಗೀತೆ ಕಾರ್ಯಕ್ರಮ.
2: ನಮಸ್ತೆ.
0: ನಮಸ್ತೆ, ಹೇಳ್ರಿ, ಎಲ್ಲಿಂದ ಕರೆ ಮಾಡಿರಿ?
2: ಮೇಡಮ್, ಶಿವಾನಂದ್ ಅವರು ಅಂತ.
0: ಶಿವಾನಂದ್ ಅವರು? ಎಲ್ಲಿಂದ ಕರೆ ಮಾಡಿರಿ?
2: ನರಗುಂದಿಂದ.
0: ಹೇಳ್ರಿ ಶಿವಾನಂದ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿರಿ?
2: ಮೇಡಮ್, ಕಿರಿಕ್ ಪಾರ್ಟಿದ ಕಾಗದದ ಡೋಣಿ ಇರಲಿ.
0: ಕಿರಿಕ್ ಪಾರ್ಟಿ ಒಳಗಿಂದು ಯಾಕೆ ಇಷ್ಟ ಆಗ್ತಿದ್ರಿ ಹಾಡು?
2: ಅದ್ ಲಿರಿಕ್ ಚೆನ್ನಾಗಿದೆ ಮೇಡಮ್, ಪಿಕ್ಚರೈಸೇಷನ್ ಚೆನ್ನಾಗಿದೆ.
0: ಚಿತ್ರ ನೋಡಿರಿ?
2: ಹಾ ಮೇಡಮ್.
0: ಯಾವ ಗೀತೆ ಅಂತ ಹೇಳಿದ್ರಿ?
2: ಕಾಗದದ ಡೋಣಿ ಇರಲಿ.
0: ಕಾಗದದ ದೋಣಿಯಲ್ಲಿ ಆ ಗೀತೆ ಎಲ್ಲ ಬೇರೆ ಗೀತೆಗಳು ಲಭ್ಯವಿದ್ದಾವ, ಹಾಕೋಣ ಅಂತ. ಬೇರೆ ಗೀತೆ ಹಾಕೋಣ? ಆಯ್ತು, ನಿಮ್ಮ ಬೇರೆ ಗೀತೆ, ಅದೇ ಚಿತ್ರದ ಬೇರೆ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
2: ನಮಸ್ತೆ.

0: ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಲೋ ಹಲೋ, ಕರೆಗೊಂದು ಗೀತೆ ಕಾರ್ಯಕ್ರಮ.
1: ಹಲೋ ಮೇಡಮ್, ನಾವು ಹತ್ತನೇ ತಾರೀಕು ಸಂಕ್ರಾಂತಿಯಿಂದ ನೀಲಕಂಠ ಮಾತಾಡೋದು.
0: ನಿಮ್ಮ ಹೆಸರು?
1: ನೀಲಕಂಠ.
0: ನೀಲಕಂಠ ಅವರು ಹೇಳ್ರಿ, ಯಾವ ಗೀತೆಗನ್ನ ಕರೆ ಮಾಡಿರಿ?
1: ನೀಲಕಂಠ ಅವರು ನಮ್ಮ ಪಂಚಾಕ್ಷರಿ ಗವಾಯಿಗೆ ಒಂದು ಹಾಕಿದ್ರು,
0: ಗಾನಯೋಗಿ
1: ಪಂಚಾಕ್ಷರಿ
0: ನೀಡು ಶಿವ ಗೀತೆಯನ್ನ ಹಾಕ್ಬೇಕಾ? ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಧನ್ಯವಾದ.
0: ನಮಸ್ತೆ.

0: ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಚಿತ್ರ ಅವರು ಹಾಡಿರುವ ಗೀತೆಯನ್ನ ಕೇಳಿದ್ವಿ. ಹಲೋ
1: ಹಲೋ
0: ಹಲೋ, ಕರೆಗೊಂದು ಗೀತೆ ಕಾರ್ಯಕ್ರಮ.
1: ಹಲೋ ಮೇಡಮ್, ನಾವು ನಾಗನೂರಿನಿಂದ ಸುಮಿತ್ರಾ ಅಂತ ಮಾತಾಡ್ತೀವಿ.
0: ಸುಮಿತ್ರಾ ಅವರು ಹೇಳ್ರಿ, ಯಾವ ಗೀತೆಗಾಗಿ ಕರೆ ಮಾಡಿರಿ ಸುಮಿತ್ರಾ?
1: ಮೇಡಮ್, ನವಶಕ್ತಿ
0: ವೈಭವ. ನವಶಕ್ತಿ ವೈಭವ, ನವಶಕ್ತಿ ವೈಭವ ಒಳಗಿಂದು ಯಾವ ಗೀತೆ? ಅಲ್ಲ, ಯಾವ ಚಿತ್ರದಂತ ಹೇಳ್ಬೇಕು ನೀವು ಸರಿಯಾಗಿ ಅಂದ್ರೆ ನಮ್ಗ, ನಾವ್ ಹಾಕ್ತೀವಿ ನಿಮ್ಗ.
1: ನವಶಕ್ತಿ ವೈಭವ ಮೇಡಮ್, ಅಭವ ವಿಭವ ಜಯ ಪ್ರಭವ
0: ಐತಲ್ರಿ. ನವಶಕ್ತಿ ವೈಭವ ನಮ್ಮಲ್ಲಿ ಲಭ್ಯ ಇಲ್ಲ, ಬೇರೆ ಗೀತೆನ ಬೇರೆ ಚಿತ್ರದ ಹೇಳ್ತೀರಿ? ಹೇಳ್ರಿ ಬೇರೆ ಯಾವ ಚಿತ್ರ?
1: ಹೃದಯದ ಗೀತೆ ಒಳಗಿಲ್ರಿ, ಯುಗ ಯುಗಗಳ ಚಾಗಲಿ ಹಾಕ್ತಿ.
0: ಹೃದಯ ಗೀತೆ ಯಾಕೆ ಇಷ್ಟ ಆಗ್ತಿದ್ರಿ ಹಾಡು? ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಸುಮಿತ್ರಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಧನ್ಯವಾದ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೃದಯ ಗೀತೆ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ
1: ನಮಸ್ಕಾರ.
0: ಹಲೋ, ಕರೆಗೊಂದು ಗೀತೆ ಕಾರ್ಯಕ್ರಮ, ನಮಸ್ತೆ. ಎಲ್ಲಿಂದ ಕರೆ ಮಾಡಿರಿ?
1: ನಾವು ಬೆಳಗಾವ್ ಜಿಲ್ಲಾರಿ, ಮಾಸ್ಮಡಿ ಊರ ಮಾಡತವ್ರ.
0: ನಿಮ್ ಹೆಸರು?
1: ಮಲ್ಲಪ್ಪ ಕುರಂಗಿರಿ.
0: ಮಲ್ಲಪ್ಪ ಅವರು ಹೇಳ್ರಿ, ಯಾವ ಗೀತೆಗಾಗಿ ಕರೆ ಮಾಡಿರಿ?
1: ನಾವ್ರಿ ಬೆಟ್ಟದ ಹೂದಾಗಿನ ಒಂದು ಹಾಡತ್ತಿರಲ್ಲ ಮೇಡಮ್.
0: ಬೆಟ್ಟದ ಹೂ ಒಳಗಿದ್ದು ಯಾವ ಗೀತೆ?
1: ಇದ್ರಿ ನೋಡ್ರ, ಲೋಯ್ತಿ ಅಂದ್ರೆ 10 ರೂಪಾಯಿ ಮೌಂಟನ್ ಪರ್ಚ ಅಂತ ಹೇಳ್ರಿ.
0: ಹಾ, ಬಿಸಿಲೇ ಇರಲಿ ಆ ಗೀತೆ.
1: ಹಾ ಹೌದ್ರಿ, ಬಿಸಿಲೇ ಇರಲಿ.
0: ಆಯ್ತು ಮಲ್ಲಪ್ಪ ಅವರ, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡಿದಕ್ಕಾಗಿ ಧನ್ಯವಾದ.
1: ನಮಸ್ಕಾರ.
0: ನಮಸ್ತೆ.
2: ನಾನು
3: ಐ,
2: ನೀನು
3: ಯು,
2: ಕಾಡು
3: ಫಾರೆಸ್ಟ್,
2: ಬೆಟ್ಟ
3: ಮೌಂಟೇನ್,
2: ಹೂ
4: ಫ್ಲವರ್,
2: ಬೆಟ್ಟದ ಹೂ
3: ಮೌಂಟೇನ್ ಫ್ಲವರ್.
2: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
3: ಎಲ್ಲಿ ಇನ್ನೊಂದ್ಸಲ ಹೇಳು.
2: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
3: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್.
2: ಶಲ್ಲಿ ಮೇಡಂಗಾಗಿ ಕೊಡಲು ಬೆಟ್ಟದ ಹೂವ ತರುವ.

0: Boom, boom.
1: ದಿನವೂ ಹೂವ ಕೊಡುವೆ ಜನ ಜನ ರೂಪಾಯಿ ಪಡೆವೆ, ದಿನವೂ ಹೂವ ಕೊಡುವೆ ಜನ ಜನ ರೂಪಾಯಿ ಪಡೆವೆ, ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ.
2: ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್, ಟನ್ ಟನ್ ರೂಪಿ ಟೇಕಿಂಗ್, ಕರೆಕ್ಟಾ? ಡೈಲಿ ಫ್ಲವರ್ ಗಿವಿಂಗ್.

0: ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. 10 ರೂಪಾಯಿ ಕೂಡಿದ ಮೇಲೆ ರಾಮಾಯಣದ ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ 1 ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. 10 ರೂಪೀಸ್ ಆಫ್ಟರ್ ಜಾಯ್ನಿಂಗ್ ರಾಮಾಯಣ.

0: sunlight let come, rain let it come. Forest, mountain, I go roaming, roaming.
1: Shalli madam gagi kodalu betta da huwa tarve.
0: Or Shalli madam to giving to mountain flower bringing.
1: Betta da hu.
0: Betta da hu. Betta da hu.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಸ್ಟರ್ ಲೋಹಿತ್ ಅವರು ಹಾಡಿರುವ ಬೆಟ್ಟದ ಹೂವು ಚಿತ್ರದ ಗೀತೆಯನ್ನ ಕೇಳಿದ್ವಿ.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
4: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕರೆ ಮಾಡಿದಂತಹ ನಮ್ಮ ಎಲ್ಲ ಕೇಳುಗರಿಗೆ ಧನ್ಯವಾದ.

0: ಆಕಾಶವಾಣಿ ಧಾರವಾಡ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ.
1: ಆತ್ಮೀಯ ಕೇಳುಗರೆ, ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇಂದು ಬಸಮ್ಮ ಮಲ್ಲಪ್ಪ ಇದರ್ಮನಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್.

0: ಎಲ್ಲರಿಗೆಲ್ಲ ನಮಸ್ಕಾರ. ಬಾಳಬುತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳೋಗ್ರೆ, ಜೀವನೋಪಾಯಕ್ಕಾಗಿ ಹಲವಾರು ದಾರಿಗಳನ್ನು ನಾವು ಹುಡುಕ್ತಾನೆ ಇರ್ತೀವಿ. ಓದಿದ್ದು ಒಂದಾಗಿರ್ತದ, ವೃತ್ತಿ ಇನ್ನೊಂದಾಗಿರ್ತದ. ಕೆಲವು ಸಲ ನಮ್ಮ ನಮ್ಮ ಮನೆಯ ಪರಿಸ್ಥಿತಿಗಳು ನಮ್ಮನ್ನ ಬೇರೆ ಏನಾದರೂ ಕಲಿತು ಉದ್ಯೋಗಕ್ಕೆ ಹಚ್ಚುತ್ತಾವ. ಯಾಕೆ ಅಂದ್ರೆ ಸಂಸಾರವನ್ನ ದೂಗಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇರ್ತದೆ. ಇವತ್ತು ಸುಮಾರು 13-14 ಸಾವಿರ ಹೆರಿಗೆಗಳನ್ನ ಮಾಡಿಸಿ, ಅದು ಕೂಡ ನಾರ್ಮಲ್ ಹೆರಿಗೆಗಳನ್ನ ಮಾಡಿಸಿ, ಆರೋಗ್ಯವಂತ ಶಿಶುಗಳನ್ನ ತಾಯಂದರಿಗೆ ಕೊಡುಗೆಯಾಗಿ ಕೊಟ್ಟಂತ ಒಬ್ಬ ವಿಶಿಷ್ಟ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಇವರು ಬಸಮ್ಮ ಮಲ್ಲಪ್ಪ ಇದರ್ಮನಿ ಅಂತೇಳಿ, ಧಾರವಾಡದವರೇನೆ. ಇವರು ವೃತ್ತಿಯಿಂದ ಎಎಂಎ ಆಗಿ ಕಾರ್ಯವನ್ನ ನಿರ್ವಹಿಸಿ ಬೇರೆ ಬೇರೆ ಹಳ್ಳಿ ಪ್ರದೇಶಗಳಲ್ಲೆಲ್ಲ ಕೆಲಸಕ್ಕೆ ಅಂತೇಳಿ ಹೋಗಿ ಹೋಗಿ ಅಲ್ಲಿಯ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಒಬ್ಬ ಹಿರಿಯ ಅಕ್ಕನಂಗ ಹೋಗಿ ಅವರು ಹೆರಿಗೆ ನೋವನ್ನ ತಿನ್ಬೇಕಾದಾಗ ಅವರ ಮನಸ್ಸಿಗೆ ಒಂದು ಸಾಂತ್ವನ ಧೈರ್ಯ ಹೇಳಿ ಆರೋಗ್ಯವಂತ ಶಿಶುವನ್ನ, ಅವರಿಗೆ ಯಾವುದೇ ತೊಂದರೆ ನೋವು ಆಗದ ರೀತಿಯಲ್ಲಿ ಮಗುವನ್ನ ಹೆರಿಗೆ ಮಾಡಿಸಿದಂತ ಕೀರ್ತಿ ಬಸಮ್ಮ ಅವರದ್ದು. ನಮಸ್ಕಾರ ಬಸಮ್ಮ ಮಲ್ಲಪ್ಪ ಇದ್ರ ಮನೆಯವರು.
1: ನಮಸ್ಕಾರ ರೀ
0: ಬಸಮ್ಮ ಅವರ. ಸುಮಾರು ಈ ತನಕ ಎಷ್ಟು ಹೆರಿಗೆ ಮಾಡಿಸಿರಿ?
1: 13-14 ಸಾವಿರ ಹೆರಿಗೆ ಆಗ್ಯಾವ್ರಿ ಮೇಡಮ್.
0: ಯಾವ ಊರಾಗ ಹೋಗಿ ಕೆಲಸ ಮಾಡಿರಿ?
1: ಗುಡಿಸಾಗರ ರೀ, ಫಸ್ಟ್ 400, ಸೊಟಕನಾಳ, ಕಡದಳ್ಳಿ, ಇದು ಒಂದ್ ಸಬ್ ಸೆಂಟರ್. ಇದು ಎರಡನೇ ಸಬ್ ಸೆಂಟರ್ ತಡಾಳ, ಅರಟ್ಟಿ, ಕೊಂಗೋಡ, ಎಲ್ಲಾ ಅಂದಮಾನ್ ನಿಕೋಬಾರ್ ಇದ್ದಂಗ ಊರುಗಳು.
0: ಅಂದಮಾನ್ ನಿಕೋಬಾರ್ ಅಂತಂದ್ರಿ ನೀವು? ಅಂದ್ರೆ ಈ ಊರಿಗಿಂತ ಏನು ಭಿನ್ನ ಆಗಿದ್ದು?
1: ಈ ಹಾದಿನ ಇಲ್ರಿ ಮೇಡಮ್, ಪೀಕಿ ಜಲ್ಲಿ ಸರ್ಸ್ಕೊಂತ ಹೋಗ್ಬೇಕ್ರಿ. ಅಲ್ಲಿ ಗಾಡಿ ಮೋಟರ್ ಏನು ಅಡ್ಡಾಡದಿಲ್ರಿ. ಆಮೇಲೆ ಈಗೆಲ್ಲ ಬಹಳ ಡೆವಲಪ್ ಆಗಿದ್ರಿ. ನಾನು ಇರುವ ಕಾಲಕ್ಕೆ ಪೀಕ್ ಜಲ್ಲಿ ಗಿಡ ಸರಸ್ಕೊಂತ ಬಗ್ಗೆ ಹೋಗ್ಬೇಕ್ರಿ, 2-3 ಕಿಲೋಮೀಟರ್.
0: ಅಂದ್ರೆ ಆ ಮನಿ ಒಳಗ ಗರ್ಭಿಣಿ ಇದ್ದಾಳ, ಅವ್ರಿಗೆ ಹೆರಿಗೆ ನೋವು ಬಂದದಂತ ನಿಮಗ್ ತಿಳಿಸ್ತಿದ್ರಿ?
1: ಅದು ನಾವು ಹೋದಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀವಿದ್ದೇವಲ್ಲ ಮೇಡಮ್. ಆಮೇಲೆ ಈಗ ಇಡಿಡಿ ಡೇಟ್ ಅಂತ ಕೊಡ್ತಾರ. ಆಮೇಲೆ ನಮಗೆ ಇಡಿಡಿ ಡೇಟ್ ಅವಾಗ ಗೊತ್ತಿರಲಿಲ್ಲ. ನಾವೇನ್ ಹೇಳ್ತಿದ್ದೀವಿ ಅವ್ರಿಗೆ, ಮುಂದಿರ್ತ ಹೇಳ್ತಿದ್ದೀವಿ, 9 ತಿಂಗಳ ಸ್ಟಾರ್ಟ್ ಆತಪ್ಪ ಅಂದ್ರೆ ನೀವು ಮಕ್ಕಳಿಗೆಲ್ಲ ಹಾಸಿಗೆ ಚಂದ ತೆಗೆದಿಡ್ರಿ, ಆಮೇಲೆ ಸ್ವಚ್ಛಾಗಿ ಬಿಸಿನೀರ ಕುದಿಸಿ ಒಗೆದ್ ಹಾಕಿಡ್ರಿ. ಆಮೇಲೆ ತಾಯಿಗೆ ಅವಾಗೆಲ್ಲ ಡೈಫರ್ ಗೀಪರ್ ಇದ್ದಿದ್ದಿಲ್ಲ, ಬಟ್ಟೆನ ಸ್ವಲ್ಪ ಉಪ್ಪಿನ ನೀರಾಗ ಹಾಕಿಬಿಟ್ಟು ಡೆಟಾಲ್ ಹಾಕಿ ಚಲೋ ಮೆತ್ತನ ಅರ್ಬಿ ಕಾಟನ್ ಸೀರಿನೆಲ್ಲ 4-5 ಪದರ ಅಳತಿ ಕೊಡ್ತಿದ್ದೆ ಅವ್ರಿಗೆ, ಇಷ್ಟಿಷ್ಟ ಅದು ಅಳತಿ ಅಂತೆ. ಅಳತಿ ಮಾಡಿ ಅವನ್ನೆಲ್ಲ ಬಿಸಿಲಿಗೆ ಒಣಗಿಸಿ ಒಂದ್ ಗಂಟು ಕಟ್ಟಿ ಇಡಕ್ ಹಸ್ತಿದ್ದೆ ಮೇಡಮ್. ಮೊದ್ಲಿರ್ದ ನಾನ್ ಮನೆಗೆ ಹೋದಾಗ ನನ್ನ ಎದುರಿಗೆ ಮಾಡ್ಬೇಕು ಅವ್ರೆಲ್ಲ
0: ಇದೆಲ್ಲ ತಯಾರಿ ಮೊದ್ಲು
1: ತಯಾರಿ ಮಾಡ್ಕೊತಿದ್ದೀವ್ರಿ. ಸ್ವಲ್ಪ ಹಿಂದಿನಿಂದ ನೋವು ಬರಾಕತ್ತಂದ್ರೆ ಕರೆಯಾಗ ಬರೀಪ ನಾನ್ ಮಾಡ್ತೀನಿ ಅಂತಿದ್ದೆ ರೀ. ಅವಾಗ ಯಾವಾಗ ರಾತ್ರಿ ಇರ್ಲಿ ಹಗಲ್ ಇರ್ಲಿ ಯಾವುದೇ ಟೈಮ್ ಇರ್ಲಿ ಮೇಡಮ್, ನಾನು ಹೋಗಿ ಹೆರಿಗೆ ಮಾಡೇನ್ರಿ.
0: ಈಗ ಬಸಪ್ಪ ನೀವು ಓದಿದ್ದು ಎಷ್ಟು?
1: SSLC ರೀ ಮೇಡಮ್, ನಮ್ಮ ಮೊದ್ಲು ಓದಿದ್ದು. ಆಮೇಲೆ ಅದು 2 ವರ್ಷ 1 ವರ್ಷ PUC ಮಾಡ್ಕೊಂಡೆ, ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಆಮೇಲೆ ಇದನ್ನ ಟ್ರೈನಿಂಗ್ ಮಾಡ್ಕೊಂಡೆ ರೀ 1.5 ವರ್ಷ. ಆ 1.5 ವರ್ಷ ಮಾಡ್ಕೊಂಡೆ, ನನ್ಗಿನ್ನು ಕಾಲಾವಕಾಶ ಇತ್ತು ಅಂದ್ರೆ ನನ್ಗಿನ್ನು ಆರ್ಡರ್ ಕೊಟ್ಟಿರ್ಲಿಲ್ಲ. ಅವಾಗ ನಂದು ಮತ್ತ ಮನೇದ ಒಂಥರ ಪರಿಸ್ಥಿತಿ ಇತ್ತು. ಆಮೇಲೆ ನಲ್ಲಿ ಹುಕ್ಕೇರಿ ಕಡೆ ಹೋಗಿ ಕೇಳ್ಕೊಂಡೆ, ಬಾ ಮನೇನ ಕಲಿಸ್ಕೊಡ್ತೀನಿ ಅಂದ್ರು. ಅದಕ್ಕೆ ಅವ್ರ ಕಡೆ 6 ತಿಂಗಳ ಮಾಡಿದೆ ಮೇಡಮ್. 6 ತಿಂಗಳ ಮಾಡಿದ ನಂತರ ನನಗೆ ಅಪಾಯಿಂಟ್ಮೆಂಟ್ ಬಂತು. ಅಪಾಯಿಂಟ್ಮೆಂಟ್ 10/10/83 ಬಂತ ಅಪಾಯಿಂಟ್ಮೆಂಟ್. 10/10/83 ಹೋಗಿ ನಾನು ಜಾಯಿನ್ ಆದೆ ರೀ.
0: ಯಾವ ಊರಿ ಫಸ್ಟ್ ಬಂತ?
1: ಗುಡಿಸಾಗರ ರೀ.
0: ಗುಡಿಸಾಗರ ಮಕ್ಕಳನ್ನೆಲ್ಲ ಕರ್ಕೊಂಡ
1: ಮನೆ ಮಾಡಿದೆ ರೀ, ನಮ್ ತಾಯಿ ಕರ್ಕೊಂಡೆ.
0: ಎಷ್ಟು ಜನ ಮಕ್ಕಳು ನಿಮಗೆ?
1: ನನಗೆ 3 ಜನ ಗಂಡು ಮಕ್ಕಳು ರೀ.
0: 3 ಮಕ್ಕಳನ್ನ ತಗೊಂಡು
1: ಹೋಗಿದ್ರಿ,
0: ಅಲ್ಲೇ ಹೋಗಿ ಮನೆ ಮಾಡ್ಕೊಂಡು ಇದ್ರಿ. ಅಂದ್ರೆ ಆ ಊರ್ ಒಳಗ ಎಷ್ಟು ಜನ ಗರ್ಭಿಣಿಯರು ಇದ್ದಾರ ಅನ್ನೋ ಲೆಕ್ಕಾಚಾರ ನಿಮ್ಗೆ ಗೊತ್ತಿರ್ತಿತ್ತೇನು?
1: ಗೊತ್ತಿರ್ತದ್ರಿ ಮೇಡಮ್. 1 ತಿಂಗಳಿಗೆ ಕಮ್ಮಿ ಅಂತಂದ್ರು 5-6 ಮಂದಿ.
0: ನೀವು ಅಡ್ಡಾಡ್ತಾ ನೋಡ್ಕೊಡ್ತಿದ್ರಿ?
1: ನೋಟ್ ಮಾಡ್ಕೊಂತಿದ್ದೀರಿ ಮೇಡಮ್. ನಾವು ತಿಂಗಳ ಬರೀತಿದ್ವಿ, ಈಕಿದ ಇಷ್ಟನೇ ತಿಂಗಳಿಗೆ ಹೆದರಿಗೆ ಬರ್ತದ, ಆಕಿ ಇಷ್ಟನೇ ತಿಂಗಳಿಗೆ ಹೆರಿಗೆ ಬರ್ತದ ಅಂತ ಮಾಡ್ತಿದ್ವಾರಿ. ಅವ್ ನಮ್ಮ ಮನೆ ಓನರ್ ಏನ್ ಮಾಡ್ತಿದ್ರು, ಯಾರ ಕರೆಯಕ್ ಬಂದ್ರ ಹೇಗ್ ಕೇಳ್ತಿದ್ದಾರೆ, ನಿಮ್ಮ ಹೆಸರು ಏನು? ನಾನು ಒಬ್ಬರ ಮನ್ಯಾಗ ಇದ್ದೆ ರೀ, ಮುಂದ ಅವ್ರು ಇರ್ತಿದ್ರೆ ಹಿಂದೊಂದು ಕೂಲೆ ಆಗಿದ್ದೆ. ಯಾರು ಏನಂತ ಹೇಳಿ ಕೇಳ್ತಿದ್ರು, ಕಳಿಸ್ಕೊಡ್ಬೇಕು ಇಂತ ರಾತ್ರಿ ಒಳಗೆ, ನೀವು ತಂದೆ ಸುರಕ್ಷಿತವಾಗಿ ನನ್ನ ಮನೆ ಕಳಿಸ್ಬೇಕು ಅಂತೆಲ್ಲ ಹೇಳಿ ಕಳಿಸ್ತಿದ್ರಿ. ಅಂತವ್ರ ಮನೆ ಬಂದಾರಂದ್ರೆ ಆಕಿ ಸಮೀಪ ಐತಿ ಡೆಲಿವರಿ, ಆಕಿದ ಇರ್ಬೇಕು ನಾನು ಹೋಗ್ತೇನೆ ಅಂತ ಹೇಳಿ ಹೋಗ್ತಿದ್ರು.
0: ಅಂದ್ರೆ ಈಗಿನ ಹಂಗ ಅವಾಗ ಏನು ನಿಮ್ಗೆ ಓಡಾಡ್ಲಿಕ್ಕೆ ಗಾಡಿ
1: ಏನು ಇಲ್ಲ ಮೇಡಮ್, ಸೈಕಲ್ ಇಲ್ಲ ಊರುಗಳಾಗ. ಒಂದೊಂದ್ ಎಲ್ಲೇ ಒಂದ್ ಶ್ರೀಮಂತರ ಮನ್ಯಾಗ ಸೈಕಲ್ ಇತ್ರಿ ಅವಾಗ 1983.
0: ಅಂದ್ರೆ ಅಂತ ಪರಿಸ್ಥಿತಿ ಒಳಗ ನೀವು ಹಗಲು

0: ರಾತ್ರಿ ಅನ್ನದ ಹೋಗಿ ಅಡಿಗೆ ಮಾಡಿ ಬಂದಿ
1: ಮಾಡಿದಿರಿ ಮೇಡಮ್.
0: ತಮ್ಗೆ ಎಷ್ಟು ವಯಸ್ಸು?
1: ನನಗೆ 71 ಮೇಡಮ್.
0: ಈಗ ಇವತ್ತು ಸಾಕಷ್ಟು ಪರಿಸ್ಥಿತಿ ಸುಧಾರಣೆ ಆಗ್ಯದ. ಈಗೂ ನೀವು ಕಳೆದ ದಿನಕ್ಕೂ ನೋಡಿದಾಗ ಏನ್ ಅನಿಸ್ತದೆ?
1: ಬಹಳ ಗಜಾಂತರ ವ್ಯತ್ಯಾಸ ಐತ್ರಿ ಮೇಡಮ್. ನನಗ ಅನ್ಸಿದ ಮಟ್ಟಿಗೆ ನಾವು ಮಾಡದಷ್ಟು ಕೆಲಸ ಈಗ ಇಲ್ಲ. ಈಗೆಲ್ಲ ಡಾಕ್ಟರ್ಸ್ ಮಾಡ್ತಾರ, ಹೋಗಿ ಆಸ್ಪತ್ರೆಗೆ ಬಿಡ್ತಾರ, ಅವರು ಡೆಲಿವರಿ ಮಾಡ್ತಾರ, ಎಎನ್ಎಂಎಸ್ ಇರ್ತಾರ, ಸ್ಟಾಪ್ ನರ್ಸ್ ಇರ್ತಾರ, ಅವ್ರು ಇರ್ತಾರ. ಇಂತ ಪರಿಸ್ಥಿತಿ ಐತಿ. ಅವಾಗ ಹಂಗಿರ್ಲಿಲ್ಲ ರೀ. ಅವಾಗ ಒಬ್ಬಕ್ಕೆ ಶೂಲ್ಗಿತ್ತಿ ಕೊಡ್ತಿದ್ರಿ ನಮ್ ಕೈಯಾಗ. ಎರಡೆರಡು ದಿನ ಕುಂತ ಡೆಲಿವರಿ ಮಾಡ್ಬೇಕ್ರಿ ಮೇಡಮ್. ಮೊದ್ಲೇ ಡೆಲಿವರಿ ಇತ್ತಂದ್ರ ಒಂದಿನ ಹೋದಿನ ಡೆಲಿವರಿ ಆಗಲ್ರಿ ಮೇಡಮ್. ಆದ್ರ ಅವರಿಗೆ ಭಯ ಇರ್ತೈತಿ, ನಮ್ಮನ್ ಬಿಟ್ಟು ಕೊಡಲ್ಲ ಅವ್ರು. ಆಕೆ ಹೇಳಿದ ತನಕ ಕುಂದ್ರಿ, ಅವ ನಿನ್ಗೇನ್ ಬೇಕು ಹೇಳ, ನಾನ್ ಕೊಡ್ತೀವಿ.
0: ಅವಾಗ ನೀವು ಮನಿ ಮಕ್ಕಳು ಎಲ್ಲ ಬಿಟ್ಟ ಹೋಗ್ಬೇಕು.
1: ಹ್ಞೂನ್ರಿ, ನಮ್ ತಾಯಿನ ಅದಕ್ಕ ಕರ್ಕೊಂಡು ಹೋಗಿದ್ದೆ ರೀ ಮೇಡಮ್. ಮನಿ ಸಂಚಾರನೇ
0: ಮನೆ ಅಲ್ಲ ಅಂದ್ರ. ಅವಾಗ ಆ ಹೆಣ್ಮಗಳಿಗೆ ಹೆರಿಗೆ ಆಗೋ ತನಕ ಅವ್ರ ಮನ್ಯಾಗ ಇದ್ದು ಹೆರಿಗೆ ಮಾಡಿಸಿ ಆಮೇಲೆ ನೀವು ಬರ್ಬೇಕು. ಹಂಗ ಸುಮಾರು ನೀವು 13,000-14,000 ಹೆರಿಗೆ ಮಾಡಿರಿ. ಈಗ ಬಸಮ್ಮ ಅವ್ರ, ಆಗಿನ ಕಾಲದಾಗ ನಾರ್ಮಲ್ ಡೆಲಿವರಿನ ಬಹಳ ಇದ್ವು.
1: ನಾರ್ಮಲ್ ಡೆಲಿವರಿ ಮೇಡಮ್, ಕೆಲಸ ಮಾಡ್ತಿದ್ದೀರಿ ಆಗಿನ ಮಂದಿ ಕೆಲಸ ಮಾಡ್ತಿದ್ದೀರಿ. ಆಮೇಲೆ ಇನ್ನೊಂದೇನ್ರಿ, ಇಷ್ಟ ಸೌಕರ್ಯ ಇರ್ಲಿಲ್ಲಲ್ರಿ, ಊಟಕ್ಕೂ ಇರ್ತಿದ್ದಿಲ್ಲ, ಹೊಲಕ್ಕೆ ಹೋಗಿ ಕೆಲಸ ಮಾಡ್ಬೇಕು ಅವ್ರು. ಆಮೇಲೆ ಈಗೆಲ್ಲ ಮಷಿನ್ ಗಿಷಿನ್ ಬಂದಾವ, ಯಾಕೆ ಅವಾಗ ಅತ್ತಿಮ ಒಂದು ಮೊಟ್ಟೆ ಅರ್ಬಿ ಹೋಕೊಂಡು ಹಳ್ಳಕ್ಕೆ ಹೋಗಿ ಹೊಕೊಂಡ್ ಬರ್ಬೇಕ್ರಿ ಮೇಡಮ್. ಅದ ಹಳ್ಳಕ್ ಹೋಗಿ ಅಂದ್ರೆ ಏನ್ ಗೊತ್ತಾ, ತಲೆ ಮೇಲೆ ಒಂದ್ ಕಲ್ಲು ಹೊತ್ಕೋಬೇಕು, ಕಲ್ ಮೇಲೆ ಅರಿವಿ ಹಳ್ಳದಾಗ ನಾಮ ಓದ್ ಕಲ್ ಹಾಕಿ ನಾವ್ ಹೊಕ್ಕೊಂಡು ಮತ್ತೆ ತಗೊಂಡ್ಬರ್ಬೇಕು ಹೊಳ್ಳಿ. ನಾನ್ ಹಂಗ ಮಾಡೇನ್ರಿ, 25-26 ವರ್ಷ ಬಾಗಿಲ್ದಾಗ ನೀರು ಬರ್ತಿರ್ಲಿಲ್ರಿ, ಹಳ್ಳಕ್ ಹೋಗಿ ಹೊಕ್ಕೊಂಡ್ ಬರ್ಬೇಕು ಮಕ್ಕಳ ಅರಿವಿ ಎಲ್ಲ.
0: ಅಂದ್ರೆ ಹೆಣ್ಮಕ್ಳು ಬಹಳ ಕಷ್ಟ ಪಡ್ತಿದ್ರ ಅವಾಗ. ಈಗ ಬಸಮ್ಮ ಅವ್ರ, ನಿಮ್ಮ ಇಷ್ಟು ಹೆರಿಗೆ ಮಾಡಿದ್ರ ಒಳಗ ಬಹಳ ಕಷ್ಟಕರವಾದ ಹೆರಿಗೆನೂ ಕೂಡ ನೀವು ನೋಡಿರಿ.
1: ಮಾಡೇನ್ರಿ ಮೇಡಮ್, ನೋಡಿನೂ ನೋಡೇನಿ, ಮಾಡಿನೂ ಮಾಡೇನ್ರಿ ಮೇಡಮ್.
0: ಅಂತದ್ ಯಾವ್ದಾದ್ರು ಒಂದ್ ಅಪರೂಪದ ಉದಾಹರಣೆ
1: ಅಂದ್ರೆ 84 ಪ್ರೈಮಿ ಅದು. ಅಲ್ಲಿ ಮಂದಿ ಏನಂತಾರ ಮೇಡಮ್, ದವಾಖಾನೆಗೆ ಹೋಗಕ್ ಅವ್ರಿ. ಆಗ ಅಲ್ಲಿ ಚುಚ್ಚುತ್ತಾರ, ದವಾಖಾನೆಗೆ ಹೋಗಲ್ಲ, ಹಿಂಗ ಏನು ಮಾತಾಡ್ತಿದ್ರ ಅನ್ಕೂಲ ಅದ ಮಾಡಿದೆ ರೀ ಮೇಡಮ್. ಅದ ತಾಯಿಗೆ ಏನಾತ ಜಡ್ ಬಂದ್ಬಿಡ್ತ, ಬಾಳ ಎಲ್ಲಾರು ಸುಮ್ನೆ ಹಾಹಾಕಾರ ಮಾಡಾಕತ್ತಿದ್ವಿ, ಏನೋ ಸಿದ್ಧಾರೂಢ ಏನ್ ಮಾಡ್ತಾನ್ ಮಾಡ್ಬಿಡ, ದೇವ್ರ ಮೇಲೆ ಭಾರ ಹಾಕೊಂಡು ಅಕ್ಕಿನ ಒಂದ್ ಮೂಲಿ ಮಲಗಿಸಿ ಬೇಬಿ ತಕೊಂಡೆ ರೀ. ಬೇಬಿ ತಕೊಂಡು ಮಾಂಸ ಕಟ್ ಮಾಡಾಕತ್ತೇನಿ, ಡಾಕ್ಟರ್ ಬಂದ್ರಿ.
0: ಅಂದ್ರ ಅಕ್ಕಿಗೆ ಫಿಟ್ಸ್ ಬಂದಿತ್ತು.
1: ಫಿಟ್ಸ್ ಬಂದಿತ್ತು.
0: ಫಿಟ್ಸ್ ಬಂದಾಗ ಕೈಕಾಲು ಒದರ್ಲಿಕ್ಕೆ ಶುರು ಮಾಡ್ತಾರ ಅವ್ರು.
1: ಕೆಳಗಿನ ಪಾರ್ಟ್ ಏನಕ್ಕತ್ತ ಅಂದ್ರೆ ಆಕುಂಚನ ಆಕತ್ತೆ, ಪ್ರಸರಣ ಆಗುದಿಲ್ಲ ಆ ಟೈಮಕ್ ಆಕುಂಚನ ಆಕತ್ತೆ. ಯಾಕಂದ್ರೆ ಅಕ್ಕಿ ಹಿಂಗ ನಡಕ್ತಿರ್ತಾಳ, ಆಕುಂಚನ ಆಕತ್ತೆ. ಆಕುಂಚನ ಆಗುವ ಹೊತ್ನಾಗ ನಾವ್ ಏನಾರ ಕೆಲಸ ಮಾಡ್ಕೋಬೇಕಲ್ರಿ, ಬ್ಯಾನಿ ಸರಿತು ಅಂದ್ರೆ ಬೇಬಿ ಔಟ್ ಮಾಡ್ಕೋಬೇಕು.
0: ಹಂಗಾಗಿ ಕೊನೆಗೆ ತಾಯಿ ಕೂಸು ಇಬ್ರು
1: ಇಬ್ರು ಆರಾಮಾದ್ರೆ ಮೇಡಮ್, ಡಾಕ್ಟರ್ ಬಂದ್ ಬೆನ್ ಚಪ್ಪರ್ ಸಾಕತ್ತಿದ್ರು. ಇಲ್ಲ ಸರ್ ಈಗ ಸಾತ್ ನೋಡ್ರಿ ಅಂತ ಹೇಳಿ ಕಾರ್ಡ್ ಕಟ್ ಮಾಡಿ ಒಂದ್ ಟಂಗ ತಗೊಂಡ್, ಬಸ್ ಇಲ್ಲ ಅಲ್ರಿ, ಗಾಡಿ ಇಲ್ಲ, ಬಸ್ ಇಲ್ಲ, ಏನು ಇಲ್ಲ, ಟಂಗ ಅಡ್ಡಿಡ್ತಿದ್ದು. ಟಂಗಕ್ ಹಾಕಿ ಕಳ್ಸಿಬಿಟ್ಟಿವ್ರಿ ರಾತ್ರಿ 2 ಮೇಡಮ್ ಡೆಲಿವರಿ ಆದದ್ದು.
0: ಅಂದ್ರ ಬಹಳ ಒಂದು ಚಾಲೆಂಜಿಂಗ್ ಕೆಲಸ. ಈಗ ನಾವು ಮಹಿಳೆ ಗರ್ಭಿಣಿಯಾಗಿ ಮಗುವನ್ನ ಹೆರ್ತಾಳಂದ್ರೆ ಅಕ್ಕಿಗೆ ಪುನರ್ಜನ್ಮ ಆದಂಗ.
1: ಪುನರ್ಜನ್ಮ
0: ಟೈಮ್ನಾಗ ಆಕಿ ನೋವು ತಿಂತಿರ್ತಾಳ, ಒದ್ದಾಡ್ತಾಳ, ಆ ಸಮಯದಲ್ಲಿ ನೀವು ಅವ್ರಿಗೆ ಒಂದು ಧೈರ್ಯ ಹೇಳ್ತೀರಿ.
1: ಧೈರ್ಯ ಹೇಳೋದ್ರಿ, ಒಮ್ಮೆ ಜಾಡ್ಸ್ ಒದ್ರ ಒದಿತಿದ್ರು, ಹಿಂದಕ್ಕೆ ಬಿದ್ದಿನ್ ಮತ್ತೆ ಅದ್ ಕುಂದ್ರು, ಮತ್ತೆ ಅದ್ ಕುಂದ್ರು. ಹೆಂಗ್ ಮಾಡ್ಬೇಡಪ್ಪಿ, ಹೆಂಗ್ ಮಾಡ್ಬೇಡ ತಾಯಿ, ಕೈ ಮುಗಿತೇನಿ, ಕಾಲ್ ಬೀಳ್ತೇನಿ, ಬ್ಯಾನಿ ಕೊಡ ಅಂತಿದ್ದೆ ನಾನು.
0: ನೋಡ್ರಿ,
1: ಒಂದ್ ಮಕ್ಕಳಿಗೆ ಒಂದ್ ಕೊಡ್ಬೇಕಲ್ರಿ ಪಾಪ ಅವ್ರು. ಆಕಿ ಲಾಸ್ಟ್ ಬ್ಯಾನಿಗೆ ಶಿಡ್ಲ್ ಬಿಡದಂಗ್ ಆಗ್ತಿತ್ತು ಆಕಿದ. ಆಕಿಗೆ ಪ್ರಜ್ಞೆ ಏನೂ ಇರ್ತಿರ್ಲಿಲ್ಲ ಅವಾಗ, ಒದ್ರ ಒದ್ ಬಿಡ್ತಿದ್ಲ ಒಂದ್ಸರಿ
0: ನೋಡ್ರಿ ಪಾಪ. ಮತ್ತೆ ಎಲ್ಲಾ ಮಕ್ಕಳು ಆರೋಗ್ಯವಂತ
1: ಆರೋಗ್ಯವಂತ ಮಕ್ಕಳೇ ಬಿಟ್ಟಾರ ನೋಡ್ರಿ ಮೇಡಮ್. ಒಂದ್ ಗುಡಿಸಾಗದ ನೆನಪಾತ್, ಅದು 1983-12 ತಿಂಗಳು ಇರ್ಬೇಕು ಮೇಡಮ್. ಅದ ಏನಾಗಿತ್ತಂದ್ರ ಮೇಡಮ್, ಬ್ಯಾರಿಂದ ಹಡ್ಯಾಕ್ ಬಂದಿದ್ಲ ಆಕಿ ಮಗಳ, ಹಡ್ಯಾಕ್ ಬಂದಿದ್ಲ. ನಾನ್ ನೋಡಿದೆ, ಯಾಕ ನೋಡ, ಈಕಿದ ಸಂಶಯ ಬರಾಕತೈತಿ. ಆಮೇಲೆ ಆಕಿ ನವಲ್ಗುಂದಕ್ಕೆ ಹೋಗಿ ಕಡೆ ತೋರ್ಸ್ಕೊಂಡ್ ಬಾ ಅಂತಂದ್ರಿ. ನಾ ತೋರ್ಸ್ಕೊಂಡ್ ಬಾ ಅಂತಂದ್ರ ಆಕಿ ಅವ್ರ ಬಸಮ್ಮ ನೀನ ಅದಿಯಲ್ಲ, ನನ್ ಯಾರು ಸಿಸ್ಟರ್ ಅಂತಿರ್ಲಿಲ್ರಿ, ಬಸಮ್ಮನ ಅಂತಿದ್ರು. ಬಸಮ್ಮ ನೀನ ಅದಿಯಲ್ಲ ಅಂತಿದ್ರಿ. ಅನ್ಕೊಳ್ಳಿ ನಾನ ಅದೇನ್ ಕರೆ, ಅದಕ್ಕೇನಾರ ತೊಂದ್ರೆ ಆದ್ರೆ ಚೊಚ್ಚಲ್ ಗರ್ಭಿಣಿ. ಅದು ಪ್ರಸವ ಆತ್ರಿ ಮೇಡಮ್. ಪ್ರಸವ ಆಗಿ ಏನಾತಂದ್ರ ಹಾಸಿಗೆ ತುಂಬಾ ಬಿತ್ತು, ಕಣ್ಣು ಈ ಕಡೆ, ಕಿವಿಯಲ್ಲೂ ಬಾಯಲ್ಲೂ ಇತ್ರಿ. ಅದು ಬಂದು ಒಂದೇ ಒಂದ್ ಮಾತ್ರ ಹೆಂಗೆ ಹರ್ಕೊಂಡ್ ಬಿಡ್ತದೆ, ತಳಗ್ ಬಿದ್ದ್ ಬಿಡ್ತು. ತಳಗ್ ಬೀಳುತ್ತಲ್ಲ ಅಂದ್ರೆ ಮತ್ತೆ ಅವ್ರ ಕರು ತೋರ್ಸಿದೆ ನಾನು. ಯಾಕಾರ ಐತಿ, ನೀವೆಲ್ಲ ಬಾಳ ನೋಡಕ್ ಹೋಗ್ಬೇಡ್ರಿ, ಒಂದ್ ಬುಟ್ಟಿ ತಗೊಂಡ್ ಬಂದ್ಬಿಡ್ರಿ, ತುಂಬತೀನಿ, ತುಂಬಿ ಕೊಡ್ತೀನಿ ಅಂತ ಹೇಳಿದಿರಿ.
0: ಅಂತವ್ ಆಗಿರ್ತಾವ. ಈಗ ಬಸಮ್ಮ ಅವ್ರ, ನೀವು ನಿವೃತ್ತರಾಗಿರಿ ಈಗ.
1: ಹ್ಞೂನ್ರಿ,
0: ರಿಟೈರ್ಡ್ ಆದ್ಮೇಲೆ ಈಗ ಏನ್ ಮಾಡ್ಲಿಕ್ಕೆ ಹತ್ತೀರಿ?
1: ಮನೆಗೆ ಏನ್ ಅಲ್ಪ ಸ್ವಲ್ಪ ಯಾರು

0: ಬಂದ್ರೆ ಕರೆದ್ರೆ ಹೋಗ್ತೇನ್ರಿ, ಮಾಡ್ತೀನಿ.
1: ಆ ಒಂದು ವೃತ್ತಿ AMA ವೃತ್ತಿಯನ್ನು ಏನ್ ಮಾಡಿರಿ, ಒಂದು ಸೇವಾ ವೃತ್ತಿ ಅದು. ಹೆರಿಗೆನ ಅಂತಲ್ಲ, ಒಟ್ಟು ಯಾರಿಗೆ ಆರೋಗ್ಯದ ಅವಶ್ಯಕತೆ ಇರ್ತದ ಅವ್ರಿಗೆ ನಿಮ್ ಕೈಲಾದ ಸೇವೆಯನ್ನ ಮಾಡೋದು.
0: ಮಾಡ್ತೇನ್ರಿ ಮೇಡಮ್.
1: ಅಂದ್ರೆ ಹಿಂಗ ಈಗ ಇಂಜೆಕ್ಷನ್ ಕೊಡುದಾಗಿರ್ಬಹುದು, ಯಾರಿಗಾರ ಕ್ಯಾಥೆಟರ್ ಚೇಂಜ್ ಮಾಡುದಾಗಿರ್ಬಹುದು, ಹಾಕುದಾಗಿರ್ಬಹುದು, ಅಂತ ಕೆಲಸಗಳನ್ನ ಮಾಡ್ತೀರಿ. ಈಗ
0: ಡ್ರೆಸ್ಸಿಂಗ್ ಮಾಡ್ತೇನ್ರಿ, ಸದ್ಯ 2 ಕೇಸ್ ಅದಾವ ಡ್ರೆಸ್ಸಿಂಗ್ ಮಾಡು. ಒಂದಿನ ಬಿಟ್ಟು ಒಂದಿನ ಹೋಗಿ ಮಾಡ್ಬಿಡ್ತೇನೆ. ಆಕ್ಸಿಡೆಂಟ್ ಕೇಸ್ ಅದಾವ್ರಿ,
1: ಅವ್ರ ಮನೆಗೆ ಹೋಗಿ
0: ಮನೆಗೆ ಹೋಗಿ ಮಾಡ್ಬಿಡ್ತೇನ್ರಿ, ಮತ್ತೆ ಅಡ್ಡಾಡಕ್ ಬರಲ್ಲ ಅವ್ರಿಗೆ.
1: ಈ ಒಂದು ಸೇವೆ ಮಾಡಿ ಈಗ ನಿವೃತ್ತರಾಗಿರಲ್ಲ, ಒಂದು ತರ ಇದು ಸಮಾಜ ಸೇವೆ ಇದು.
0: ಹ್ಞೂ,
1: ನೀವು ಜಾಸ್ತಿ ಫಲಾಪೇಕ್ಷೆಯನ್ನು ನಿರೀಕ್ಷೆ ಮಾಡಿಲ್ಲ.
0: ಇಲ್ಲ ಇಲ್ಲ,
1: ಏನ್ ಅನಿಸ್ತದ ನಿಮಗ?
0: ನನ್ಗೆ ನನ್ನ ಮನ್ಸಿಗೆ ಸಮಾಧಾನ ಅನಿಸ್ತದ್ರಿ.
1: ಅಂದ್ರ ಯಾವ್ದನ್ನು ನೀವು ಇಂತಿಷ್ಟ ದುಡ್ಡು ದುಡ್ಡಿಗಾಗಿ ಅಂತ ಕೆಲಸ ಮಾಡಿಲ್ಲ.
0: ಇಲ್ಲ ರೀ.
1: ಈಗ ಎಷ್ಟೋ ಮಂದಿ ಮಹಿಳೆಯರು ಒಂದು ನಿವೃತ್ತರ ಆದ್ಮೇಲೆ ಕೆಲಸ ಗಿಲ್ಸ ಏನ ಮಾಡ್ತಿದ್ರ, ವಯಸ್ಸಾದ್ಮೇಲೆ ಆತ್ ಬಿಡು, ವಯಸ್ಸಾತ್ ಇನ್ನೇನ್ ನಮ್ ಜೀವನ ಅಂತಿರ್ತಾರ. ಆದ್ರೆ ನೀವು 71 ವಯಸ್ಸಿನಾಗು ಎಷ್ಟು ಖುಷಿ ಇದ್ದೀರಿ. ಇವತ್ತಿಗೂ ಕೂಡ ಯಾರೇ ಕರೆದ್ರೆ ಹೋಗ್ತೀನಿ ಅಂತೀರಿ, ನನ್ನ ಕೈಲಾಗಿದ್ದ ಸೇವೆ ಮಾಡ್ತೀನಿ ಅಂತೀರಿ. ಈ ಒಂದು ಜೀವನ ಪ್ರೀತಿ ಹೆಂಗ ಇಟ್ಕೊಂಡು?
0: ಈಗ ಮುಂಜಾನೆ ಡ್ರೆಸ್ಸಿಂಗ್ ಮಾಡಿ ಬಂದೆ ನೋಡ್ರಿ ಚೈತನ್ಯ ನಗರಕ್ಕೆ ಹೋಗಿ.
1: ಅಲ್ಲ, ಹಿಂಗ್ ಮಾಡ್ಬೇಕು ಅನ್ನೋ ಜೀವನದ ಒಂದು ಖುಷಿ ಹೆಂಗ ಇಟ್ಕೊಂಡಿರಿ ಅಂದೆ.
0: ಖುಷಿ ರೀ, ನನ್ಗೇನಂದ್ರ ಆಧ್ಯಾತ್ಮಿಕದ ಬಲ ಬಾಳ ಐತ್ರಿ. ಅವನ ಸಿದ್ಧಾರೂಢ ಅಂತ ಹೇಳಿ ನಾ ಯಾರ ಕರೆದ್ರೂ ಹೋಗ್ಕೇನ್ರಿ. ನನ್ನ ಜೀವನದ ಏನೂ ನೋಡ್ಕೊಂಡಿಲ್ಲ ಮೇಡಮ್. ನನ್ನ ಮಕ್ಕಳನ್ನ ಬೆಳೆಸಬೇಕು, ಅವ್ರನ್ನ ಉದ್ಧಾರ ಮಾಡಬೇಕು, ನನ್ನ ಮಕ್ಕಳಂಗ ಇನ್ನೊಂದ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿ ನನ್ನ ಆಸೆ.
1: ಈಗ 3 ಜನ ಮಕ್ಕಳು ಸೆಟ್ಲ್ ಆಗ್ಯಾರ.
0: ಹಾ ರೀ,
1: ಅಡ್ಡಿ ಇಲ್ಲ. ಒಟ್ಟು ಕುಟುಂಬದಿಂದನೂ ಕೂಡ ನೀವು ಸಂತೃಪ್ತರಾಗಿದ್ದೀರಿ, ವೃತ್ತಿ ಒಳಗೂ ಸಂತೃಪ್ತಿಯನ್ನ ಕಂಡಿರಿ. ಎಲ್ಲಕ್ಕಿಂತ ಮುಖ್ಯ, ಇವತ್ತಿಗೂ ಕೂಡ ಯಾರಿಗಾದ್ರೂ ನಿಮ್ಮ ಸೇವೆ ಬೇಕು ಅಂದ್ರ ಸೇವೆಯನ್ನ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಿ. ನಿಮ್ಮ ಫೋನ್ ನಂಬರ್ ಹೇಳಬಹುದೇನು?
0: ಹೇಳ್ತೀನಿ.
1: ಹೇಳ್ರಿಲ್ಲ.
0: 99 64 55 71 32
1: 99 64 55 71 32 ಯಾರಿಗಾದ್ರೂ ನಿಮ್ಮ ಸೇವೆಯ ಅಗತ್ಯತೆ ಕಂಡು ಬಂದ್ರೆ ಅವರು ನಿಮಗ ದೂರವಾಣಿ ಮೂಲಕ ಸಂಪರ್ಕಿಸಬಹುದು. ಧನ್ಯವಾದಗಳು ಬಸಮ್ಮ ಅವರೇ. ಬಹಳ ಉತ್ತಮವಾದ ಕೆಲಸ ಮಾಡಿರಿ ಸಮಾಜದೊಳಗ. ಸಮಾಜಕ್ಕೆ ಬಂದ್ಮೇಲೆ ನಾವು ಸಮಾಜ ಮುಖಿಯಾಗಿ ಏನಾದ್ರೂ ಕೆಲಸ ಮಾಡ್ಬೇಕು, ಜನೋಪಯೋಗಿ ಕೆಲಸ ಮಾಡ್ಬೇಕು.
0: ಇವತ್ತು ನಮ್ಗೊಂದು ಸರ್ಕಾರ ಒಂದು ಹೊಟ್ಟೆಗೆ ಊಟ ಕೊಡ್ತೈತಿ ಅಂದ್ರೆ ಅದು ಸದುಪಯೋಗ ಆಗ್ಬೇಕ್ರಿ.
1: ಹೌದು. ಈ ನಿಟ್ಟಿನೊಳಗ ದೇವ್ರು ನಿಮ್ಗೆ ಇನ್ನಷ್ಟು ಆಯುರ್ ಆರೋಗ್ಯವನ್ನ ಕೊಡ್ಲಿ, ಆರಾಮಾಗಿರ್ರಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
0: ನಮಸ್ಕಾರ ಮೇಡಮ್, ಎಲ್ಲರಿಗೂ ನಮಸ್ಕಾರ.
2: ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಸಮ್ಮ ಮಲ್ಲಪ್ಪ ಇದರ್ಮನಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.

0: ನನ್ನ ಫೋನ್ ಒಂದು ಎಲ್ಲಿ ಹೋತೇನೋ, ಸಿಗವಲ್ತ. ಲೀಲು, ಹಲೋ
1: ಹಲೋ
0: ಹಲೋ ಲೀಲು.
1: ಹಾಯ್ ಶಾಲು,
0: ಏನ್ ಮಾಡ್ಲಿಕ್ಕತ್ತಿದ್ದಿ?
1: ಮತ್ತೇನೈತಿ? ಅದ ಕೆಲಸ.
0: ಹೌದೌದ, ಮುಂಜಾನೆ ಹೊತ್ತು ನಿನಗ ಕೆಲಸ ಬಹಳ ಇರ್ತಾವಂತ ಗುರ್ತು. ಆದ್ರ ಕೇಳಿಲೆ, ಒಂದ ಚುಟಕ್ ಮಾತಾಡ್ತೀನಿ. ಇವತ್ತಿನ ಪೇಪರ್ ನೋಡಿದೇನು? ಮತ್ತ
1: ಪೇಪರ್?
0: ಹ್ಮ್,
1: ಅಯ್ಯ ಪೇಪರ್ ಎಲ್ಲಿ ಓದ್ತೀಯ?
0: ಏ, ಅದ್ರೊಳಗ ಒಂದ್ ಇಂಟ್ರೆಸ್ಟಿಂಗ್ ಸುದ್ದಿ ಅದ
1: ನೋಡ್ವಾ. ಇಲ್ಲೇ ತಲಿ ಕೆರ್ಕೊಣಾಕುನು ಪುರ್ಸತ್ತಿಲ್ಲ. ನಾನ್ ಅಡಗಿ ಮನಿ ಅನ್ನೋ ಗವ್ಯಾಂಗ್ ಹೊಕ್ಕೆ ಅಂದ್ರ ಜಗತ್ತು ಮಾಯಾಗಿರ್ತೇತಿ.
0: ಹೌದ್
1: ಅಲ್ಲ ಶಾಲು? ತಿಂಡಿ ತಿನ್ಸ್ಬೇಕ್, ಬುತ್ತಿ ಕಟ್ಟಬೇಕ್, ಮಕ್ಕಳನ್ನ ಗಂಡನ್ನ ಅಟ್ಟಬೇಕ್. ಆಗ ಉಸಿರಾಡಾಕ ಟೈಮ್ ಸಿಕ್ತೇತ್ ನನಗ.
0: ನೋಡವಾ, ನನಗೂ ಪುರ್ಸತಿ ಕೇಳಿ ಗಂಡದಾನ, ಕಿರಿಚಾಡು ಒದರಾಡು ಮಕ್ಕಳದಾರ. ನಾನು ನಿನ್ ಹಂಗ ಅಡಿಗಿ ತಿಂಡಿ ಎಲ್ಲಾನು ಮಾಡ್ತೀನಿ. ಆದ್ರೂ ಇಂಥ ಕುರುಕ್ಷೇತ್ರದಾಗ ಇದ್ದ ನಾ ಪೇಪರ್ ಓದ್ತೀನಿ ನೋಡ, ಶಬ್ಬಾಷ್ ಅಂತಿ ಇಲ್ಲ ನನಗ.
1: ಹ್ಮ್ ಅಂತೀನಿ ಅಂತೀನಿ.
0: ಏ ಕೇಳಿಲೆ, ಇವತ್ತಿನ ಪೇಪರ್ನಾಗ ಜಾಹೀರಾತ್ ಏನ್ ಬಂದದ ಗುರ್ತ ನಿನಗ?
1: ಗೊತ್ತಿಲ್ಲ, ನೀನ ಹೇಳ.
0: ಹುಬ್ಬಳ್ಳಿಯಾಗ ಭರ್ಜರಿ ಸೀರೆ ಸೇಲ್, ಒಂದ್ ಕೊಂಡ್ರ ಇನ್ನೊಂದ್ ಪುಕ್ಕಟ್, ಬೈ ಒನ್ ಗೆಟ್ ಒನ್,
1: ಬೈ ಒನ್ ಗೆಟ್ ಒನ್.
0: ನಾನ್ ಕಾವ್ ಹೊಂಟೀನಿ ನೋಡ, ಮತ್ತ ನೀನು ಬರ್ತೀಯೇನ?
1: ಅಲ್ಲ ಶಾಲು, ಏನ್ ಮಾಡ್ಲಿ, ಇವತ್ತ ನಮ್ಮ ಅತ್ತಿಯವ್ರನ್ನ ದವಾಖಾನಿ ಕರ್ಕೊಂಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ.
0: ಶುರು ಆತ್ನಿಂದ?
1: ಏ ಇಲ್ಲ, ಆದ್ರೂ ನೀನ್ ಪುಕ್ಕಟ್ ಸೀರಿ ಅಂತೀ, ಒಂದ್ ಕೊಂಡ್ರ ಒಂದ್ ಪುಕ್ಕಟ್.
0: ಹ್ಮ್,
1: ಆ ಪುಕ್ಕಟ್ ಸೀರಿ ಮೇನಕಾನ್ ಹಂಗ ಕಣ್ ಮುಂದ ಕುಣಿಯಾಕತ್ತೇತೇ ಶಾಲು.
0: ಕುಣಿಲಾರ್ದ ಏನು?
1: ಏನ್ ಮಾಡ್ಲಿ ಶಾಲು, ನಾನ ತಡಿ ಅತ್ತಿಯವ್ರನ್ನ ಹೆಂಗರ ರಮಿಸಿ ನಾಳೆ ಹೋಗೋಣಂತ ತಿಳಿ ಹೇಳ್ತೀನಿ.
0: ಹಂಗ ಮಾಡ,
1: ಸೀರಿ ಪ್ರೋಗ್ರಾಮ್ ತಪ್ಪಸಾಕ್ ಮಾತ್ರ ನನಗ್ ಮನಸ್ಸಿಲ್ಲ. ಈಗ ಫೋನ್ ಇಡ್ತೀನಿ.
2: ಏ ಲೀಲು,
1: ಹಾ ಹೇಳ್ರಿ.
2: ಈಗ ಹೇಳಾತೀನಿ ಕೇಳಿಲೆ, ಆ ಸೇಲು ಮೋಸದ ವ್ಯಾಪಾರ, ತಿಳ್ಕೋ. ನಿಮ್ ಈ ಪ್ಲಾನ್ ಕ್ಯಾನ್ಸಲ್ ಮಾಡ್ರಿ.
1: ರೀ ಗಿರಿ,
2: ಕುಕ್ಕಡ್ ಸಿಕ್ತೈತಂತ ಮಳ್ರ ಆಗ್ಬೇಡ್ರಿ, ಮಳ್ಳಾಗಿ ಹಾಳಾಗ್ಬೇಡ್ರಿ.
1: ಅಲ್ರಿ, ಒಂದ್ ಸೀರಿಗೆ ಒಂದ್ ಸೀರಿ ಫಾಯ್ದೆ ಆತಿಲ್ಲೋ? ನೀವ ಹಿಂಗ ಅಡ್ಡ ಮಾತಾಡಕ್ ಹೋಗ್ಬೇಡ್ರಿ ನೋಡ್.
2: ಆತವ ಮುದೀವಿ, ಇನ್ ನಿನಗ್ ಬಿಟ್ಟಿದ್ದ. ನಾ ಅನ್ಕೋ ಹೊಂಟೆ ಇಡ್ಲಿ ತರಾಕ, ನೀ ಹೋಗರ್ ಹೋಗ ಬಿಟ್ರ ಬಿಡ. ನಮ್ ರೆಸ್ಟೋರೆಂಟ್ ಮಾವದಾನಲ್ಲ, ಸತ್ರ ಕೆಟ್ರ ಅವನಾಗತಿ.
1: ಏನ ನಿಮ್ ತಲಿ ಕೆಟ್ಟೇತೇನು? ಅಲ್ಲೇ ಒಲಿ ಮ್ಯಾಲೆ ಡಬರಿ ತುಂಬಾ ಉಪ್ಪಿಟ್ಟು ಮಾಡಿಟ್ಟೇನಿ.
2: ಇವತ್ತು ಉಪ್ಪಿಟ್ಟ?
1: ಅಷ್ಟೆಲ್ಲ ಬರೇ ನನ್ ಸಲುವಾಗಿ ಅನ್ಕೊಂಡ್ರೇನ? ನಿಮ್ ಸಲುವಾಗಿ
2: ಆತ.
1: ಹ್ಮ್, ಇವ್ರದ್ದು ಯಾವಾಗೂ ಇದಾತ್. ನಾನು ಶಾಲು ಫೋನ್ ಹಚ್ತೀನಿ. ಹಲೋ
0: ಹಲೋ.
1: ಹಾ ಶಾಲು.
0: ಹಾ ಹೇಳ.
1: ನೋಡ ಶಾಲು, ನಾನು ಸೀರಿ ಸೇಲಿಗೆ ಹೋಗ್ ಬರ್ತೇನೆ ಅಂತ ಹೇಳಿ ನಮ್ ಮನೆಯವ್ರ ಮುಂದ್ ಅಂದೆ. ಪುಕ್ಕಟ್ ಸೀರಿ ಮೋಸದ ವ್ಯವಹಾರ, ಹೋಗ್ಬ್ಯಾಡ್ರಿ ಅನ್ನಕತ್ತಾರ.
0: ಹೌದಾ, ನೀ ಹಿಂಗಂತಿದಿ. ನಮ್ ಮನೆಯೊಳಗನು ಇದ್ನ ಅಂದ್ರು, ಆದ್ರ ನಾ ಅಂತೂ ಕೇಳಿಲ್ಲ. ಈಗ ನೋಡ, ನಾ ಅಂತೂ ಹೊಂಟೀನಿ, ನೀ ಬರ್ತೀಯೋ ಇಲ್ಲೋ?
1: ಏ ಶಾಲು, ಹಂಗ್ಯಾಕಂತಿ? ನಾ ಬಂದ ಬರ್ತೀನಿ. ನಿನ ಗೊತ್ತ ಹೋದಿಲ್ಲೋ, ನಾ ಮದ್ಲೇಕನ ಪುಕ್ಕಟ್ ಪ್ರಿಯಳು.
0: ಗೊತ್ತು ನನಗ.
1: ಮತ್ತ ನಾ ಯಾಕ ಇಂತ ಚಾನ್ಸ್ ಕಳ್ಕೊಳ್ಳಿ?
0: ನೀ ಕಳ್ಕೊಳ್ಳಲ್ಲ ಅಂತ ಗೊತ್ತು. ಸರಿ ಸರಿ, ನಾನು ಈಗ ಸುಲೋಚನಾಗೂ ಫೋನ್ ಮಾಡ್ತೀನಿ.
1: ಹಾ,
0: ನೀನು ಲಗುನ ತಯಾರಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಾ. ನಮ್ದು ಬರೇ ಫೋನ್ ಒಳಗನ ಆತಿದ್ದು ಡಿಸ್ಕಷನ್.
1: ಆತ ಶಾಲು, ನಾನು ಲಗು ರೆಡಿಯಾಗಿ ಬರ್ತೀನಿ ಹಂಗಾರ.
0: ಸರಿ ಸರಿ.

0: ಹಲೋ,
1: ಹಲೋ,
0: ಹಾಯ್ ಸುಲು. ನಾನು ಶಾಲು.
1: ಯಾರು?
0: ಅಯ್ಯಯ್ಯ, ಕಿವುಡ ಸೊಳ್ಳಿ, ನಾನು ಶಾಲು ಮಾತಾಡ್ಲಿಕ್ಕತ್ತೀನಿ.
1: ಹಾ ಶಾಲು, ಕೇಳಿಸ್ತು ಕೇಳಿಸ್ತು.
0: ಏ, ಏನಿಲ್ಲ, ಇವತ್ತಿನ ಪೇಪರ್ ನೋಡಿ ಏನ?
1: ಅಯ್ಯ, ಚಪಾತಿ ಮಾಡ್ಲಿಕ್ಕೆ ಹತ್ತೀನಿ, ಇಷ್ಟೊತ್ನ್ಯಾಗ ಪೇಪರ್ ಎತ್ಕೊಳ್ಳುದ ಸಾಧ್ಯನೇ ಇಲ್ಲ. ಒಂದ್ ಗುಟಕ್ ನೀರ್ ಕುಡಿಯಕ್ಕೂ ನನಗ್ ಪುರ್ಸತ್ತಿಲ್ಲ. ನೀನ ಹೇಳ್ಬಿಡು, ಪೇಪರ್ನ್ಯಾಗ ಏನ್ ಬಂದದ?
0: ಪೇಪರ್ನೊಳಗ ದೊಡ್ಡ ದೊಡ್ಡ ಅಕ್ಷರದೊಳಗ ಇಡೀ ಒಂದು ಪೇಜ್ ತುಂಬ ಅಲೆ ಸೇಲ್ ಸೇಲ್, ಒಂದ್ ಸೀರೆ ಕೊಂಡ್ರ ಒಂದ್ ಪುಕ್ಕಟ್ಟ, ಬೈ ಒನ್ ಗೆಟ್ ಒನ್ ಅಂತ. ಅದನ್ನ ನೋಡಿ ಇಷ್ಟು ಖುಷಿ ಆತಂದ್ರ ನಾನು ಲೀಲುಗೂ ಫೋನ್ ಮಾಡೀನಿ, ನಿನಗೂ ಫೋನ್ ಮಾಡಿದೆ. ಅದಕ್ಕ ಬರ್ತೀನಿ ಮತ್ತ.
1: ಹೌದಾ? ಒಂದ್ ಸೀರೆ ಕೊಂಡ್ರ ಇನ್ನೊಂದ್ ಪುಕ್ಕಟಿನ?
0: ಹ್ಞೂನ್ಲೇ,
1: ಚಲೋ ವಿಚಾರನ. ನನಗಂತೂ ಸೀರೆ ಕೊಳ್ಳು ಹುಚ್ಚು
0: ಗೊತ್ತು ನನಗ.
1: ಏನ್ ಮಾಡ್ಲಿ, ಇನ್ನೂ ಅಡ್ಗೆ ಮಾಡ್ಬೇಕಲ್ಲ.
0: ಅಯ್ಯೋ, ತಡ ಆಗ್ತದ.
1: ಹಾ ಹೌದು, ನಮ್ಮನೆಯವ್ರಿಗೆ ಹೇಳ್ತೀನಿ ಅಡ್ಗಿ ಮಾಡ್ಕೊಳ್ರಿ ಅಂತ. ಅವ್ರಿಗೆ ಅಡ್ಗಿ ಮಾಡಿ ರೂಢಾನೇ ಅದ.
0: ಹ್ಮ್, ಹೌದ್ ಬಿಡವ್ವ, ಗಂಡಗ ಅಡ್ಗಿ ಎಲ್ಲಾ ಕಲಿಸಿ ಕೈಯಾಗಿ ಇಟ್ಕೊಂಡಿ ಬಿಡು.
1: ನೀ ಏನ್ ಕಮ್ಮಿ ಇಲ್ ತಗೋ.
0: ಅದಿರ್ಲಿ ಬಿಡು, ಇದೆಲ್ಲ ಬಿಡು. ನೀ ಬರ್ತೀಯ ಇಲ್ಲೋ?
1: ಹ್ಮ್ ಬರ್ತೀನಿ.

0: ಅಯ್ಯೋಯ್ಯೋ ನೋಡ್ರಿ ಶಾಲು ಸುಲು ನೋಡ ನೋಡಿಲ್ಲಿ ಎಷ್ಟೋ ಕೊಂಡ್ ಸೀರಿದಾವ ಎಷ್ಟ್ ಚಂದಿದಾವ ನೋಡ.
1: ಹೌದ್ ನೋಡ, ಎಷ್ಟು ಚಂದ ಐತ್ ನೋಡ ಈ ಸೀರಿ.
0: ಹ್ಮ್, ಎರಡು ಸೀರಿ ಸಲುವಾಗಿ ನಾನ್ ಗುಡ್ಡದಷ್ಟು ಸೀರೆ ತಕ್ಷಣ ನೋಡ ಇಲ್ಲಿ. ಏ ಶಾಲು ನೋಡ ಇಲ್ಲಿ, ಇದು ಕೊಂಡ್ ಸೀರಿ, ಕೆಂಪು ಒಳಮೈ ಜಾಂಬಳಿ ಅಂಚು, ಈಗ ಪುಕ್ಕಟ್ ಸೀರಿನ, ಇದಕ್ಕಿಂತ ಇನ್ನೊಂದ್ ರಾಶಿ ತಗಸ್ತೇನ್ ನೋಡ ಮತ್ತ.
1: ಹೌದೌದೌದು ನೋಡಿಲ್ಲೇ, ಇಂತ ಚಂದನ್ ಸೀರಿ ನನ್ ಕೈಗೆ ಹತ್ಬೇಕ. ಒಳಮೈ ಆಕಾಶ ನೀಲಿ ಬಣ್ಣ, ಬಾರ್ಡರ್ ಬಿಳಿದು, ಎಂತ ಚಂದದ ಅಲ್ಲ ಪುಕ್ಕಟ್ಟ ಸೀರೆ ಸಲುವಾಗಿ. ಸುಲು, ನಾನು 2 ತಾಸು ಹುಡುಕಿದೆ. ಲೀಲು, ಕಡೀಕ್ ನೋಡಿದ್ ನೋಡಿ ಈ ಕೇಸರಿ ಸೀರೆಗೆ
0: ಎಷ್ಟು ಚಂದದ
1: ಕಲರ್ ಬಾರ್ಡರ್. ವಾ ವಾ, ನಾಳಂತೂ ಮೊದ್ಲೇಕ್ ನಾ ಇದನ್ನ ಉಡ್ತೀನಿ ನೋಡ.
0: ಬಾ ಚಂದ ಐತ್ ನೋಡ ಈ ಸೀರೆ.
1: ಹ್ಮ್ ಹೌದು. ಅಯ್ಯೋಯ್ಯೋ, 12:30 ಬಂದೀವಿ, ಈಗ 4 ಹೊಡೀತು, ಹೊಟ್ಟ್ಯಾಗ ಇಲಿ ಓಡಾಡಕತ್ತಾವ.
0: ಸುಲು ಕೇಳಿಲ್ಲೆ, ನನ್ ಪರ್ಸ್ನ್ಯಾಗ 3,000 ರೂಪಾಯಿ ತಂದಿದ್ದೆ, ಎಲ್ಲಾ ಖಲಾಸ ಆತ್ ನೋಡ.
1: ಎಲ್ಲಾ ಖಲಾಸ?
0: ಹೂನವ,
1: ಕಾಳಜಿ ಮಾಡ್ಬೇಡ ಬಿಡು ಲೀಲು, ನಾ ಹೊಸ ಸೀರೆ ಕೊಂಡಿದ್ದಕ್ಕ ಖಾನಾವಳಿ ಪಾರ್ಟಿ ಕೊಡ್ತೇನೆ ನೋಡ. ನಡಿ ನಡಿ,
0: ಚಲೋ ಆತಲ್ಲ ಹಂಗಾರ.
1: ನಡೀರ್ ನಡೀರಿ ಖಾನಾವಳಿಗೆ, ಅಲ್ಲೇ ಊಟದಾಗ ಹೋಳಿಗಿನ ಕೊಡ್ತಾರಂತ, ಊಟ ಮಾಡೋಣಂತ. ನಡೀರ್ ನಡೀರ್.
0: ಎಷ್ಟು ಹಶವಾಗಿತ್ತು ನೋಡ.
1: ಬಹಳ ಹಶವಾಗಿತ್ತು ವಾ, ಇವತ್ತು ತುಸ ಓಡಾಡವೇನ.
0: ಹೌದ್ ಮತ್ತೆ ಬಾ ಹೋಗೋಣ ನಡ್ರಿ. ಸುಲು ಹೊಡ್ ತುಂಬ್ತ ನೋಡುವ, ಹೋಳಿಗೆ ಊಟ ಮಸ್ತಿತ್ತು ನೋಡ.
1: ಹೌದ್ವಾ, ಎಷ್ಟು ಮಸ್ತಿತ್ತಲ್ಲ ಊಟ.
0: ಹ್ಮ್, ನಮ್ ಸೀರಿನೂ ಮಸ್ತ್ ಪೈಕಿನ ಸಿಕ್ವಲ್ಲ.
1: ಹೌದ್ ನೋಡ,
0: ನಮ್ ಭಾಗ್ಯನ ಭಾಗ್ಯ.
1: ಹೌದೌದು ನಮ್ ಭಾಗ್ಯನ. ಹೇ ಕೇಳ್ರಿಲ್ಲೇ, ನಾಳೆ ಅಂದ್ರ ನಾಳೆನ 3 ಮಂದಿ ಹೊಸ ಸೀರಿನ ಉಟ್ಕೊಳ್ಳಂತ. ಅದು ಪುಕ್ಕಟ್ಟ ಸೀರಿನ ಉಡೋಣ ಮತ್ತ. ನಾನು ಚಹಾ ಪಾರ್ಟಿ ಕೊಡ್ತೇನೆ, ನಮ್ಮ ಆಜು ಬಾಜುದವ್ರನ್ನ ಕರಿತೀನಿ, ಅವರು ಪಾರ್ಟಿಗೆ ಸೇರ್ಲಿ. ಅವ್ರ ಮುಂದ ನಮ್ ಪುಕ್ಕಟ ಸೀರೆ ಪುರಾಣ ಸವಿಸ್ತಾರವಾಗಿ ಹೇಳೋಣಂತ.
0: ಆಮೇಲೆ
1: ಅವರು ಕೇಳ್ತಾರ, ನಾವು ಹುಬ್ಬಳ್ಳಿಗೆ ಹೋಗಿ ಸೀರೆ ತಗೋತೀವಿ ಅಂತ ಅಂದಾಗ ಜೋರಾಗಿ ನಕ್ ಬಿಡೋಣ, ಯಾಕಂದ್ರ ಅದು ನಿನ್ನೆ ಲಾಸ್ಟ್ ಡೇ ಇತ್ತು ಅಂತ.
0: ಹಂಗ ಮಾಡೋಣ.
1: ಅವ್ರು ಬಟ್ಟ್ಯಾಗ ಸಂಕಟ ಆಗ್ತದ ನೋಡ. ಹೆಂಗದ ನನ್ ಪ್ಲಾನ್?
0: ಏ ಹಂಗ ಮಾಡೋಣ, ಹಂಗ ಮಾಡೋಣ, ಮಸ್ತ್ ಐತಿ.
2: ಶಾಲು, ಏ ಶಾಲು ಬಾರ ಇಲ್ಲಿ. ಎಲ್ಲದಿಕ್ಕಿ? ಅಲ್ಲ, ನಾ ಜಳಕ ಹೊಂಟೀನಿ. ಇದೇನ್ ಕಾಲ, ಎರಡೆರಡು ಬಣ್ಣದ ನೀರ್ ತುಂಬಿಟ್ಟಿ ಬಕೆಟ್ನಾಗ.
3: ಎಲ್ರಿ ರವಿ, ಬಣ್ಣದ ನೀರ?
2: ನಾ ಯಾಕೆ ಸುಳ್ಳು ಹೇಳಿ? ನೋಡಿಲಿ, ಒಂದ್ರಾಗ ಕೆಂಪು ಬಣ್ಣದ ನೀರು, ಇನ್ನೊಂದ್ರಾಗ ಹಸಿರು ಬಣ್ಣದ ನೀರು.
3: ಏನ್ ಹೇಳಕತ್ತೀರ್ ನೀವು? ಅಯ್ಯೋಯ್ಯೋ, ನಾ ಹೊಚ್ಚ ಹೊಸ ಸೀರೆ ತೋರಿಸಿಟ್ಟಿದ್ದೆ. ಅಯ್ಯೋ, ಹಿಂಗ್ಯಾಕೆ ಈ ಸೀರೆ ಬಣ್ಣ ಬಿಟ್ಟವ್ರಿ?
2: ಸೀರೆ ತೋರಿಸಿಟ್ಟಿದ್ದಾನ ಅಮ್ಮ ಅವ್ರ? ಈ ಸೀರೆ ಪುಕ್ಕಟದಾಗ ತಂದ ಸೀರೆ ಹೌದಲ್ಲ?
3: ಹೂನ್ರಿ,
2: ಅದಕ್ಕೆ ತಮ್ ಕರೆ ಬಣ್ಣ ತೋರ್ಸಾವ.
3: ಅಯ್ಯೋಯ್ಯ, ಹೊಸ ಸೀರೆ ಬಣ್ಣ ಹೋಗಿ ಭೂತದಂಗ ಬೆಳ್ಳಗಾಗ್ಯಾವ. ಅವ್ರ ಹೆಣ ಎತ್ಲಿ, ಎಂತ ಮೋಸ ಮಾಡಿದ್ರ ಅಂತೀರಿ? ಸುಟ್ಟು ಬರ್ಲಿ, ಅವ್ರ ಮನಿ ಹಾಳಾಗಿ ಹೋಗ್ಲಿ.
2: ಹಾ, ಇದ ನೋಡ ಪುಕ್ಕಟದ ಮಹಿಮಾ ತಿಳಿತಿಲ್ಲೋ. ಪುಕ್ಕಟ ಪುಕ್ಕಟ ಅಂದ್ಕೊಳ್ಳೆ ಕುಣ್ಕೋತ ಹೋಗಿರಲ್ಲ, ನಿಮ್ಗ ಮೋಸ ಮಾಡಿ ದುಡ್ಡು ಹೇಳ್ಕೊಂಡಾರ.
3: ಬಿಡ್ರಿ ನೀವೊಂದು, ನಾವ್ಯಾಕ್ ಮೋಸ ಹೋಗಿವಿ? ಸೀರಿ ಹೊಸಾದಿದ್ದಕ್ಕ ಒಂಚೂರ್ ಬಣ್ಣ ಬಿಟ್ಟಾವ.
2: ಅಲ್ರಿ ಬಾಯರ, ಮೋಸ ಹೋಗಿದ್ದು ನೀವಲ್ಲ, ನನ್ನ ಕಿಸೆ, ನನ್ನ ಕಿಸೆಗೆ ಮೋಸ ಆಗೈತಿ.
3: ನೀವೊಂದು, ನನ್ ಕಿಸೆ ನಿನ್ ಕಿಸೆ ಅಂತ ಬ್ಯಾರೆ ಇರ್ತಾವೇನು? ನಿಮ್ ಕಿಸೆಕ್ ಮೋಸ ಆದ್ರ ನನಗೂ ಮೋಸ ಆದಂಗಲ್ಲೇನ್ರಿ?
2: ಅದ್ ಖರೇನಾ? ಆದ್ರ ನಿನ್ನ ಮನಸ್ಸು ನೋಯಿಸಬಾರದು ಅಂತ ಸ್ವಲ್ಪ ಬ್ಯಾರೆ ರೀತಿ ಹೇಳಿದೆ ಅಷ್ಟ.
3: ಹೇಳ್ತೀರಿ ಹೇಳ್ತೀರಿ, ಏನ್ ಹುಚ್ಚತನ ಮಾಡ್ಕೊಂಡಿವೆ ಏನ ಇವನ್ನೆಲ್ಲ? ಛೇ ಛೇ ಛೇ, ಎಂತ ಮೋಸ ಆತು ಅಂತೀನಿ.
2: ಹುಚ್ಚತನ ನೀ ಅಲ್ಲ, ನಾ ಮಾಡಿದೆ.
3: ಯಾಕೋ?
2: ನಿಮ್ನ ತಡೆದು ನಿಲ್ಲಿಸಿ ಹೋಗದಂಗ ಮನೆಯಾಗ ಕುಂಡಿಸ್ಬೇಕಿತ್ತು.
3: ಕೂಡಿಸ್ಬೇಕಾಗಿತ್ತು.
2: ಅವಾಗ ನಿನ್ನ ಆ ಹುರುಪು ನೋಡಿ ತಡೆಯಕ್ ಹೋಗ್ಲಿಲ್ಲ. ಹಿಂಗಾತು ನೋಡು.
3: ತಡ್ರಿ, ಫೋನ್ ಒಂದ್ ಬರಾಕತ್ತ. ಇವೊಂದು ಫೋನ್ ನಡುವ.
1: ಅಯ್ಯೋಯ್ಯೋ, ಶಾಲುನ್ ಫೋನ್. ಅಕ್ಕನೊಂದ್ ಕತಿ ಏನಾಗಿದೆ?
4: ಹಲೋ ಹಲೋ ಶಾಲು, ಸುಲು ಎರಡು ಸೀರಿ ಬಣ್ಣ ಕಳ್ಕೊಂಡು ಮಸಿ ಅರಿಬಿ ಆಗ್ಯಾವ.
3: ನನ್ನು ಹಂಗಾಗ್ಯಾವು.
4: ಇವನು ಕೊಂಡು ಖರೇನ ನಾವು ಮಂಗ್ಯ ಆದ್ವಿ ನೋಡ.
3: ಮಂಗ್ಯ ಅಲ್ಲಲೇ, ಮಂಗ್ಯ ಗೋಳಾದ್ವಿ.
4: ಹ್ಮ್, ನಮ್ಮ ಮನೆಯವ್ರು ಬರೋದಕ್ಕಿಂತ ಮೊದ್ಲ ಈ ಬಣ್ಣದ ನೀರು ಉಳ್ಳಿಸಿ ಏನು

0: ಕೊಡ್ಬೇಕ?
1: ನೀ ನಾಟಕ ಹುಡ್ತಿ, ನಾ ಸಿಕ್ಕೊಂಡ ಬಿಟ್ಟೆ ನನ್ನ ಗಂಡನ ಕೈಯಾಗ.
0: ಅಯ್ಯೋಯ್ಯೋ, ಏನಂದ್ರ ಅವರು?
1: ಹೇಳ್ತೀನಿ ತಡಿ.
0: ಅಯ್ಯೋ ತಡಿ ತಡಿ, ಏ ಲೀಲೂನ್ ಫೋನ್ ಬರಾಕತೈತಿ, ಅಕಿನ್ನೂ ಕಾಲ್ನಾಗ ಆ್ಯಡ್ ಮಾಡ್ತೀನಿ, ಕಾನ್ಫರೆನ್ಸ್ ಕಾಲ್ನಾಗ ಮಾತಾಡೋಣಂತ. ಅಕ್ಕಿ ಸೀರಿ ಗತಿ ಏನಾಗೈತೋ ಏನೋ ಕೇಳೋಣ.
1: ಹ್ಮ್,
0: ಹಲೋ ಹಲೋ
1: ಹಲೋ
0: ಹಲೋ ಲೀಲು,
1: ಹಲೋ ಸುಲು,
0: ಲೀಲು
1: ಸುಲು,
0: ಏನಾತು
1: ಸುಲು? ಶಾಲು, ಮೊನ್ನೆ ಪುಕ್ಕಟ ಸೀರೆ ತಗೊಂಬಂದ್ವಿಯಲ್ಲ, ಆ ಎರಡು ಸೀರಿ ಬಣ್ಣ ಬಿಟ್ಟು ಜಾಳಗಿ ಹರಿವೆ ಆಗ್ಯಾವ.
0: ಹೌದು,
1: ಏನ್ ಮೂರ್ತನ ಮಾಡಿದೀವ ನಾವ್ ಮೂರು ಮಂದಿ. ಛೇ ಛೇ, ನಾವ್ ಮೂರು ಮಂದಿ ಇಷ್ಟ ದಡ್ರಿ ದೇವಿ ಅಂತ ನನಗ ಅನ್ಸಿದ್ದನ ಇಲ್ಲ.
0: ಕರೇನ
1: ಎಲ್ಲಾ ಹಾಳಾಗ್ ಹೋತ ಶಾಲು ಸುಲು.
0: ಇಲ್ಲಿ ಕೇಳಿಲ್ಲೇ, ನಮ್ಮ ಮನಿ ಅವರು ಸೀರಿ ಬಣ್ಣ ಬಿಟ್ಟಿದ್ ನೋಡಿ ನನ್ನ ಕರುದು ತೋರಿಸಿ ನೋಡಿಲ್ಲೆ ಅಂತ ಹೇಳಿ ಬೈಗಳದ್ ಹೂ ಏರ್ಸಿದ್ರು.
1: ಅಯ್ಯೋಯ್ಯೋ,
0: ಆದ್ರ ಅವ್ರ ಅಂದದ ಮಾತು ಅವತ್ ನಾವ್ ಒಪ್ಕೋಬೇಕಾಗಿತ್ತಲ್ಲ.
1: ಹೌದು,
0: ಹೋಗು ಮುಂದ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರು, ಯಾವ ವಸ್ತು ತಗೊಂಡ್ರು ಯೋಗ್ಯ ಬೆಲೆ ಕೊಟ್ಟು ತಗೋಬೇಕು, ಅಂದ್ರ ಅಲ್ಲೇ ಪ್ರಾಮಾಣಿಕತೆ ಇರೋದು ಅಂತ. ಆ ಮಾತ್ ನಾವೆಲ್ಲ ಒಪ್ಕೋಬೇಕಾಗಿತ್ತಲ್ಲ ಅವತ್ತ.
1: ಹೌದು,
0: ಹೋಗ್ಬೇಕಾಗಿತ್ತು. ಹೌದು, ಏನಾರ ಆಗ್ಲಿ ಬಿಡವ, ಸಂಜೆಕ ನಮ್ ಮನ್ಯಾಗ ಸೇರುಣನ.
1: ಯಾಕ ಮತ್ ಸೀರಿ ತರ ಅಕ್ಕಿನ?
0: ಅಲ್ಲ ಅಲ್ಲ, ತಗೊಂಡ್ ಸೀರಿ ಬಣ್ಣ ಹೋದಕ್ಕ ಶೋಕ ಸಭಾ ಮಾಡೋಣಂತ.
1: ಏ ಶಾಲು, ಶೋಕ ಸಭಾ ಯಾಕ ಬಿಡು, ಬ್ಯಾಸರಾಗಿದ್ದನ್ನ ಕಳ್ಕೊಣಾಕ ಚಹಾ ಪಾರ್ಟಿನ ಮಾಡೋಣಂತ.
0: ಹಿಂಗಂತಿ?
1: ಹ್ಮ್, ಬಜ್ಜಿ ಕರಿ, ಚಹಾ ಮಾಡು, ಚುರುಮುರಿ ಮಾಡು.
0: ಹ್ಮ್,
1: ನಮ್ಮ ಮೂರ್ ಮಂದಿ ಮೂರ್ಖತನಕ್ಕ ನಾವ ಬಿದ್ ಬಿದ್ದ ನಕ್ಕ ಬಿಡೋಣ, ಏನಂತೀರಿ?
2: ಇದುವರೆಗೆ ಪುಕ್ಕಟ ಸೀರಿ ಪುರಾಣ ಕಿರುನಾಟಕ ಕೇಳಿದಿರಿ. ರಚನೆ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ. ಪಾತ್ರ ಪರಿಚಯ: ಶಾಲು ಉಷಾ ಕುಲಕರ್ಣಿ, ಲೀಲು ರಾಖಿ ಹಾನಗಲ್, ಸುಲು ಶೈಲಜಾ ರಾಜ್ಕುಮಾರ್, ಶಾಲೂನ ಗಂಡ ರವಿ ಸದಾಶಿವ ಯಕ್ಕುಂಡಿಮಠ್ ಹಾಗೂ ಲೀಲೂನ ಗಂಡ ಗಿರಿ ನವೀನ್ ಮಹಾಲೆ. ಸಂಕಲನ ತ್ರಿವೇಣಿ ಬೆಟಗೇರಿ.

0: ಆಕಾಶವಾಣಿ ಧಾರವಾಡ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.

0: ಮುದ್ದು ಮಕ್ಕಳೇ, ಇವತ್ತು ನಮ್ಮ ಸ್ಟುಡಿಯೋಕ್ಕ ಬಾಲ ಪ್ರತಿಭೆ ವರುಣ್ ಗುಡಿ ಬಂದಾನೆ. ವರುಣ್ ಬಹಳ ಸಣ್ಣ ವಯಸ್ಸಿಂದನ ಕೊಳಲು ವಾದನವನ್ನ ಕಲಿತಾ ಇದ್ದಾನೆ. ವರುಣ್, ಆಕಾಶವಾಣಿ ಸ್ಟುಡಿಯೋಕ್ಕ ಬಂದಿ, ಏನ್ ಅನ್ಸತ್ತದ ನಿಂಗ? ಖುಷಿಯಾಗದ?
1: ಖುಷಿಯಾಗ.
0: ವರುಣ್, ನೀನು ಕೊಳಲು ವಾದನವನ್ನ ಯಾರಿಂದ ಕಲಿತಾ ಇದ್ದೀಯಪ್ಪ?
1: ಸರ್ ಶೇಖ್ ಅಬ್ದುಲ್ಲಾ ಖಾಜಿ.
0: ಹೌದಾ, ಅವರಿಂದ ಕಲಿತಾ ಇದ್ದಿ. ಯಾವಾಗಿಂದ ಕಲಿತಾ ಇದ್ದಿ?
1: 2021.
0: 2021 ಅಂದ್ರೆ ಈಗ ನೀನ್ ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದಿ?
1: ಸಿಕ್ಸ್ತ್.
0: ಸಿಕ್ಸ್ತ್ ಇದೀಯ, ಅಂದ್ರ ಹಂಗಾರ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದನ ಕಲಿತಾ ಇದೀಯ?

0: ಮತ್ತ ನೀನು ಎಷ್ಟು ತಾಸು ಕೊಳಲು ವಾದನಕ್ಕ ಸಮಯ ಇಟ್ಟಿಯ? ಎಷ್ಟು ತಾಸು ಕ್ಲಾಸ್ ಇರ್ತದ ನಿಂದು?
1: ಒಂದ್ ತಾಸ್.
0: ಒಂದ್ ತಾಸು ಬಾರಿಸ್ತೀಯ, ಮತ್ ಮನೆಗ್ ಬಂದು ರಿಯಾಜ್ ಮಾಡ್ತೀಯ? ಮಾಡ್ತಿ. ಹಾ, ಮತ್ತ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನ್ ಹೇಳ್ತಿ? ಅವ್ರ ಹೆಸರೇನು, ಏನ್ ಮಾಡ್ತಾರ?
1: ಅಪ್ಪನ ಹೆಸರು ಸಂತೋಷ್ ಎಸ್ ಕೊಡಿ, ಅಮ್ಮನ ಹೆಸರು ವಾರದಿ ಎಸ್ ಕೊಡಿ.
0: ಹೌದಾ ವರುಣ್, ನೀನು ನಮ್ಗ ಇವತ್ತ ಕೊಳಲು ವಾದನ ನುಡಿಸಿ ತೋರಿಸ್ಲಿಕ್ಕೆ ಬಂದಿಯಲ್ಲ, ಮೊದಲೇದಾಗಿ ಏನು ನುಡಿಸ್ತೀಯಪ್ಪ?
1: ರಾಗ್ ಬಿಹಾಗ್.

ಮಕ್ಕಳ ನಾಟಕ ಬಣ್ಣದ ಹೂಗಳು. ರಚನೆ, ಸಂಗೀತ ಮತ್ತು ನಿರ್ದೇಶನ ಕೆ ಜಗುಚಂದ್ರ. ಪ್ರಸ್ತುತಿ ಧಾರವಾಡದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ 7 ಮಕ್ಕಳು.

0: ನಮಸ್ಕಾರಗಳು. ಅಂತೂ ಇಂತೂ ನಮ್ಮ ನಾಟಕ ಶುರು ಮಾಡಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಂಗಾತು. ಮತ್ತ್ಯಾಕೆ ತಡ ಮಾಡೋದು? ಈಗ ಶುರು ಮಾಡೇ ಬಿಡೋದು. ನಾವು ಮಾಡೋ ನಾಟಕ ಬಣ್ಣದ ಹೂಗಳು. ಏನ್ ಹೇಳ್ರಿ?
1: ಬಣ್ಣದ ಹೂಗಳು.
0: ಹಾ.

0: ಎಂಪಿಗೆ. ಸನ್ಮಾನ್ಯರೇ, ನಿಮಗೆಲ್ಲ ನನ್ನ ನಮಸ್ಕಾರ. ನಾನು ಸಂಪಿಗೆ. ಆಕಾರದಲ್ಲಿ ಚಿಕ್ಕದಾಗಿ, ಪರಿಮಳದಲ್ಲಿ ಚೊಕ್ಕವಾಗಿ, ರಾಜ ಮಹಾರಾಜರ ಕಾಲದಿಂದಲೂ ವಿಜೃಂಭಿಸುತ್ತಿದ್ದೇನೆ. ನಾನು ಬಿಳಿ ಹೂವಿನಂತ ಬಳ್ಳಿಯೂ ಅಲ್ಲ, ಗುಲಾಬಿಯಂತ ಗಿಡವೂ ಅಲ್ಲ. ನಾನು ಹಿರಿದಾದ ಹೆಮ್ಮರ. ನನ್ನ ಸುವಾಸನೆಗೆ ದುಂಬಿಗಳು ಮೂರ್ಛೆ ಹೋಗುತ್ತವೆ. ಎಷ್ಟೋ ಸಲ ಮನುಷ್ಯರು ಕೂಡ ಮೂರ್ಛೆ ಹೋಗದುಂಟು.
1: ನನಗೆ ಮೈಖೀಲಿಯ ಚಂಪಕ ಎಂಬ ವೈಜ್ಞಾನಿಕ ಹೆಸರುಂಟು. ನಾನು ಹಿಮಾಲಯ ಎತ್ತರ ಪ್ರದೇಶ ಮತ್ತು ಭಾರತದ ಘಟ್ಟ ಪ್ರದೇಶದಲ್ಲಿ ನನ್ನ ಜನನವಾಯಿತು. ಮೊದಮೊದಲು ಅಲಂಕಾರ ಸುಗಂಧ್ರವ್ಯಕ್ಕೆ ಮೀಸಲಾದ ನಾನು, ನಂತರ ಔಷಧಕ್ಕೂ ಬಳಕೆ ಆದೆ. ದೇಶ ವಿದೇಶದಲ್ಲಿ ಹೆಸರಾದೆ. ಡಾಕ್ಟರ್ ಬಿಪಿ ಪಾನ್ ಕೃಷಿ ತಜ್ಞರು, ಇವರು ಕೃಷಿ ವಿಜ್ಞಾನದಲ್ಲಿ ನನಗೆ ಮಾನ್ಯತೆ ನೀಡಿದ್ದಾರೆ. ಜೈ ಜೈ ಜೈ.

0: ಗುಲಾಬಿ ಶುಭ ಸಮಾರಂಭದ ಸುಂದರ ಸಂಕೇತ. ನಾನು ರೋಷರಿ ಕುಟುಂಬಕ್ಕೆ ಸೇರಿದವಳು. ನನ್ನಲ್ಲಿ ಅನೇಕ ಜಾತಿಗಳಿವೆ. ಓಮಿ ಬಾಬಾ, ಡೆಲ್ಲಿ ಪ್ರಿನ್ಸನ್, ಸುಲಗ್ರಾಜ್, ಬಂಜಾರ್ ಕ್ವೇನ್ ಮತ್ತು ಎಲಿಜಾಬೆತ್, ಹೀಗೆ ಹತ್ತಾರು ಹೆಸರುಗಳಿವೆ. ಪರಿಮಳ ಭರಿತವಾದ ನನ್ನನ್ನು ಸುಗಂಧ ಗುಲ್ಕಂದ ಇದಕ್ಕೆ ಬಳಸುತ್ತಾರೆ. ಅಷ್ಟೇ ಏಕೆ, ಸಭೆ ಸಮಾರಂಭದ ಅಲಂಕಾರಕ್ಕೆ ನಾನೇ ಬೇಕು. ನನ್ನನ್ನು ಬೆಳೆದವರು ಜನ್ ಜನ್ ಅನ ಎನಿಸುತ್ತಾರೆ. ನನ್ನಿಂದ ಎಲ್ಲರೂ ಖುಷಿ ಪಡುತ್ತಾರೆ.
1: ನಾನು ಮನೆಯ ಮುಂದೆ ಹಿಂದೆ ಮೇಲೆ ಎಲ್ಲೆಂದರಲ್ಲಿ ಹೇರವಾಗಿ ಬೆಳೆಯುತ್ತೇನೆ. ನನ್ನ ಸೌಂದರ್ಯದಿಂದ ಎಲ್ಲರ ಗಮನ ಸೆಳೆಯುತ್ತೇನೆ. ಅದಕ್ಕಾಗಿ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದೇನೆ. ಒಳ್ಳೆಯವರಿಗೆ ಒಳ್ಳೆಯವಳಾಗಿ ನಡೆದುಕೊಳ್ಳುತ್ತೇನೆ. ನನ್ನ ಮೃದುತ್ವ ಅರಿಯದೆ ನಡೆದುಕೊಂಡರೆ ಅವರಿಗೆ ಮುಳ್ಳಾಗಿ ಚುಚ್ಚುತ್ತೇನೆ. ಜೈ ಜೈ ಗುಲಾಬಿ.

0: ಮನೆಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ದೇವರ ಪೂಜೆಗೆ ಮಹಿಳಾ ಮನೆಗಳ ಮುಡಿಗೆ ರಸಿಕರ ಕೈಗಳಿಗೆ ಸಿಂಗಾರ ಆಗುವ ನಾನು ವರ್ಷದ 12 ತಿಂಗಳು ರಾರಾಜಿಸುತ್ತಿರುವೆ. ಮದುವೆ ಮುಂಚಿಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ನನಗೆ ಎಲ್ಲಿಲ್ಲದ ಮನ್ನಣೆ. ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ನಿತ್ಯ ಮಲ್ಲಿಗೆ, ಅಂಬೂರು ಮಲ್ಲಿಗೆ ಹೆಸರಿನಲ್ಲಿ ಬಹಳ ಹೆಸರು ಮಾಡಿರುವೆ. ನಾನು ಸ್ನೇಹದ ಸಂಕೇತವಾಗಿದ್ದೇನೆ.
1: ಹೂ, ನಾನು ವ್ಯಾಪಾರಿ ಬೆಳೆ. ಎಷ್ಟೋ ಜನರ ತುತ್ತಿನ ಚೀಲವನ್ನು ತುಂಬುತ್ತೇನೆ. ನನ್ನದು ಪರಿಪೂರ್ಣ ಜೀವನ. ಶುಭ್ರತೆಯಲ್ಲಿ ನನ್ನನ್ನು ಮೀರಿಸೋರು ಯಾರೂ ಇಲ್ಲ. ಪ್ರೇಮಿಗಳಂತೂ ಹೇಳತಿರದು. ಅದಕ್ಕಾಗಿ ಡಾಕ್ಟರ್ ದರಾ ಬೇಂದ್ರೆಯವರು, ಆಹಾಹ ಮಲ್ಲಿಗೆ ಬರುವೆ ನಾನಿನ್ನಲ್ಲಿಗೆ ಎಂದು

0: ನನ್ನ ನಮನಗಳು. ನಾನು ಸುಗಂಧರಾಜ, ಎತ್ತರದಲ್ಲಿ ಸಣ್ಣವನು, ಬಿತ್ತರದಲ್ಲಿ ದೊಡ್ಡವನು, ಮನೆ ಅಂಗಳದಲ್ಲಿ ಹೊಳಗದ್ದೆಯಲ್ಲಿ ಬೆಳೆಯುವ ನಾನು. ಈಶ್ವರನ ಕೊರಳಿಗೆ ನಾಗರೆ ಹೇಗೋ, ಮನುಜರ ಕೊರಳಿಗೂ ನಾನು ಹಾಗೆ.
1: ನಾನು ಜಗತ್ತಿನ ತುಂಬಾ ಹರಡಿಕೊಂಡಿದ್ದೇನೆ. ಮಹಾಭಾರತದ ದ್ರೌಪದಿಯ ಪ್ರಿಯ ಪುತ್ರನಾಗಿದ್ದೆ. ಸುಗಂಧ ತೈಲದ ಮೂಲವಾಗಿ ನನ್ನನ್ನು ಬೆಳೆಯುವ ದನ ಕನಕವಾಗಿ ಆದಿ ಕಾಲದಿಂದಲೂ ಪರಿಮಳ ಸುರಿಸುವ ಪ್ರೇರಕ ಶಕ್ತಿಯಾಗಿದ್ದೇನೆ. ಸುಗಂಧ ರಾಜನಿಗೆ
2: ಜಯ!
1: ಸುಗಂಧ ರಾಜನಿಗೆ
2: ಜಯ!

ನನ್ನ ನಮಸ್ಕಾರಗಳು, ನಾನು ಚಂಡು ಹೂ. ನನ್ನನ್ನು ಮ್ಯಾರಿಗೋಲ್ಡ್ ಡಿಜಿಟಿನ್ ಹೆಸರಿನಿಂದ ಕರೆಯುತ್ತಾರೆ. ದೇವರಿಗೆ, ದಂಡಿಗೆ, ಅಲಂಕಾರಕ್ಕೆ ಬಳಕೆಯಾಗುವ ನಾನು ಮೂಲವ್ಯಾಧಿ ಕಣ್ಣು ಬೆನೆಗೆ ಪುರಾತನ ಕಾಲದಿಂದಲೂ ಔಷಧಿಯಾಗಿದ್ದೇನೆ. ದೀಪಾವಳಿ ಬಂತೆಂದರೆ ನನಗೆ ಎಲ್ಲಿಲ್ಲದ ಬೇಡಿಕೆ. ಎಲ್ಲೆಂದರಲ್ಲಿ ಬೆಳೆಯುವ ನಾನು ಇತ್ತೀಚೆಗೆ ರೈತನ ಕೈಕಸಬಿಗೆ ಕಾಂಚಾನ ಒದಗಿಸುತ್ತೇನೆ. ಹೆಚ್ಚು ಖರ್ಚಿಲ್ಲದೆ ಬೆಳೆದವರ ಮನೆ ಮನ ತುಂಬುವ ನಾನು ದೇಶ ವಿದೇಶದಲ್ಲೂ ಹೆಸರು ಮಾಡಿದ್ದೇನೆ. ಕೆಲವೇ ತಿಂಗಳು ಭೂಮಿಯ ಮೇಲೆ ಬಣ್ಣ ಹರಡುವ ನಾನು ಎಲ್ಲರ ಪ್ರೀತಿಗೂ ಕಾರಣ ಆಗಿದ್ದೇನೆ. ಜೈ ಜೈ ಮ್ಯಾರಿಗೋಲ್ಡ್.

0: ಬೆಳಕಿನಲ್ಲಿ ಬೆಳೆದು ಆಕಾಶದತ್ತ ಮುಖ ಮಾಡಿಕೊಂಡಿರುವ ಸೂರ್ಯನ ರಾಣಿ ನಾನು.
1: ಉಳಿದ ಹೂಗಳಂತೆ ಬರೇ ಹೂವಲ್ಲ ನಾನು, ಅದಕ್ಕಾಗಿ ನನ್ನನ್ನು ಯಾರು ಮುಡಿಯುವುದಿಲ್ಲ. ಆದರೆ ರೈತನ ಆತ್ಮೀಯ ಮಿತ್ರ ನಾನು. ದೇವರ ಪೂಜೆಗೆ ಸಲ್ಲದಿದ್ದರೂ ದೇವರ ಮುಂದೆ ಬೆಳಗುವ ನಂದ ದೀಪದ ತೈಲವಾಗಿರುವೆ. ಜೈ ಜೈ
2: ಸೂರ್ಯ,
1: ಜೈ ಜೈ
2: ಸೂರ್ಯ.

ವಿಚಿತ್ರ ಆದರೂ ಸತ್ಯ. ನಾನು ಚಿಕ್ಕವಳಾಗಿದ್ದರೂ ನನ್ನ ಕೀರ್ತಿ ಹಿರಿಮೆ ಗರಿಮೆ ಹೇಳತೀರದು. ನಾನು ಲ್ಯಾಬಿನಿಟಿಯ ವರ್ಗಕ್ಕೆ ಸೇರಿದ್ದೇನೆ. ನನ್ನಲ್ಲಿಯೂ ಔಷಧಿಯ ಗುಣಗಳುಂಟು. ಗತಕಾಲದಿಂದಲೂ ಗಾಯಕ್ಕೆ ರಾಮಬಾಣವಾಗಿರುವ ನಾನು ಎಲ್ಲೆಂದರಲ್ಲಿ ಬೆಳೆಯುವ ಬೆಳೆಯಾಗಿದ್ದೇನೆ. ಜಯ ಜಯ ಜಯ ಜಯ.

0: ಅವುಗಳಂತ ನಿಮ್ ಪರಿಚಯ ಆದದ್ದು ಬಹಳ ಸಂತೋಷ. ಆದ್ರ ಎಲ್ಲಾರು ಒಟ್ಟಿಗೆ ಸೇರಿದ್ ನೋಡಿದ್ರ ಏನೋ ವಿಶೇಷ ಆಯ್ತಂತಾಯ್ತು. ಸಿ ಸಿ ಅಂದ್ರ
1: ಅಲ್ಲಪ್ಪ ಕಲ್ಲಪ್ಪ.
0: ನಾ ಕಲ್ಲಪ್ಪ ಅಲ್ಲಪ್ಪ
1: ಬೆಲ್ಲಪ್ಪ
0: ಏನೂ ಇಲ್ಲ ನೋಡಪ್ಪ. ಅದೇನೋ ಪಾರ್ವತಿ ಪರಮೇಶ್ವರ ಅಂತಿದ್ರಲ್ಲ ಮತ್ತೆ
2: ನೋಡಲೆ
0: ಎಲ್ಲಿ ಎಲ್ಲಿ ಎಲ್ಲಿ
3: ಅಲ್ಲಿ ನೋಡಲಿ ಪಾರ್ವತಿ ಪರಮೇಶ್ವರ ನಂದಿ ಗಣಪತಿ ನಾರದರು ಎಲ್ಲರೂ ಬರಕತ್ತಾರೆ.
4: ಡೇಲೆ ಡೇಲೆ
5: ಏನು ನಂದಿ
4: ಎಲ್ಲವುಗಳು ಇಲ್ಲೇ ಅದವಲ್ಲ.
5: ಹಾ ಹಾ ಸಂತೋಷ ಸಂತೋಷ. ಏನಿದು ವಿಶೇಷ?
6: ಏನೂ ಇಲ್ಲಪ್ಪ ತಂದೆ, ತಮ್ಮನ್ನು ಕಾಣಲು ಬಂದೆ.
3: ಏ ಚೊಟ್ಟು, ಅದೇ ಹಬ್ಬ ಅನ್ನತ್ತಿದ್ದಲ್ಲ.
6: ಹಾ ಹೌದಾ?

0: ನೋಡಿ, ದೀಪಾವಳಿ ದೀಪದ ಹಬ್ಬ, ಭಾರತೀಯರ ಮನ ಮನೆ ಬೆಳಗು ಹಬ್ಬ. ಆದ್ರೆ ನೀವೆಲ್ಲ ಸೇರಿ ಏನ್ ಮಾಡ್ಬೇಕಂತ ಮಾಡಿರಿ?
1: ಏನ್ ಮಾಡೋದು ದೇವ್ರು, ಭೂಲೋಕ ಜನ ರುದ್ರಾಸಿಗೆ ಸಿಕ್ಕು ಸಾಕ್ ಸಾಕಾಗೋಗೆ.
2: ಯಾಕೆ ಮಕ್ಕಳೇ, ಏನಾಗಿದೆ? ಇಷ್ಟು ವರ್ಷ ಕಾಲ ಸುಮ್ಮನಿದ್ದು ಈಗ ಒಮ್ಮಿಂದ ಒಮ್ಮಿಲೆ ಸಾಕಾಗುವ ಮಾತೇಕೆ?
3: ಪ್ರೀತಿಯಿಂದ ಬಳಸುತ್ತಾರೆ, ಪ್ರೇಮದಿಂದ ಬಳಸುತ್ತಾರೆ. ಮುಂದೆ
2: ಪ್ರಿಯ ಪರಮೇಶ್ವರ,
0: ಏನು ಕಾಂತಿ?
2: ಹೂಗಳು ಕೂಡ ಪರದಾಡುವಂತೆ ಆಯ್ತಲ್ಲ.
0: ಹೌದು ಹೌದು, ಈ ಭೂಲೋಕ ಮಂದಿಗೆ ಭಯ ಭಕ್ತಿ ಅನ್ನೋದೇ ಇಲ್ಲ.
4: ಹೌದು ದೇವರು.
5: ಆಹಾ, ಇದೆಲ್ಲ ಮನುಷ್ಯರಾದ ತಮಗೆ ತಿಳಿಯುತ್ತದೆ, ಪರರಿಗೆ ನೋವುಂಟು ಮಾಡಬಾರದು ಏಕೆ ತಿಳಿಯುವುದಿಲ್ಲ?
1: ಅದಕ್ಕಾಗಿ ನಾವು

ಆಕಾಶವಾಣಿ ಧಾರವಾಡ. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುವ ಮನ್ ಕಿ ಬಾತ್ ಕಾರ್ಯಕ್ರಮದ ನೇರ ಪ್ರಸಾರ ದಿಲ್ಲಿ ಕೇಂದ್ರದಿಂದ, ನಂತರ ಕನ್ನಡ ಅನುವಾದ ಮನದ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ.

0: आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और एफएम गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण एफएम रेनबो 102.6 मेगाहर्ट्ज पर किया जाएगा। यह कार्यक्रम आकाशवाणी के दिल्ली केंद्र से प्रसारित किया गया।
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
2: ನನ್ನ ಪ್ರಿಯ ದೇಶ ಬಾಂಧವರೇ, ನಮಸ್ಕಾರ. ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸುತ್ತಿರುವುದು ನನಗೆ ಬಹಳ ಸಂತೋಷವೆನಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಮ್ಮ ಜನರು ರಾಷ್ಟ್ರ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಯತ್ನಗಳ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಹೊಸ ಸ್ಫೂರ್ತಿಯ ಸೆಲೆ ಹುಟ್ಟುತ್ತದೆ. ಇಂದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಅಂತಹ ಒಂದು ರಾಷ್ಟ್ರೀಯ ಸಾಧನೆಯ ಕುರಿತು ಪ್ರಸ್ತಾಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್, ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ ಇಬ್ಬರು ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್.
3: ನಮಸ್ತೆ ಸರ್.
4: ನಮಸ್ತೆ ಸರ್.
2: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
3: ನಮಸ್ತೆ ಸರ್, ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು. ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021 ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
2: ಮತ್ತು ಗುರಿಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
4: ನಮಸ್ತೆ ಸರ್, ನನ್ನ ಹೆಸರು ಗುರಿಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್.

0: ರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ ವೇಗದ ಓಟಗಾರನಾಗಿದ್ದೇನೆ. ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡ್ಗಳ ರಾಷ್ಟೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ. ಆ ಕೆಲಸವು ನನಗೆ ತುಂಬಾ ಆನಂದದಾಯಕವಾಗಿತ್ತು ಮತ್ತು ಅದು ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿತು. ನಾನು ಯಾವುದೇ ಒಂದು ನಿರ್ದಿಷ್ಟ ಟ್ರೋಫಿಯನ್ನು ಸ್ವಚ್ಛಗೊಳಿಸಿದಾಗಲೆಲ್ಲ ನಾನು ಅವರನ್ನ ಕೇಳುತ್ತಿದ್ದೆ, ಅಪ್ಪ ನೀವು ಈ ಟ್ರೋಫಿಯನ್ನ ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನ ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ ನಾನೂ ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದರಿಂದ ನಾನು ಅವರನ್ನ, ಅಪ್ಪ ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು ಟಿವಿ ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ, ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ ನೀನು ಈಗ ನನಗೆ ಟಿವಿ ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು ಟಿವಿ ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ ನೋಡಿ ಗುರಿಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ ನಾನು ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
1: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
0: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ ಚರ್ಚಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನ ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನ ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು, ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ, ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮ ಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು? ಏನು ಯೋಚಿಸಿದ್ದೀರಿ? ಹೇಗೆ

0: ಅಭ್ಯಾಸ ಮಾಡುತ್ತಿದ್ದೀರಿ, ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನೂ ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸ ಬಯಸುತ್ತಾರೆ.
1: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, ಒಂದು ದಿನ ಉತ್ತಮವಾಗಿಲ್ಲ ಅಥವಾ ಒಂದು ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
0: ಅನಿಮೇಶ್ ಅವರೇ,
2: ಸರ್, 2021 ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ. ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸಿದ್ದೀಯಾದ್ರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನೂ ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, ಸಬ್-10 ಅಥವಾ ಸಬ್-10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು, ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬಾ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲಾ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರು ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
0: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
2: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರೂ ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು, ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರೂ ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಾಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ, ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನೂ ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
0: ಗುರಿಂದರ್ ವೀರ್, ನೀವು ಏನು ಹೇಳಬಯಸುತ್ತೀರಿ?
1: ನಾವಿಬ್ಬರೂ ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯ

0: ಇದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
1: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ, ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
2: ಧನ್ಯವಾದಗಳು ಸರ್.
0: ತುಂಬಾ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಂಪನ್ನಾ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು, ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆಗಳು ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ

ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡ. ಅಂದಹಾಗೆ ಲಂಗ್ಡ ಮಾವಿಗೆ ಒಂದು ವಿಶೇಷತೆ ಇದೆ. ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ, ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲಾ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000 ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿಯವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿ ಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲಾ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ. ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನು ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ

ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢನ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500 ಹಳೆಯದೆಂದೂ, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆಯೆಂದೂ ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ, ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್ ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳ ಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು, ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು.

ಆ ಸಮಯದಲ್ಲಿ ನಮಾಮಿ ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆಂಬ್ಯುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲೇ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ, ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು. ಕಾಲಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು, ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ, ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹುದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ ಹೊರತೆಗೆಯುತ್ತಿದ್ದರು, ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು, ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ ಬವಣೆ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಇದು ಅತಿದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ನೊಂದಿಗೆ ಕೂಡ ಸಂಬಂಧಿಸಿದೆ, ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರ್ಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳ ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದದ್ದು. ಈಕೆಯ ದೇಶಭಕ್ತಿಯ ಮನೋಭಾವ ಪ್ರತಿ ಭಾರತೀಯನಿಗೂ ಸ್ಫೂರ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು.

0: ಪ್ರತಿದಿನವೂ ವೀರ ಸೈನಿಕರಿಗಾಗಿ ಒಂದೊಂದು ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ ಒಂದು ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅನೇಕ ಅನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ

ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಮಾತನಾಡಿಸುತ್ತಾರೆ ಕೆಎಲ್ ರಾಜೇಶ್ವರಿ.

ಕೇಳಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಸಂಗೀತಮಯ ವನಿತಾ ವಿಹಾರ ಅಂತಾನೆ ಹೇಳಬಹುದು. ನೀವೇ ಕೇಳಿದ ಹಾಗೆ ಈ ಒಂದು ಸುಶ್ರಾವ್ಯ ಕಂಠದ ಒಡತಿ ಸುಧಾಗಡಿಯಾರ್ ಅವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಈಕೆ ಸಂಗೀತ ಸಂಯೋಜಕಿ, ಹಾಗೇನೇ ಗಾಯಕಿ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೆಲೋಡಿಕಾ ಅನ್ನುವಂತಹ ವಿಶಿಷ್ಟ ವಾದನವನ್ನು ಕೂಡ ಇವರು ನುಡಿಸ್ತಾರೆ. ನಮಸ್ಕಾರ ಸುಧಾ ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಹಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಯಾರ ಹತ್ರ ಕಲ್ತ್ರಿ ಸಂಗೀತನ?
1: ನನ್ನ ಸಂಗೀತ ಪಯಣ ಶುರುವಾಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮದುವೆ ಆದ ನಂತರ ಮೇಡಮ್. ಮೂಲತಃ ಉಡುಪಿಯವರು ನಾವು. ಮನೆಯಲ್ಲಿ ಚಿಕ್ಕಂದಿನಿಂದಲೂ ಸಂಜೆ ದೀಪ ಹಚ್ಚಿದ ತಕ್ಷಣ ಮನೆಯಲ್ಲಿ ಒಂದ್ ತಾಸ್ ಭಜನೆ ಮಾಡ್ಬೇಕು, ಅದೊಂದ್ ಕ್ರಮ. ದಿನಾಲು ಶಾಲೆಯಿಂದ ಬಂದ ತಕ್ಷಣ ನೀವು ಹೋಮ್ವರ್ಕ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ತಾಸ್ ಭಜನೆ ಅಂತೂ ಮಾಡ್ಲೇಬೇಕು. ಅದು ಚಿಕ್ಕಂದಿನಿಂದ ಇತ್ತು ಅಭ್ಯಾಸ, ಅಷ್ಟಕ್ಕೆ ಸೀಮಿತವಾಗಿತ್ತು. ಶಾಲೆಗಳಲ್ಲಿ ಎಲ್ಲಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ, ಅದು ಬಿಟ್ರೆ ಸಂಗೀತ ಕಲಿಬೇಕು ಅನ್ನೋದು ಒಂದು ಒಳಗಡೆ ಒಂದು ಇತ್ತು ನನಗೆ. ಮನೆಯಲ್ಲಿ ಆ ತರ ಒಂದು ಪ್ರೋತ್ಸಾಹ ಇರ್ಲಿಲ್ಲ. ತಂದೆ ತಾಯಿಗಳು ಹೆಣ್ಮಕ್ಳು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಚೌಕಟ್ಟಿನಲ್ಲೇ ನಾವು ಬೆಳೆದವರು, ಹಾಗಾಗಿ ಅದು ಒಳಗಡೆನೆ ಹಾಗೇನೆ ಉಳ್ಕೊಂಡ್ಬಿಡ್ತು ಮನಸ್ಸಲ್ಲಿ. ಆದ್ರೆ ಸಂಗೀತವನ್ನ ನಾವು ಅಂದ್ರೆ ದೇವರ ನಾಮವನ್ನ ಮನೆಯಲ್ಲಿ ಭಜನೆಯ ಮೂಲಕ ಹಾಡ್ಕೊಂಡು ಬಂದ ಪದ್ಧತಿ ಇತ್ತು. ಮದುವೆ ಆದ ನಂತರ ಬೆಂಗಳೂರಿಗೆ ಬಂದ್ಮೇಲೆ ಎರಡು ಮಕ್ಕಳು ನನಗೆ ಹುಟ್ಟಿ, ಅವ ಮಕ್ಕಳು ಬೆಳೀತಾ ಇರುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಸಂಗೀತ ಸಂಸ್ಥೆ, ಮ್ಯೂಸಿಕ್ ಹೌಸ್ ಅಂತ ಒಂದು ಸಂಗೀತ ಸಂಸ್ಥೆ ಇತ್ತು ಆಗ. ಇದು 2001 ವಿಷಯ. ಅಲ್ಲಿ ನಮ್ಗೆ ನಮ್ಮ ಗುರುಗಳಾದ ಪಂಡಿತ್ ಪ್ರಕಾಶ್ ಕುಮಾರ್ ಹೆಗ್ಡೆ ಹಾಗೂ ಅವರ ಶ್ರೀಮತಿಯಾದ ಮಂಗಳಾಂಬಾ ಹೆಗ್ಡೆ ಅವರ ಪರಿಚಯ ಆಯ್ತು. ಮೊದಲು ಹೀಗೆ ಸಂಸ್ಥೆ ನೋಡಿದ ತಕ್ಷಣ ಹೋಗಿ ಹೀಗೆ ಮಾತಾಡ್ಸಿದ್ವಿ. ಮಾತಾಡಿಸ್ತಾ ಅವರ ಮಕ್ಕಳು ನಮ್ಮ ಮಕ್ಕಳು ಸಮವಯಸ್ಕರ ಆಗಿರೋದ್ರಿಂದ ಮಕ್ಕಳು ಮಕ್ಕಳು ಮೊದಲಿಗೆ ಫ್ರೆಂಡ್ಶಿಪ್ ಆಯ್ತು. ಅಲ್ಲಿಂದ ಮಾತಾಡ್ತಾ ಹಾಗೆ ಹೇಳ್ದೆ, ಫಸ್ಟ್ ಮಕ್ಕಳಿಗೆ ಹಾಕ್ತೀನಿ ಅಂತ ಹೇಳಿದೆ. ನನ್ಗೆ ಫಸ್ಟ್ ಕೇಳಲಿಕ್ಕೆ ಮುಜುಗರ ಆಯ್ತು, ಆಸೆ ಇತ್ತು ಒಳಗಡೆ. ಅದು ನನ್ನನ್ನು ಅಲ್ಲಿ ಕರೆದು ಹೋಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ. ಅಲ್ಲಿ ಹೋಗಿ ನಾನು ಹೇಳಿದೆ, ಮೇಡಮ್ ನಾನು ನನ್ನ ಮಕ್ಕಳಿಗೆ ಸಂಗೀತಕ್ಕೆ ಹಾಕ್ಲಾ, ಈ ತರ ನಾವು ಮನೇಲಿ ಭಜನೆ ಮಾಡ್ತೇವೆ, ಅದಕ್ಕೆ ನನಗೆ ಸಹವಾದ್ಯಗಳು ಬೇಕು, ಇದು ನಮ್ಮ ಯಜಮಾನರ ಒಂದು ಆಸೆನೂ ಆಗಿತ್ತು. ಅವರು ತುಂಬಾ ಮುಂಚೆಯಿಂದ ಅವರು ಆಸೆ ಪಡ್ತಾ ಇದ್ರು. ಅವ್ರು ಇಂಜಿನಿಯರಿಂಗ್ ಮೈಸೂರಲ್ಲಿ ಮಾಡುವಾಗ ಮೃದಂಗಂ ಕಲಿಬೇಕು, ತಬಲಾ ಕಲಿಬೇಕು ಅಂತ ಆಸೆ ಇತ್ತು ಅವರಿಗೆ. ಅಲ್ಲಿ ಕಲೀಲಿಕ್ಕೆ ಆಗ್ಲಿಲ್ಲ, ಇಂಜಿನಿಯರ್ ಆಯ್ತು, ಅವರ ಆಸೆನೂ ಅದಾಗಿತ್ತು. ಸೊ ಮಕ್ಕಳಿಗೆ ನಾನು ದೊಡ್ಡ ಮಗನಿಗೆ ತಬಲಾಗೆ ಫಸ್ಟ್ ಹಾಕಿದೆ. ತಬಲಾಗ್ ಹೋಗುವಾಗ ಅವನ್ ಕರ್ಕೊಂಡು ಹೋಗಿ ಬರುವಾಗ ನಾನು ಅಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಅವನ್ ತಬಲಾ ಪ್ರಾಕ್ಟೀಸ್ ಮಾಡುವಾಗ ನಾನು ಅಲ್ಲಿ ಕುತ್ಕೊಳ್ಳೋದು, ಬೇರೆ ಅವರು ಸಂಗೀತ ಕ್ಲಾಸ್ ಎಲ್ಲ ಬೇರೆ ಬೇರೆ ಇದ್ರಲ್ಲಿ ನಡೀತಾ ಇರುವಾಗ ನಾನು ಕೇಳ್ತಾ ಇರ್ತಾ ಇದ್ದೆ. ಅವನು ಮಧ್ಯದಲ್ಲಿ ಅವನು ನಿಲ್ಸ್ಬಿಟ್ಟ 6 ಚಿಕ್ಕ ಮಗು ಅವನು. ಅವನಿಗೆ ತಬಲಾಗ ಹಾಕಿದಾಗ ಒಂದು 6 ಅವನ ಪಾಪ ಕೈ ಎಲ್ಲ ತುಂಬಾ ಪುಟ್ಟದಲ್ವಾ, ಅವ್ನು ನಿಲ್ಸದ ಅಂತ ನಾನು ಆದ್ರೂ ನಾನು ನನ್ನ ಗುರುಗಳ ಹತ್ರ ಹಾಗೆ ಪರಿಚಯದಲ್ಲೇ ಇದ್ದೆ. ಅವ್ರಿಗೆ ಹೇಳ್ದೆ, ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಗುರುಗಳವನು, ಏನ್ ಮಾಡೋದು ಅಂದಾಗ, ತೊಂದ್ರೆ ಇಲ್ಲ ಅವ್ರಿಗೆ ಬಿಡಿ, ಸ್ವಲ್ಪ ಮಧ್ಯದಲ್ಲಿ ಅವ್ರಿಗೆ ಕೊಡಿ ಟೈಮು, ಮತ್ತೆ ಅವ್ರ ಮನ್ಸು ಮಾಡ್ಬೋದು ಅಂತ ಹೇಳಿದ್ರು. ಸರಿ, ಮತ್ತೆ 6 ಮತ್ತೆ ನಾನು ಅವ್ರನ್ನ ಕರ್ಕೊಂಡು ಹೋದೆ. ಆಗ ಅವರು ಅಲ್ಲಿ ಕೀಬೋರ್ಡ್ಗೆ ಹಾಕಿದ್ರು ಅವನಿಗೆ. ಸರಿ, ಅವನಿಗೆ ಕೀಬೋರ್ಡ್ ಶುರುವಾಯ್ತು. ಕೀಬೋರ್ಡ್ಗೆ ಅವನಿಗೆ ಏನು ಹೇಳ್ಕೊಡ್ತಾರೋ ಅದನ್ನ ಪಾಠಗಳನ್ನ ಮನೆಗೆ ಬಂದ ತಕ್ಷಣ ಅವ್ನು ನುಡಿಸುವಾಗ ನಾನು ಅವನ ಜೊತೆ ಕುತ್ಕೋತಾ ಇದ್ದೆ. ಕುತ್ಕೊಂಡು ಅವನ್ ನುಡಿಸ್ತಾನೋ ಇಲ್ವೋ ನಾನ್ ನುಡಿಸ್ಬಿಡ್ತಿದ್ದೆ. ಅಲ್ಲಿ ನನ್ಗೆ ಎಲ್ಲೋ ಒಂಥರ ಕುತೂಹಲ ಬಂತು. ಓ, ಇದೇನೋ ಇದೆ, ಇದ್ರಲ್ಲಿ ಏನೋ ಕಲೀಲಿಕ್ಕೆ ನನ್ನಿಂದ ಆಗೋ ಅಂತದ್ದೇನೋ ಅನಿಸ್ತಾ ಇದೆ ನನಗೆ ಅಂತ ನಾನು ಕಲಿಯಕ್ ಶುರು ಮಾಡಿದೆ. ಮಕ್ಕಳಲ್ವಾ, ಅವ್ರಿಗೆ ಏನೋ ಅಂದ್ರೆ ಒಂದ್ಸಲ ನುಡಿಸ್ತಾರೆ ಹೋಗ್ಬಿಡ್ತಾರೆ, ಅವ್ರಿಗೆ ಅಷ್ಟು ಮೆಮೊರಿ ಪವರ್ ಅದು ಚೆನ್ನಾಗೂ ಇರುತ್ತೆ. ಆದ್ರೆ ನನ್ಗೆ ಏನನ್ಸ್ತಾ ಇತ್ತು, ಅವ್ನು ನುಡಿಸಿದ್ ಏನಾದ್ರೂ ತಪ್ಪಿರ್ಬೋದಾ ನೋಡೋಣ ಅಂತ ನಾನು ಪ್ರಯತ್ನ ಪಟ್ಟು ಸುಮ್ನೆ ಹಿಂಗೆ ಹಿಂಗೆ ನುಡಿಸ್ತಾ ಇದ್ದೆ. ಸರಿ, ಅದು ಇರ್ಬೋದು, ಆದ್ರೆ ನಂದು ಫಿಂಗರಿಂಗ್ ಎಲ್ಲ ತಪ್ಪಾಗಿ ಆಗ್ತಾ ಇತ್ತು. ಅದಕ್ಕೆ ಅನ್ಕೊಂಡೆ, ಅಯ್ಯೋ ನಾನು ತಪ್ಪು ನುಡಿಸ್ತೀನೇನೋ, ಬಟ್ ಏನೋ ಇದೆ ಇದ್ರಲ್ಲಿ ಅಂತ ಅಲ್ಲಿ ಕುತೂಹಲ ಬಂದು. ನೆಕ್ಸ್ಟ್ ದಿನ ಕ್ಲಾಸಿಗೆ ಹೋದಾಗ ಮಂಗಳಾಂಬೆ ಮೇಡಮ್ ಅವ್ರನ್ನ ಕೇಳಿದೆ, ನನ್ನ ಭಜನೆಗೆ ಸರಿಯಾಗಿ ಏನಾದ್ರೂ ಹಾರ್ಮೋನಿಯಂ ಕಲಿಬಹುದಾ ಅಂದಾಗ, ಓ ಖಂಡಿತ ಕಲಿಯರಿ ಸುಧಾ ಅವರೇ, ನೀವು ಭಜನೆ ಹಾಡ್ತೀರಾ ಇಷ್ಟು ಚೆನ್ನಾಗಿ, ನಿಮ್ಗೆ ಇದು ಸಹ ವಾದನ ತುಂಬಾ ಉಪಯುಕ್ತ ಆಗುತ್ತೆ, ಖಂಡಿತ ನೀವು ಕಲಿಯಕ್ ಶುರು ಮಾಡ್ತಿರಲ್ಲ, ಶಾಸ್ತ್ರೀಯ ಸಂಗೀತನ ಕಲಿಯಿರಿ, ಅದರಲ್ಲಿ ನಿಮ್ಗೆ ಕೆಲವು ರಾಗಗಳ ಪರಿಚಯ ಆಗತ್ತೆ. ಅವ್ರು ಅವತ್ ಹೇಳಿದ ಮಾತು ಮುಂದುವರ್ಸ್ಕೊಂಡು ನಿಮ್ಮದೇ ಆದ ಭಜನೆಗಳಿಗೆ ರಾಗ ಹಾಕ್ಬೋದು ಅಥವಾ ಸಂಯೋಜನೆ ಮಾಡಬಹುದು, ಇನ್ನೇನೋ ನೀವು ಕಂಡ್ಕೋಬಹುದು, ಎಲ್ಲಾನು ನಾವು ಹೇಳ್ಕೊಡ್ಬೇಕಂತಿಲ್ಲ.

0: ಮಾಡಿ, ಖಂಡಿತ ಮಾಡಿ, ಶಾಸ್ತ್ರೀಯ ಸಂಗೀತವನ್ನೇ ಶುರು ಮಾಡಿ ಅಂತ ಹೇಳಿ ಅವರು ಶಾಸ್ತ್ರೀಯ ಸಂಗೀತ ಓಕಲು ಶುರು ಮಾಡಿದ್ರು. ಜೊತೆ ಜೊತೆಗೆ ನನಗೆ ಹಾರ್ಮೋನಿಯಂಗೆ ಹೇಳಿ ಶುರು ಮಾಡಿದ್ರು. ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳು, ಅತ್ತೆ ಇದ್ರು, ಯಜಮಾನ್ರು, ಎಲ್ಲ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ನಾನು ಒಂದು ಒಳ್ಳೆ ಮನಸ್ಸಿಂದ ಶುರು ಮಾಡಿದೆ.
1: ಈ ನಿಮ್ಮ ಸಂಗೀತ ಪಯಣ ಶುರು ಆಯ್ತಲ್ಲ, ಇದಕ್ಕೆ ಮುಂಚಿನ ಹಂತ ಅಂದ್ರೆ ನೀವು ಭಜನೆ ಹಾಡ್ತಾ ಇದ್ದೀರಿ. ಈಗ ನಿಮ್ಮ ಧ್ವನಿಯಲ್ಲಿ ನಾವು ಒಂದು ಭಜನೆಯನ್ನ ಕೇಳಬಹುದಾ?
0: ಓಹ್, ಖಂಡಿತ ಕೇಳ್ಬೋದು ಮೇಡಮ್.

0: ಇದು ನೀವು ಹಾಡ್ತಾ ಇದ್ದಂತ ಭಜನೆ, ಮುಂಚೆ ಚಿಕ್ಕವರಿದ್ದಾಗ ಹಾಡ್ತಾ ಇದ್ದಿದ್ದು,
1: ಚಿಕ್ಕಂದಿನೂ ಹಾಡ್ತಾ ಇದ್ದೆ, ಈಗ ಸ್ವಲ್ಪ ಕಲ್ತು ಸ್ವಲ್ಪ ಇನ್ನು ಅದನ್ನ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ.
0: ಆಮೇಲೆ ನೀವು ನಿಮ್ ಮಗನ ಜೊತೆ ಕೀಬೋರ್ಡ್ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ?
1: ಹೌದು ಹೌದು.
0: ಆಮೇಲೆ ಏನ್ ಮಾಡಿದ್ರಿ?
1: ಹಾಗೇನೆ ಶಾಸ್ತ್ರೀಯ ಸಂಗೀತವನ್ನೇ ಕಲಿತಾ ಇದ್ದು ಅಲ್ಲಿ ಅದರಲ್ಲೇ ತೊಡಸ್ಕೊಂಡೆ. ಮಗನಿಗೆ ಶುರು ಮಾಡಿದ್ದೆ ಅಲ್ವಾ, ಹಾಗೆ ಚಿಕ್ಕ ಮಗನಿಗೂ ಅಲ್ಲೇ ಸಂಗೀತದ ಅಭ್ಯಾಸ ಶುರು ಮಾಡಿದ್ವಿ. ಚಿಕ್ಕವನ್ಗೆ ಕೀಬೋರ್ಡ್ಗೂ ಹಾಕಿದ್ವಿ, ದೊಡ್ಡವನು ತಬ್ಲಾ, ಆಮೇಲೆ ಮತ್ತೆ ಅಲ್ಲಿ ಶುರುವಾಯ್ತ. ಒಂದು ಅವನ್ ಕೀಬೋರ್ಡ್ ಬಿಟ್ಟ, ದೊಡ್ಡವನು ತಬ್ಲಾ ಕಂಟಿನ್ಯೂ ಮಾಡ್ದ. ಒಟ್ಟಿನಲ್ಲಿ ಅಲ್ಲಿಂದ ಬರ್ಲೇ ಇಲ್ಲ ಆಚೆ. ಮನೆಯಲ್ಲಿ ಭಜನೆ ಜೊತೆಗೆ ಅವನು ತಬ್ಲಾಗೆ ಸುಮ್ನೆ ಒಂದು ಕೆಲವು ಸಿಂಪಲ್ ಆಗಿರುವ ಟೇಕಗಳನ್ನ ಹೇಳ್ಕೊಡ್ತಾ ಇದ್ರು ಗುರುಗಳು. ಅದಕ್ಕೆ ಭಜನ್ ಟೇಕ್, ದಾದ್ರಾ, ಆ ತರದೆಲ್ಲ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಅವನಿಗೆ ತಬ್ಲಾದ್ದು ಪ್ರಾಕ್ಟೀಸ್ ಆಗ್ತಾ ಇತ್ತು, ಅದು ಮನೆಯಲ್ಲಿ ಭಜನೆಗೆ ನಾವು ಅಳವಡಿಸ್ಕೊಳ್ತಾ ಇದ್ವಿ. ಚಿಕ್ಕವನು ಕೀಬೋರ್ಡ್ ನುಡಿಸ್ತಾ ಇದ್ದ, ನಮ್ಮ ಮನೇಲಿ ಹಾರ್ಮೋನಿಯಂ ಇತ್ತು. ಸೊ ಮನೆಯಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ನಿಧಾನಾಗ ಅವನು ನುಡಿಸ್ತಾ ಇದ್ದ, ನಾವು ಹಾಡ್ತಾ ಇದ್ವಿ. ಐಗಿರಿ ನಂದಿನಿ, ಬ್ರಹ್ಮ ಮುರಾರಿಸು, ಆ ತರದ್ದೇ ಅಭ್ಯಾಸ ಮಾಡಿದ್ವಿ ಮನೇಲಿ ಮಕ್ಕಳಿಗೆ. ಅದ್ರ ಜೊತೆಗೆ ನಾನು ಹಾಡ್ಕೊಂಡು ಹೋಗ್ತಾ ಇದ್ದೆ. ಪ್ರತಿನಿತ್ಯನ ಏನ್ ಮಾಡ್ತಾ ಇದ್ವಿ, ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ದಿನಾಲು ಅವರು ಪಾಪ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಒಪ್ಕೋತಾ ಇದ್ರು. ಆಮೇಲೆ ಆಮೇಲೆ ಅಮ್ಮ ದಿನಾಲು ಅದನ್ನೇನೇನ ಅಂತ, ಇಲ್ಲ ಮಗ ಮಾಡ್ಬೇಕು, ಹೀಗೇನೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿ ನಾನು ಅವ್ರನ್ನ ಮನವೊಲಿಸಿ ಹಾಡ್ತಾ ಇದ್ದೆ. ಅವರು ಅದನ್ನ ಒಪ್ಕೊಂಡ್ರು, ಕಡೆಗೆ ನುಡಿಸ್ತಾ ಇದ್ರು. ಅದ್ರ ಜೊತೆಗೆ ನಂದು ಅಭ್ಯಾಸ ಶುರುವಾಯ್ತು ಅಲ್ಲಿ ಶುರುವಾಗಿ. ಆಮೇಲೆ ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ಮೇಲೆ ಅವಾಗ ಅದಕ್ಕೆ ಸರಿಯಾಗಿ ದೇವರನಾಮ, ಭಜನ್ಸ್, ಅಭಂಗ್ಸ್ ಎಲ್ಲ ನಾನು ಅವ್ರ ಜೊತೆಗೆ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಅಲ್ಲೂ ಭಜನೆಗಳನ್ನ ಇನ್ಸ್ಟ್ರೂಮೆಂಟ್ ಜೊತೆಗೆನೆ ಹಾಡ್ಲಿಕ್ಕೆ ಶುರು ಮಾಡಿದೆ. ಆಗ ನನ್ಗೆ ನನ್ನ ವಾಯ್ಸ್ ಅಲ್ಲಿರೋ ಒಂದು ಕೆಪಾಸಿಟಿನೂ ಗೊತ್ತಾಯ್ತು. ಮೇಡಮ್ ಹೇಳೋರು ಅಂದ್ರೆ ಸಂಗೀತ ಗೊತ್ತಿಲ್ದಿರೋರು ಪಾಪ ಅವ್ರಿಗೆ ಏನು ಗೊತ್ತಿಲ್ದಿರೋರು ಅದ್ ಅನ್ಸುತ್ತೆ, ನಾವೇನೋ ಒಂದ್ ಪಿಚ್ ತಗೊಂಡ್ಬಿಡ್ತೀವಿ, ಹಾಡ್ಬಿಡ್ತೀವಿ, ಮುಂದೆ ಅದನ್ನ ರೀಚ್ ಆಗಕ್ ಆಗಲ್ಲ. ಅವಾಗ ಶ್ರುತಿ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿದ್ರು ನಮ್ಗೆ. ನಮ್ಮ ಮಂಗಳಾ ಮೇಡಮ್ ಹೇಳಿದ್ರು, ನೋಡಿ ನಮ್ ನಮ್ಮ ವಾಯ್ಸಿಗೆ ಒಂದಿಷ್ಟು ಕೆಪಾಸಿಟಿ ಇರುತ್ತೆ, ಆ ಪಿಚ್ಚಲ್ಲೇ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗದು ಶಾಸ್ತ್ರೀಯಕ್ಕೂ ಹೆಲ್ಪ್ ಆಗತ್ತೆ, ಪ್ಲಸ್ ನೀವು ಹಾಡುವಂತ ಯಾವ್ದೇ ಹಾಡುಗಳಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಹಾಗಾಗಿ ಆ ಒಂದು ಪಿಚ್ಚನ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು, ನಿಮ್ ಕೆಪಾಸಿಟಿಗೆ ನೀವು ಕರಿ ಐದನ್ನ ಹಾಡಿ, ತುಂಬಾ ಚೆನ್ನಾಗಿರುತ್ತೆ.
0: ಇದು ನಿಮ್ಮ ಸಂಗೀತ ಪಯಣ, ಆದ್ರೆ ನೀವು ನಿಮ್ಮದೇ ಆದಂತ ಸಂಗೀತ ಶಾಲೆಯನ್ನ ಆರಂಭ ಮಾಡಿದ್ರಿ, ಒಂದು ವಾದ್ಯವನ್ನ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ, ಇದೆಲ್ಲ ಶುರು ಆಗಿದ್ಯ ಅವಾಗ?
1: ಸಂಗೀತ ಪಯಣದಲ್ಲಿ ನಾನು ಶುರು ಮಾಡಿದಾಗ ಶಾಸ್ತ್ರೀಯ ಸಂಗೀತ ಎಲ್ಲ ಶುರು

0: ಮಾಡಿ ಒಂದು 10 ವರ್ಷ ಆದ್ಮೇಲೆ ನಮ್ಮ ಗುರುಗಳು ಅವರು ನಮ್ಮ ಹನುಮಂತ ನಗರದಲ್ಲಿ ಇದ್ದವರು, ಅವರ ಸ್ವಂತ ಮನೆಯನ್ನ ಮಾಡಿಕೊಂಡು ಅವರು ಬನ್ನೇರ್ಘಟ್ಟ ಹುಳಿಮಾವುಗೆ ಹೋದ್ರು. ಅಲ್ಲಿ ಹೋಗುವಾಗ ಗುರುಗಳು ಹೇಳಿದ್ರು, ನಾವು ಇಲ್ಲಿ ಸಂಸ್ಥೆಯನ್ನ ಶಾಖೆಯನ್ನ ಕ್ಲೋಸ್ ಮಾಡ್ತಿದೀವಿ, ನೀವ್ ಯಾಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಂತ. ಆಗ ನಮ್ಮ ಮಕ್ಕಳು ಇನ್ನು ಆಗ 7th 8th ಓದ್ತಾ ಇದ್ರು. ಅವಾಗ ನಾನು ಅಂದ್ರೆ ಅಫಿಷಿಯಲಿ ಆಗುತ್ತೋ ಇಲ್ವೋ, ಆದ್ರೆ ನಿಮ್ಮ ಪರಿಚಯದ ಮೇಲಿದ್ರೆ ನಾನು ಅದನ್ನ ಖಂಡಿತವಾಗಿ, ನಾನು ನೀವು ನನಗೆ ಯಾವ ತರ ಸಂಗೀತವನ್ನ ಧಾರೆ ಏರ್ಕೊಟ್ಟಿದ್ರೆ ಅದನ್ನ ನಾನು ಖಂಡಿತ ಇಲ್ಲಿ ನಾನು ಹೇಳ್ಕೊಡ್ತೀನಿ. ಆದ್ರೆ ಲಿಮಿಟೆಡ್ ಇದ್ರೆ ನನ್ಗೆ ಒಳ್ಳೇದು, ಮನೇಲಿ ಮಕ್ಕಳು ಚಿಕ್ಕವರು ಅತ್ತೆ ಇದಾರೆ ಇಲ್ಲ ಅಂತ ಹೇಳ್ಬಿಟ್ಟು, ಪರಿಚಯದಲ್ಲಿ ಇರೋರ್ನ ಖಂಡಿತವಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ಅವರ ಜೊತೆಲೂ ಟಚಲ್ಲಿದ್ದೆ. ಇಲ್ಲಿನೂ ನಾನು ಸಂಗೀತವನ್ನ ಅವ್ರಿಗೆ ಹೇಳ್ಕೊಡ್ತಾ ನನ್ನ ಸಂಗೀತವನ್ನು ಕಲಿತಾ ಮುಂದುವರ್ಸ್ಕೊಂಡು ಬಂದೆ. ನಾನು ಹಾಗೆ ಬರ್ತಾ ಇದ್ದೆ, ಮಕ್ಕಳ ಸಂಖ್ಯೆ ಮಹಿಳೆಯರ ಸಂಖ್ಯೆ ಎಲ್ಲ ಜಾಸ್ತಿ ಆಯಿತು. ಹಾಗೆ ನನಗೆ ಫುಲ್ ನಾನು ಸಂಗೀತ ಶಾಲೆ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಲಿಲ್ಲ, ಆದ್ರೂ ಬರ್ಲಿಕ್ಕೆ ಶುರು ಮಾಡಿದ್ರು ಮಕ್ಕಳೆಲ್ಲ. ಕಲಿತು ನಾವು ಶಾಸ್ತ್ರೀಯ ಕಲಿತೇವೆ, ಕೀಬೋರ್ಡ್ ಕಲಿತೇವೆ.
1: ಈ ಒಂದು ವಾದ್ಯ ಹೇಳ್ಕೊಡೋದಿಕ್ಕೆ, ವೋಕಲ್ ಹೇಳ್ಕೊಡೋದಿಕ್ಕೆ ಎಲ್ಲದಕ್ಕೂ ನೀವೇ ಮಾಡ್ತಿದ್ರ ಅಥವಾ ಯಾರಾದ್ರು ಬೇರೆ ಅವ್ರ ಸಹಕಾರ ತಗೊಂತಿದ್ರ?
0: ಸಹಕಾರ ಅಂದ್ರೆ ಮೇಡಮ್ ಜೊತೆಲಿ ನಾನು ಟಚಲ್ಲೇ ಇದ್ದೆ, ನೀವೆ ಅವರು ಹೇಳ್ತಾ ಇದ್ರು ಏನೇನೇ ಇದ್ರು. ಆದ್ರೆ ನಮ್ಮ ಮನೆಯಲ್ಲಿ ಮನೆಯವ್ರ ಸಹಕಾರ ಇದೆ ನನಗೆ ಫುಲ್. ಹಾಗಾಗಿ ನಾನು ಈ ತರ ಸಂಗೀತದಲ್ಲಿ ತೊಡಗಿಸ್ಕೊಳ್ಲಿಕ್ಕಾಯ್ತು. ಯಜಮಾನ್ರು ಆಯ್ತು ಮಾಡು ಅಂತ, ನಮ್ಮ ಅತ್ತೆಯವರು ಅವರಿಗೆ ಸಂಗೀತದಲ್ಲಿ ಅಭಿರುಚಿ ಇತ್ತು. ನಾವು ಹಾಡುವಾಗ ಎಲ್ಲ ಅವ್ರು ಕೇಳ್ತಾ ಇದ್ರು, ಭಜನೆ ಮಾಡುವಾಗ ಎಲ್ಲ ಕೇಳ್ತಾ ಇದ್ರು. ಅವ್ರಿಗೆ ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲದ್ರು ತುಂಬಾ ಕೇಳೋರು. ಮತ್ತೆ ಮಕ್ಕಳು ಸ್ವತಃ ಸಂಗೀತದಲ್ಲೇ ಇರೋದ್ರಿಂದ ನಾನು ಈ ತರ ಕ್ಲಾಸ್ ಮಾಡ್ತೀನಿ ಅಂತ ಮನೆಯಲ್ಲೇ ಮಾಡ್ತಾ ಇದ್ದೆ. ಅದಕ್ಕೆ ಅಂತ ಏನು ನಾನು ಬೇರೆ ಎಲ್ಲ ಮಾಡಿಲ್ಲ, ಮನೆಯಲ್ಲೇ ಒಂದು ರೂಮ್ ಅನ್ನ ಸಂಗೀತಕ್ಕಂತ ಇಟ್ಕೊಂಡಿದ್ದೀನಿ.
1: ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಿ ನಮ್ಮ ಕೇಳುಗರಿಗೆ,
0: ಹೌದು
1: ನೀವು ಒಂದು ವಿಶಿಷ್ಟವಾದ ವಾದನವನ್ನ ನುಡಿಸ್ತೀರಾ ಅಂತ. ಏನಿದು ವಾದ್ಯ, ಇದ್ರ ಪರಿಚಯ ಒಂಚೂರು ಮಾಡಿಕೊಡಿ.
0: ಹಾ ಖಂಡಿತ, ವಾದನವನ್ನ ನಾನು ಶುರು ಮಾಡಿದ್ದೆ ಆಕ್ಚುಲಿ ಇವಾಗ ಇದು ಕರೋನಾ ಟೈಮ್ ಅಲ್ಲಿ ಇದು ಅನ್ವೇಷಣೆ ಆಗಿದ್ದು. ಕರೋನಾದಲ್ಲಿ ಈ ವಾದನ ಬಂದು ಮನೇಲಿ ಕೂತ್ಕೊಂಡಿದೆ. ನನ್ಗೇನು ಗೊತ್ತಿಲ್ಲ, ವಾದನ ಅಂದ್ರೆ ನುಡ್ಸೋದು ಅಂತ ಗೊತ್ತಿದೆ, ಆದ್ರೆ ಅದನ್ನ ಹೇಗ್ ನುಡ್ಸೋದು ಏನು ಗೊತ್ತಿಲ್ಲ. ನನ್ನ ಚಿಕ್ಕ ಮಗ ಗೌರವ್ ಗಡಿಯಾರ್ ಅಂತ, ಅವನ್ಗೆ ನುಡ್ಸ್ಬೇಕು ಅಂತ ಆಸೆ ಆಗಿ ನನ್ನ ಹತ್ರ ಕೇಳ್ದ, ಏನಾದ್ರೂ ಮಾಡ್ಬೇಕಂತ ಆಸೆ ಇರುತ್ತೆ. ಅವನು ತುಂಬಾ ಅದ್ರಲ್ಲೆಲ್ಲ ಏನಾದ್ರೂ ನುಡ್ಸ್ಬೇಕು ಏನಾದ್ರು ಮಾಡ್ಬೇಕಂದ. ಈಗಿನ ಪ್ರಸ್ತುತ ಗುರುಗಳು ನಮ್ಗೆ ವೆಂಕಟೇಶ್ ಆಲ್ಕೋಡ್ ಗುರುಗಳು, ಅವರು ಗದಗಲ್ಲಿರೋದು. ಅವರು ಒಂದ್ಸಲ ಹೀಗೆ ಹೇಳಿದ್ರು ಅವನ್ಗೆ, ನಾವು ಕಲಿತಾ ಇದೀವಿ ಈಗ ಪ್ರಸ್ತುತವಾಗಿ ನಾವೆಲ್ಲರೂ ಮನೆಯಲ್ಲಿ, ನಮ್ಮ ಮಕ್ಕಳು ಇಬ್ರು ಗೌತಮ್ ಗಡಿಯಾರ್ ಮತ್ತೆ ಗೌರವ್ ಗಡಿಯಾರ್, ನಾವು ಶಾಸ್ತ್ರೀಯ ಸಂಗೀತವನ್ನು ಅವರಲ್ಲೇ ಮುಂದುವರಿಸಿದೀವಿ. ಅವರು ಮಾತಾಡ್ತಾ ಹೇಳುವಾಗ ಅವ್ರು ಹೇಳಿದ್ರು, ಈ ತರ ಒಂದು ಮೆಲೋಡಿಕ ವಾದ್ಯ ಇದೆ ಗೌರವ್, ನೀನು ಪ್ರಯತ್ನ ಮಾಡ್ಬೇಕದನ್ನ ಅಂತ. ಸರಿ, ನನ್ಗೆ ಹಿಂದ್ ಬಿದ್ದ, ಅವನ್ ಹೋಗ್ಲಿಲ್ಲ ಎಲ್ಲೂ. ನಮ್ಮ ಏರಿಯಾದಲ್ಲಿ ಒಂದು ಮಾಗಡಿ ಮ್ಯೂಸಿಕ್ ಅಂತಿದೆ, ಅಲ್ಲಿ ಹೋಗಿ ನಾನು ಕೇಳಿ ಅವ್ರ ಹತ್ರ ವಿಚಾರಿಸಿ ಈ ತರ ವಾದ್ಯ ಸಿಗ್ಬೋದಾ ಅಂದ. ಖಂಡಿತ ಇದೆ ಮೇಡಮ್, ಬನ್ನಿ ತಗೊಂಡು ಹೋಗಿ ಅಂದ್ರು. ಸರಿ, ಅವ್ರ ಹತ್ರ ತಗೊಂಡ್ ಬಂದೆ. ಬಂದು ಮನೇಲಿ ಇಟ್ಟಿದಾನೆ, ಅವನು ಅದನ್ನ ಮುಟ್ಟಿಲ್ಲ. ಅವನ್ ಏನು ಮಾಡಿಲ್ಲ, ಅವನ್ಗೇನೋ ಮೂಡಿಲ್ವಾ. ಅದಕ್ಕೆ ಯಾಕೆ ಇದು ವಾದ್ಯ ಏನಿರ್ಬೋದು ಅಂತ ಹೇಳ್ಬಿಟ್ಟು ನಾನು ತೆಗ್ದ್ಬಿಟ್ಟು ನೋಡಿದೆ. ಸುಮ್ನೆ ಸರಿಗಮ ಪದನಿಸ, ನನ್ಗೆ ಹಾರ್ಮೋನಿಯಂ ಬರೋದ್ರಿಂದ ಅದ್ರಲ್ಲಿ ಸುಮ್ನೆ ಸರಿಗಮ ಪದನಿಸ ನುಡಿಸ್ದೆ. ಸರಿ, ಏನೋ ಒಂದ್ ಚೆನ್ನಾಗಿದೆಯಲ್ಲ ಈ ವಾದನ, ಇದು ಏನ್ ನುಡಿಸ್ಬೋದು ಇದ್ರಲ್ಲಿ ನೋಡೋಣ ಅಂತ. ಆ ಟೈಮಲ್ಲಿ ನಾನು ಕಲಾಚಾವಡಿಗೆ ಜಾಯ್ನ್ ಆಗಿದ್ದೆ. ಒಂದು ಕಲಾಚಾವಡಿ ಅಂತ ಫೇಸ್ಬುಕ್ ಪೇಜ್ ಅಲ್ಲಿ ಕಲಾಚಾವಡಿ ಅಂತ ಪೇಜ್ ಇದೆ, ಅದ್ರಲ್ಲಿ ಜಾಯ್ನ್ ಆದಾಗ ಅಲ್ಲಿ ಎಲ್ಲಾ ತರದಲ್ಲಿ ಈಗಾಗಲೇ ನಾನೆಲ್ಲ ಭಾಗವಹಿಸ್ತಾ ಇದ್ದೆ. ದಾಸ ಚಾವಡಿಯಲ್ಲಿ, ಭಾವ ಚಾವಡಿಯಲ್ಲಿ, ಆಮೇಲೆ ಚಿತ್ರ ಚಾವಡಿಯಲ್ಲಿ ಎಲ್ಲಾನು ಭಾಗವಹಿಸ್ತಾ ಇದ್ದೆ. ಅಲ್ಲಿ ನೋಡುವಾಗ ವಾದ್ಯ ಚಾವಡಿನೂ ಇದೆ ಅವ್ರದ್ದು ಸೋಮವಾರ. ಸರಿ, ವಾದ್ಯವನ್ನ ನುಡಿಸ್ತಾ ಇದ್ದೀನಲ್ಲ, ಏನಾದ್ರು ಮಾಡ್ಬೇಕು ಅಂತ. ನವರಾತ್ರಿ ಟೈಮ್ ಆಗಿತ್ತು ಅವಾಗ. ನವರಾತ್ರಿ ಸಮಯದಲ್ಲಿ ನಾನೇನ್ ಮಾಡಿದೆ, ಈ ವಾದ್ಯವನ್ನ ತಗೊಂಡು ಶ್ರೀಮಂಗಳಾದೇವಿ ಅಂತ ಗೀತೆಯನ್ನ ನುಡ್ಸ್ದೆ. ಫಸ್ಟ್ ಟೈಮ್ ನುಡ್ಸಿದ್ದೆ ಅದೇ ಹಾಡ್. ನಾನು ಮನೇಲಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರು, ಚೆನ್ನಾಗ್ ಬಂತಲ್ಲ ಇದನ್ನಂತ ರೆಕಾರ್ಡ್ ಮಾಡಿ ಇಟ್ಕೊಂಡೆ. ರೆಕಾರ್ಡ್ ಮಾಡಿಕೊಂಡು ಹೇಗೋ ನನ್ಗೆ ಹಾಕ್ಲಿಕ್ಕೆ ಅಂತ ಒಂದ್ ಪೇಜ್ ಇದೆ ಅಲ್ವಾ, ವಾದ್ಯ ಚಾವಡಿಯಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದೆ. ಹಾಕಿದಾಗ ಎಲ್ಲರೂ ತುಂಬಾನೇ ಖುಷಿ ಪಟ್ರು, ಇವು ಹೊಸ ವಾದ್ಯ ಏನಿರದು, ಏನು ಹೇಗೆ ಕಲ್ತ್ರಿ ಅಂತ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ರು. ಅವಾಗ ನನಗೆ ಆ ವಾದ್ಯದಲ್ಲಿ ತುಂಬಾ ಆಸಕ್ತಿ ಹುಡ್ತು. ಇವು ಇಷ್ಟು ಚೆನ್ನಾಗಿದೆಯಾ, ನಿಜವಾಗ್ಲೂ ಈ ವಾದ್ಯ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಮತ್ತಿನ್ನೇನೇನೇನೋ ನುಡ್ಸ್ಲಿಕ್ಕೆ ಶುರು ಮಾಡಿದೆ.
1: ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಮಗೂ ಆಸಕ್ತಿ ಹುಡ್ತಾ ಇದೆ, ಹೇಗಿದೆ ಅದು ಕೇಳಬೇಕು ಅಂತ. ಒಂಚೂರು ನುಡ್ಸಿ.
0: ಖಂಡಿತ ಖಂಡಿತ. ಇದು ಶ್ರೀಮಂಗಳಾದೇವಿ, ನಾನು ಕಲಾಚಾವಡಿಯಲ್ಲಿ ನುಡಿಸಿದ ಮೊದಲ ಗೀತೆ, ಹಾಗೂ ನನ್ನ ಮೆಲೋಡಿಕಾದಲ್ಲಿ ಮಾಡಿದ ನಾನು ಮೊದಲನೇ ಪ್ರಯತ್ನದ ಗೀತೆ. ಈಗ ನಿಮ್ಮೊಂದಿಗೆ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.

0: ತುಂಬಾನೇ ಚೆನ್ನಾಗಿ ನೋಡಿಸ್ತೀರಾ. ಒಂಥರ ಇದು ಹೇಗಿದೆ ಅಂದ್ರೆ ಬಾಯಲ್ಲಿ ಹಾಡ್ದಂಗೆ ಇದೆ. ನೀವ್ ಇದನ್ನ ನುಡಿಸುವಾಗ ನಾನ್ ನೋಡ್ತಾ ಇರೋ ಹಾಗೇನೆ, ನೀವು ಒಂದು ಪೈಪ್ ತರದ ಒಂದು ವಸ್ತುವನ್ನ ಬಾಯಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಫಿಂಗರಿಂಗ್ ಮಾಡ್ತಾ ಇದ್ದೀರಾ, ಕೀಬೋರ್ಡ್ ತರ ಒಂದು ಇನ್ಸ್ಟ್ರೂಮೆಂಟ್ ನ ಇಟ್ಕೊಂಡಿದ್ರೆ, ಅಂದ್ರೆ ಎರಡೂ ಬಳಕೆ ಆಗತ್ತೆ ಈ ವಾದನದಲ್ಲಿ ಅಲ್ಲ?
1: ಹೌದು ಮೇಡಮ್, ಎಲ್ಲರೂ ಅನ್ಕೊಂಡಿದ್ದಾರೆ ಇದು ಕೀಬೋರ್ಡ್ ಅಲ್ವಾ, ಸುಮ್ನೆ ಕೈಯಲ್ಲಿ ನುಡಿಸಿದ್ರೆ ಸಾಕು, ಇದಕ್ಕೆ ಯಾಕೆ ಈ ಪೈಪಿನ ಒಂದು ಅಗತ್ಯ ಏನು, ಅಥವಾ ಬಾಯಲ್ಲಿ ಇಟ್ಕೊಂಡು ನುಡಿಸುವಂತದ್ದು ಏನು ಅಂತ. ಪೈಪ್ ಇಲ್ದಿದ್ರೆ ಕೀಬೋರ್ಡ್ ಸೌಂಡೇ ಮಾಡಲ್ಲ. ಇದರಲ್ಲಿರೋ ಒಂದು ವಿಶೇಷನೇ ಅದು. ಕೀಬೋರ್ಡ್ ತರ ಅಲ್ಲ ಇದು ಮೆಲೋಡಿಕ, ಇದನ್ನ ನಾವು ಗಾಳಿ ಮೂಲಕ ಅದನ್ನ ನುಡಿಸ್ಬೇಕು. ಬಾಯಲ್ಲಿ ಗಾಳಿಯನ್ನ ಕಂಟ್ರೋಲ್ ಇಟ್ಕೊಂಡು ಗಾಳಿಯನ್ನ ಅದಕ್ಕೆ ತಕ್ಕನಾಗಿ ನಾವು ಬಿಟ್ಟು ತಗೊಂಡು ಮಾಡಿ ಹಾಡಿಗೆ ತಕ್ಕನಾಗಿ ನಾವು ಅದನ್ನ ಕೊಟ್ರೆ ಮಾತ್ರ ಅಲ್ಲಿ ಸೌಂಡ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅದನ್ನ ನಾನು ಕಂಡ್ಕೊಂಡಿದ್ದು, ನನ್ಗೆ ಗೊತ್ತಿರ್ಲಿಲ್ಲ ಮೆಲೋಡಿಕಾ ಅಂದ್ರೆ ಏನು ಅಂತ ಕಂಡ್ಕೊಂಡಾಗ, ಓ ಇದು ಹೀಗಿದೆ ಕೈಯಲ್ಲಿ ನುಡಿಸ್ತೀನಿ ನನ್ನ ಹಾರ್ಮೋನಿಯಂ ಕೀಬೋರ್ಡ್ ಎಲ್ಲ, ಬಟ್ ಅದು ಅಲ್ಲ. ಇದರಲ್ಲಿ ವಿಶೇಷ ಅಂದ್ರೆ ಗಾಳಿ, ಇದಕ್ಕೆ ಬೇಕಾಗಿರೋದೇ ಮೇನ್ ಗಾಳಿ, ಅದಕ್ಕೆ ಆ ಪೈಪ್ ಅನ್ನು ಕೊಟ್ಟಿದ್ದಾರೆ. ಪೈಪ್ ಅನ್ನು ಬಾಯಲ್ಲಿ ಇಟ್ಕೊಂಡು ಅದನ್ನು ಎಟ್ ಎ ಟೈಮ್ ನುಡಿಸುವಾಗ ನಾವು ಇದನ್ನ ಬಾಯಲ್ಲಿ ಗಾಳಿನೂ ಹಾಕ್ತಾ ಇರಬೇಕು.
0: ಅಂದ್ರೆ ಆ ನಿಮ್ಮ ಉಸಿರಾಟ ಏನಿದೆಯಲ್ಲ ಅದು ಕೂಡ ಶ್ರುತಿಬದ್ಧವಾಗೇ ಇರಬೇಕು.
1: ಹೌದು, ಶ್ರುತಿಬದ್ಧವಾಗಿರ್ಬೇಕು. ನಾವು ನುಡಿಸುವಾಗ ತಗೊಳ್ಳುವಾಗ ಕೀಸೆ ಅಂತ ತಗೊಳ್ಳಿ, ಅದನ್ನ ನಾವು ಹಿತಮಿತವಾಗಿ ತಗೊಳ್ಬೇಕು, ಇಲ್ಲಾಂದ್ರೆ ಅದು ಕರ್ಕಶವಾಗಿಯೂ ಕೇಳಿಸುತ್ತೆ. ಇನ್ನು ತುಂಬಾನೇ ಸುಧಾರಣೆ ಆಗ್ಬೇಕು ಖಂಡಿತ, ನಾನು ಇನ್ನು ಶುರು ಮಾಡಿದೀನಿ ಅಷ್ಟೇನೆ, ಇದರಲ್ಲಿ ಇನ್ನೂ ಕಂಡ್ಕೊಳ್ಬೇಕು, ತುಂಬಾನೇ ಕಂಡ್ಕೊಳ್ಳೋದಿದೆ.
0: ಇದೇ ಗುರುಮುಖೇನ ಕಲ್ತಿದ್ದಲ್ಲ ನೀವು?
1: ಇಲ್ಲ, ಇದನ್ನ ನನ್ನ ಮನೆಯಲ್ಲೇನೆ ಶುರು ಮಾಡಿದ್ದು ವಾದ್ಯ. ಸುಮ್ನೆ ಹೀಗೆ ಇಟ್ಟು ಬಾಯಲ್ಲಿ ಇಟ್ಟು ನೋಡುವಾಗ ಏನೋ ಬಂತಲ್ಲ ಸೌಂಡ್ ಅಂತ ಶುರು ಮಾಡಿದೆ. ಇದರಲ್ಲಿ ನಾನು ಇದನ್ನ ಕಂಡ್ಕೊಂಡೆ, ಈ ತರ ಹಾಡ್ ನುಡಿಸಬಹುದು ಅಂತ ಕಂಡ್ಕೊಂಡೆ.
0: ಅಂತಂದ್ರೆ ಒಂದು ವ್ಯಕ್ತಿ ಏನಾದ್ರೂ ಕಲಿಬೇಕು, ಏನಾದ್ರೂ ಸಾಧಿಸಬೇಕು ಅಂತ ಹೊರಟಾಗ ಹತ್ತಾರು ದಾರಿಗಳು ಕಾಣುತ್ತೆ. ಹೆಜ್ಜೆ ಹಾಕೋ ಮನಸ್ಸು ನಮಗಿರ್ಬೇಕು ಅಷ್ಟೇ ಅಲ್ಲ.
1: ಖಂಡಿತ,
0: ಈಗ ನಿಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದಲ್ಲಿ ಆಸಕ್ತಿ ಇತ್ತು, ಹಾಗಂತಂದು ಅಯ್ಯೋ ನಾನು ಎಲ್ಲೋ ಕಳ್ಕೊಂಡ್ಬಿಟ್ಟೆ ಅಂತ ಪಶ್ಚಾತ್ತಾಪದಲ್ಲೇ ಮುಳುಗ್ದಿರಾ, ಅದಕ್ಕೊಂದು ದಾರಿಯನ್ನ ಕಂಡ್ಕೊಳ್ತಾ ಹೋದ್ರಿ, ನಿಮ್ಮ ಮಕ್ಕಳ ಮೂಲಕ ಹಾದಿ ಕಂಡ್ಕೊಂಡ್ರಿ. ಅದರಲ್ಲಿ ಇವತ್ತು ನೀವು ಸಾಕಷ್ಟು ಬೆಳೆದಿದ್ದೀರಾ, ವಿಶಿಷ್ಟವಾದಂತಹ ವಾದನ ಬಳಕೆಯನ್ನ ಆರಂಭಿಸಿದಿರಾ, ಮತ್ತೆ ಸಂಗೀತ ಸಂಯೋಜನೆ ಕೂಡ ಮಾಡ್ತಿದ್ದೀರಾ. ನೀವು ಎಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀರಾ?
1: ಲೆಕ್ಕ ಇಟ್ಟಿಲ್ಲ, ಆದ್ರೆ ಹಾಡಿಗೆಲ್ಲ ಸಂಯೋಜನೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ನನಗೆ. ಮೊದಲಿಗಾಗಿ ನಾನು ಕಲಾಚಾವಡಿಯಲ್ಲಿ ಹಾಡ್ತಾ ಇದ್ದೆ ಅಲ್ಲ, ಅಲ್ಲಿ ನನಗೆ ಸ್ನೇಹಿತರು ತುಂಬಾ ಜನರನ್ನ ಸಂಪಾದನೆ ಮಾಡಿದೆ. ಚಂದ್ರಿಕಾ ಬದ್ರಿನಾಥ್ ಮೇಡಮ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇದನ್ನ ಹಾಡಿ ಅಂತ ಹೇಳಿ. ಮೊದಲನೇ ನಾನು ಸಂಯೋಜನೆ ಮಾಡಿದ್ದು ವಸುಮತಿ ಚಂದ್ರ ಅವರ ಒಂದು ಗೀತೆಗೆ, ಭಾವಗೀತೆಗೆ ಅದನ್ನ ಮೊದಲಿಗೆ ಹಾಡಿದ್ದೆ. ಇವಾಗ ಅದ ನೆನಪನೂ ಇಲ್ಲ, ಟ್ಯೂನೇ ಮಾಡಿ ಅವರು ಮೇಡಮ್ ಇಲ್ಲ ನೀವು ಹಾಡ್ಬೇಕು.

0: ಬೇಕಿದನ ಅಂತ ಹೇಳಿ ಹಾಡಿಸಿದ್ರು. ಗೀತೆಗೆ ನೀವೇ ಸಂಯೋಜನೆ ಮಾಡಿ ಹಾಡಬೇಕು, ಇಲ್ಲೇನೆ ನಾವು ಇದನ್ನ ನೀವೇ ಸಂಯೋಜನೆ ಮಾಡಬೇಕು ಅಂತ ಮೇಡಮ್ ಕೊಟ್ಬಿಟ್ರು. ಇವು ಹೇಗ್ ಮಾಡೋದು ಅಂತ ಮಾಡಿದೆ ನಾನು. ತುಂಬಾ ಇಷ್ಟಪಟ್ರು ಅವರೆಲ್ಲ, ಹಾಗೆ ತುಂಬಾ ಜನರದು ನನಗೆ ಸ್ನೇಹಿತರಾದ್ರು. ಆಮೇಲೆ ಕೃಷ್ಣ ಹುನಗುಂದ್ ಸರ್ ಅಂತ, ಅವರು ತುಂಬಾ ಸಾಹಿತ್ಯಗಳನ್ನು ಕೊಟ್ಟು ನನ್ನ ಸಾಹಿತ್ಯಕ್ಕೆಲ್ಲ ನೀವು ಯಾಕೆ ಹಾಡಬಾರ್ದು ಅಂತ ಹೇಳಿ ಅವರನ್ನು ತುಂಬಾ ಹೊರದುಂಬಿಸಿದ್ರು. ಆಮೇಲೆ
1: ಅಂದ್ರೆ ನಿಮ್ಮ ಸಂಗೀತ ಸಂಯೋಜನೆಗೆ ನೀವೇ ರಾಗ ಮಾಡ್ತಾ ಇದ್ದೀರಾ?
0: ಸಾಹಿತ್ಯ ಅವ್ರದ್ದಾಗಿರುತ್ತೆ, ಅದಕ್ಕೆ ನಾವು ರಾಗ ಹಾಕ್ಬೇಕು.
1: ಬೇರೆಯವ್ರ ಕೈಲಿ ಹಾಡ್ಸಿಲ್ಲ ನೀವು?

0: ನಂಗೆ ಸ್ವಲ್ಪ ದೂರನೇ. ನಾನೇನಿದ್ರು ಮನೆಯಲ್ಲೇ ಸಂಗೀತ ಪಾಠ ಮಾಡೋದು, ಮನೆಯಲ್ಲಿ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ಅಷ್ಟಕ್ಕೆ ಸೀಮಿತವಾಗಿ ಇಟ್ಟಿದ್ದೆ. ಯಾವಾಗ ಈ ಕರೋನಾ ಟೈಮಲ್ಲಿ ನಾವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ವಲ್ಲ, ಆಗ ಇದೆಲ್ಲ ಹುಟ್ಟು ಹಾಕಿದ್ದು. ನಾನು ಹೊಸ ಹೊಸ ಸಂಗತಿಗಳಿದೆಲ್ಲ ನನಗೆ ಹೊಸತು, ಇದು ಸಂಗೀತ ಸಂಯೋಜನೆ ಮಾಡೋದು ಇರ್ಬೋದು, ಹೊಸ ಹೊಸ ಒಂದು ವಾದ್ಯಗಳ ಅನ್ವೇಷಣೆ ಇರ್ಬೋದು, ಇದೆಲ್ಲ ನನಗೆ ಸ್ವಂತದ್ದು. ಹಾಗಾಗಿ ನಾನೇ ಪ್ರಯತ್ನ ಮಾಡ್ತಾ ಹೋದೆ, ಮತ್ತೆ ನನಗೆ ಗೊತ್ತೂ ಇಲ್ಲ ಇದರ ಪ್ರಭಾವ ಏನು ಇಲ್ಲಿವರೆಗೂ ತಂದು ನಿಲ್ಲಿಸುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಮೇಡಮ್. ಖಂಡಿತ
1: ಸುಧಾ ಅವರೇ, ಏನಂದ್ರೆ ಆಗ್ಲೇ ಹೇಳ್ದಾಗೆ ಹೆಜ್ಜೆ ಹಾಕೋ ಮನಸ್ಸಿರ್ಬೇಕಷ್ಟೇ. ಎಷ್ಟೋ ಜನ ಈ ಕೋವಿಡ್ ಸಮಯದಲ್ಲಿ ಪ್ರಪಂಚನೇ ಬಾಗಲ್ ಮುಚ್ಕೊಂಡ್ ಬಿಡ್ತು, ಕತ್ಲಾಗೋಯ್ತು ಅಂತ ಸಂಕಟಪಟ್ಟವರು ಇದಾರೆ. ಆದ್ರೆ ಬೆಳಕಿನ ಕಿಂಡಿ ಹಿಡ್ಕೊಂಡು ಹಾದಿಯನ್ನ ಹುಡ್ಕೊಂಡು ಹೋದವರು ಇದಾರೆ. ಅಂಥವ್ರಲ್ಲಿ ನೀವು ಒಬ್ರು. ಕ್ರಮಿಸಬೇಕಾದ ಹಾದಿ ತುಂಬಾ ಇದೆ, ಆದ್ರೂ ಕೂಡ ಆ ಹಾದಿಯಲ್ಲಿ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ, ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರಯತ್ನ ಒಳ್ಳೆ ಶುಭವನ್ನ ತರಲಿ ಅಂತ ನಾವು ಕೂಡ ಹಾರೈಸ್ತೀವಿ.
0: ತುಂಬಾ ಧನ್ಯವಾದ.
1: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು. ನನ್ನನ್ನ ಇಲ್ಲಿ ಕರೆಸಿ ನೀವು, ನನ್ನ ಸಂದರ್ಶನ ಮಾಡಿದ್ದಕ್ಕೆ, ನನಗೂ ಒಂದಿದ ಹೊಸ ಅನುಭವ ಮಾಡಿಕೊಟ್ರಿ, ಹಾಡ್ಲಿಕ್ಕೆ ನುಡಿಸ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.
2: ಆಕಾಶವಾಣಿ ಧಾರವಾಡ.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
2: ಆಕಾಶವಾಣಿ ಧಾರವಾಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಕಾರ್ಯಕ್ರಮ, ವರ್ಲ್ಡ್ ನೋ ಟೊಬ್ಯಾಕೋ ಡೇ ವಿಶೇಷ ಕಾರ್ಯಕ್ರಮ. ತಂಬಾಕಿನಿಂದಾಗುವ ಆರೋಗ್ಯದ ಸಮಸ್ಯೆಗಳು ಈ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ. ನಂತರ ವಯೋಸಹಜ ಕಣ್ಣಿನ ಕಾಯಿಲೆಗಳು ಈ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಎರಡೂ ಸಂದರ್ಶನಗಳು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, 1:10 ಕನ್ನಡದಲ್ಲಿ ವಾರ್ತೆಯನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವಿಶ್ವ ತಂಬಾಕು ವಿರೋಧಿ ದಿನದ ಅಂಗವಾಗಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಹಾಗೂ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಮೊದಲಿಗೆ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ. ಡಾಕ್ಟರ್ ನಮಸ್ಕಾರ.
2: ನಮಸ್ತೆ ಸರ್.
1: ಡಾಕ್ಟರ್, ಈಗ ಈ ತಂಬಾಕಿನ ಬಗ್ಗೆ ಹೇಳೋದಾದ್ರೆ, ಇವತ್ತು ತಂಬಾಕಿನ ಒಂದು ವ್ಯಸನ ಏನಿದೆ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ, ತಂಬಾಕು ಹಿಂದಿನಿಂದಲೂ ಕೂಡ ಇತ್ತು.
2: ಹೌದೌದು, ಖಂಡಿತ
1: ಹೌದು. ಆದ್ರೆ ಈಗ ಅದು ನಮಗೆ ಅದರ ಒಂದು ಬಳಕೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಈ ತಂಬಾಕು ಅನ್ನುವಂತಹದ್ದು ಮೂಲತಃ ಏನು ಮತ್ತೆ ಇದು ಯಾಕೆ ನಮಗೆ ವ್ಯಸನವಾಗಿ ಅದು ಪರಿವರ್ತನೆ ಆಗುತ್ತೆ?
2: ಈಗ ತಂಬಾಕು ಅನ್ನೋದು ಒಂದು ಚಟವನ್ನುಂಟು ಮಾಡುವಂತಹ ನಿಕೋಟಿನ್ ಯುಕ್ತವಾದ ವಸ್ತು. ಅದನ್ನು ಹಲವಾರು ರೂಪದಲ್ಲಿ ತಗೊಳ್ತಾರೆ. ನಮ್ಮ ಪಾಲಿಗೆ ಹೇಳುದಿದ್ರೆ, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಒಂದಷ್ಟು ದಕ್ಷಿಣ ಈ ರಾಜ್ಯದ ಜನತೆಯಲ್ಲಿ ತಂಬಾಕು ತಿನ್ನೋದು ಒಂದು ವ್ಯಸನ ಅಂತಲೇ ತಗೊಳ್ಳೋದಿಲ್ಲ. ಅದೊಂದು ಹವ್ಯಾಸ. ವ್ಯಸನ ಬೇರೆ, ಹವ್ಯಾಸ ಬೇರೆ. ಯಾಕೆಂತ ಹೇಳಿದ್ರೆ, ಯಾವುದೇ ಮದುವೆ ಮನೆಗೆ ಹೋದ್ರೆ ನೀವು ಮದುವೆ ಆದ ನಂತರ ವೀಳ್ಯದೆಲೆ ಜೊತೆ ಸುಣ್ಣ ಕೊಡ್ತಾರೆ. ಸುಣ್ಣ ಜೊತೆ ಹತ್ತಿರದಲ್ಲಿ ತಂಬಾಕು ಕೂಡ ಇಡ್ತಾ ಇದ್ರು. ಅದೇ ರೀತಿ ತಂಬಾಕನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಉಪಯೋಗಿಸ್ತಾ ಇದ್ರು. ಮುಖ್ಯವಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತಂಬಾಕಿನಲ್ಲಿ ನಿಕೋಟಿನ್ ಒಂದು ಅಂಶ ಇರತ್ತೆ. ಇದು ನಿಕೋಟಿನ್ ಏನ್ ಮಾಡ್ತದೆ, ನಮ್ಮನ್ನು

0: ಆಕ್ಟಿವ್ ಮಾಡ್ತದೆ, ಚಟವನ್ನು ಉಂಟು ಮಾಡ್ತದೆ. ಆದ ಕಾರಣ ಈ ತಂಬಾಕನ್ನು ಉಪಯೋಗಿಸುವುದಕ್ಕೆ ಮೊದಲ ಕಾರಣ ನಿಕೋಟಿನ್. ನಿಕೋಟಿನ್ ಎಷ್ಟೊಂದು ಪವರ್ಫುಲ್ ಅಂತ ಹೇಳಿದ್ರೆ, ನಾವು ತಂಬಾಕನ್ನು ನಮ್ಮ ಬಾಯಿಗೆ ಹಾಕಿಕೊಂಡ ಅಥವಾ ಅದನ್ನು ಸ್ಮೋಕ್ ಮಾಡಿದ ಒಂದು 5-7 ಸೆಕೆಂಡ್ ನ ಒಳಗೆ ಅದು ನಮ್ಮ ಮೆದುಳನ್ನು ತಲುಪ್ತದೆ. ರಕ್ತದ ಮೂಲಕ ಆಗಿರ್ಬೋದು, ಬಾಯಲ್ಲಿಟ್ಟರೆ ಅಲ್ಲಿಂದ ಆಗಿರ್ಬೋದು, ಅಥವಾ ಶ್ವಾಸಕೋಶದಿಂದ ಅದು ಮತ್ತೆ ರಕ್ತದ ಮೂಲಕ ಹೋಗ್ಬಹುದು. ಹೋದ 5-7 ಸೆಕೆಂಡ್ ಅಲ್ಲಿ ರೀಚ್ ಆದ್ರೆ ಇಮಿಡಿಯೇಟ್ಲಿ ಉನ್ಮಾದ ಆಗತ್ತೆ. ಅಂತ ಒಂದು ಉನ್ಮಾದಕ್ಕೋಸ್ಕರ ಜನ ಅದನ್ನು ಉಪಯೋಗಿಸ್ತಾರೆ.
1: ಡಾಕ್ಟರ್, ಈಗ ತಾವು ಹೇಳಿದ್ರೆ ಬೇರೆ ಬೇರೆ ರೂಪಗಳಲ್ಲಿ ಅದನ್ನ ವಿಧಗಳಲ್ಲಿ ಅದನ್ನ ಸೇವನೆ ಮಾಡ್ತಾರೆ ಅಂತ, ಯಾವೆಲ್ಲ ವಿಧಗಳನ್ನ ನಾವು ಮುಖ್ಯವಾಗಿ ಗಮನಿಸಬಹುದು?
0: ಖಂಡಿತ. ಈಗ ಮೊದಲನೇದಾಗಿ ತಾವು ನೋಡೋದಿದ್ರೆ ಎರಡು ಮುಖ್ಯವಾಗಿ ನಾವು ಎರಡು ಭಾಗ ಮಾಡಬಹುದು. ಒಂದು ಸ್ಮೋಕಿಂಗ್ ಟೊಬ್ಯಾಕೋ, ಒಂದು ಸ್ಮೋಕ್ಲೆಸ್ ಟೊಬ್ಯಾಕೋ. ಅಂದ್ರೆ ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನಗಳು, ಹೊಗೆಯನ್ನು ಉಗುಳದಂತ ತಂಬಾಕು ಉತ್ಪನ್ನಗಳು. ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನ ನಾವು ನೋಡೋದಿದ್ರೆ ಮೊದಲನೇದಾಗಿ ನಾವು ತುಂಬಾ ಎಲ್ಲರೂ ನೋಡುವಂತ ಬೀಡಿ, ಆ ನಂತರ ಸಿಗರೇಟ್ಗಳು. ವಿವಿಧ ಸಿಗರೇಟ್ಗಳಿದೆ, ಸಪುರದ್ದು ದೊಡ್ಡದು ಸಪ್ ದೊಡ್ಡ ತುಂಬಾ ತುಂಬಾ ಇದೆ. ಆ ನಂತರ ನೋಡೋದಿದ್ರೆ ಹುಕ್ಕಾ. ಹುಕ್ಕಾ ಅನ್ನೋದು ಈಗ ಕೂಡ ಒಂದಷ್ಟು ಪ್ರತಿಷ್ಠೆಯ ಒಂದು ವ್ಯವಸ್ಥೆ. ನಾವು ತಾವು ಸಾಕಷ್ಟು ಹಿಂದಿ ಸಿನಿಮಾಗಳಲ್ಲೆಲ್ಲ ನೋಡ್ತಾ ಇರ್ಬೋದು, ಹಾಗೆ ಕೂತ್ಕೊಂಡು ಹುಕ್ಕಾ ಸೇವನೆ ಮಾಡೋದು, ತುಂಬಾ ಜನ ಕೂತ್ಕೊಂಡು ಹುಕ್ಕಾ ಸೇವನೆಯನ್ನು ಶೇರ್ ಮಾಡೋದು ಅಥವಾ ಹಂಚಿಕೊಳ್ಳೋದನ್ನು ನೋಡಬಹುದು. ಇದೇ ರೀತಿ ಸಿಗಾರ್ ಅನ್ನೋದೇ ಚುಟ್ಟಾ ಇದೆ. ಬೇರೆ ಬೇರೆ ರೂಪದಲ್ಲಿ ಸ್ಮೋಕಿಂಗ್ ಸಿಗರೇಟ್ ಅನ್ನು ಉಪಯೋಗಿಸ್ತಾರೆ. ಇನ್ನು ಸ್ಮೋಕ್ಲೆಸ್ ಬರುವುದಿದ್ರೆ ಒಂದು ನಶ್ಯ. ನಶ್ಯವನ್ನು ನಾವು ನೀವು ಅಜ್ಜಿಯಲ್ಲಿ ಕೇಳಿದ್ರೆ ಅದು ತಂಬಾಕು ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಇಲ್ಲಪ್ಪ ಅದು ಮದ್ದು, ಯಾಕೆಂದ್ರೆ ನನ್ನ ಶೀತ ನಿಂತಿದ್ದೆ ಅದರಲ್ಲಿ, ನನ್ನ ತಲೆನೋವು ನಿಂತಿದ್ದೆ ಅದರಲ್ಲಿ ಅನ್ನೋ ಒಂದು ಮಟ್ಟಕ್ಕೆ ಅದು ಅಡಿಕ್ಟಿವ್ ಆಗಿರ್ತದೆ. ಇನ್ನೊಂದು ನಾವು ನೋಡ್ತಾ ಇರೋದು ಬೀಡದ ಒಳಗೆ ಇಡುವಂತ ಎಸಳು ತಂಬಾಕು. ಇದೆರಡೇ ನಾವು ಮೊದಲು ನೋಡಿದ್ದು. ಈಗ ಹಲವಾರು ತುಂಬಾ ವಿಧದ ತಂಬಾಕು ಉತ್ಪನ್ನಗಳು ಬಂತು, ಜಗಿವಂತವು. ಅದರಲ್ಲೂ ಈ ಒಂದಷ್ಟು ಉತ್ತರ ಭಾರತದ ಜನರು ಬಂದ ನಂತರ ನಮಗೆ ಸಾಕಷ್ಟು ಈ ಗುಟ್ಕಾ ಮತ್ತು ಈ ಅದರ ಉತ್ಪನ್ನಗಳು ಜಾಸ್ತಿ ಉಪಯೋಗಕ್ಕೆ ಬಂತು, ಬಾಯಿಯ ಒಳಗೆ ಇಡುವಂತಹ. ಸೊ ಎರಡು ಮುಖ್ಯವಾಗಿ ವಿಂಗಡಣೆ, ಒಂದು ಸ್ಮೋಕ್ಲೆಸ್, ಒಂದು ಸ್ಮೋಕಿಂಗ್. ಈಗ ನಿಮ್ಮ ಖಂಡಿತ ಎರಡನೇ ಪ್ರಶ್ನೆ ಇರ್ತದೆ, ಇದರಲ್ಲಿ ಯಾವ್ದು ಒಳ್ಳೇದು? ಎರಡೂ ಕೆಟ್ಟದೆ. ಆದರೆ ಸ್ಮೋಕಿಂಗ್ ಸಿಗರೇಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹತ್ತಿರ ಕೂತವನಿಗೂ ತೊಂದರೆ ಆಗ್ತದೆ,
1: ಅಂದ್ರೆ ಸೇದುವನ ಜೊತೆಗೆ ಅವನ ಪಕ್ಕದಲ್ಲಿರುವವನಿಗೂ ಸಮಸ್ಯೆ ಆಗುತ್ತೆ.
0: ಎಕ್ಸಾಕ್ಟ್ಲಿ ರೈಟ್. ಏನಾಗ್ತದೆ ಅಂತ ಹೇಳಿದ್ರೆ, ಅವನನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಹೇಳ್ತೇವೆ. ಇವನು ಫಸ್ಟ್ ಹ್ಯಾಂಡ್ ಸ್ಮೋಕರ್, ಅವನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್. ಇವನಿಗೆ ಯಾವ ರೀತಿಯ ಆರೋಗ್ಯ ತೊಂದರೆಗಳು ಬರಬಹುದು, ಅದೇ ರೀತಿಯ ಆರೋಗ್ಯ ತೊಂದರೆಗಳು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಗೆ. ಅಂದ್ರೆ ಈಗ ಮನೆಯಲ್ಲಿ ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಗಂಡ ಸಿಗರೇಟ್ ಎಳಿತಾನೆ ಅಥವಾ ಬೀಡಿ ಎಳಿತಾನೆ ಅಂತಾದ್ರೆ, ಹೆಂಡತಿಗೆ ಗಂಡನಿಗೆ ಬರುವಷ್ಟೇ ದೊಡ್ಡ ಮಟ್ಟದ ಕಾಯಿಲೆ ಹೆಂಡತಿಗೆ ಕೂಡ ಬರಬಹುದು. ಅಷ್ಟೇ ಅಲ್ಲ, ಇನ್ನೂ ಒಂದಿದೆ ನಮ್ಮಲ್ಲಿ, ಥರ್ಡ್ ಹ್ಯಾಂಡ್ ಸ್ಮೋಕರ್ ಅಂತ ಇದೆ. ಮೂರನೇ ಸ್ಮೋಕರ್ ಯಾರು, ಒಂದು ವೇಳೆ ಹೆಂಡತಿ ಗರ್ಭಿಣಿ ಆಗಿದ್ರೆ ಗರ್ಭದಲ್ಲಿರುವ ಮಗುವಿಗೆ ಅದಕ್ಕೆ ಯಾವುದೇ ಅದು ತಪ್ಪು ಮಾಡದೆ ಅದಕ್ಕೆ ಈ ಗಂಡನಿಂದ ಹೆಂಡತಿಗೆ, ಹೆಂಡತಿಯ ಉಸಿರಲ್ಲಿ ಏನು ಅದು ಗಾಳಿಯಿಂದ ಮೂಲಕ ಸೇರ್ಕೊಳ್ತದೆ, ಹೋಗಿ ಅದು ಮಗುವಿನ ದೇಹಕ್ಕೂ ತೊಂದರೆ ಕೊಡ್ತದೆ. ಸೊ ಇದು ಥರ್ಡ್ ಹ್ಯಾಂಡ್ ಸ್ಮೋಕರ್. ಸೊ ಮೂರು ಬಗೆಯ ಆರೋಗ್ಯ ತೊಂದರೆಗಳು ಬರಬಹುದು.
1: ಡಾಕ್ಟರ್, ಈಗ ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಕಾನೂನು ಏನ್ ಹೇಳುತ್ತೆ ಈ ತಂಬಾಕು ವ್ಯಸನದ ಬಗ್ಗೆ, ತಂಬಾಕು ಸೇವನೆಯ ಬಗ್ಗೆ? ಏನಾದ್ರೂ ಇದಕ್ಕೆ ನಿಷೇಧ ಇದೆಯಾ ಹೇಗೆ?
0: ಈಗ ಮೊದಲನೇದಾಗಿ ನೋಡಿ, ಕೋಟ್ಪಾ ಅಂತ ಆಕ್ಟ್ ಮಾಡಿದೆ, ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಆಕ್ಟ್, ಕೋಟ್ಪಾ, COTAPA, ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಆಕ್ಟ್ 2003 ಮಾಡಿದ್ದಾರೆ. ಅದರಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳಿದ್ದಾರೆ. ಒಂದನೇದಾಗಿ ಸೆಕ್ಷನ್ 4. ಸೆಕ್ಷನ್ 4 ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಪಬ್ಲಿಕ್ ಅಲ್ಲಿ ಸಿಗರೇಟ್ ಎಳಿಯುವಾಗ ಇಲ್ಲ. ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ, ನನ್ನ ಬಸ್ ಸ್ಟ್ಯಾಂಡ್, ಸರ್ಕಾರದ ಬಸ್ ಸ್ಟ್ಯಾಂಡ್, ನಾನು ಹೇಳ್ಕೊಂಡು ಸಿಗರೇಟ್ ಎಳಿತೇನೆ, ನೀವು ಮಾಡ್ಲಿಕ್ಕೆ ಆಗುದಿಲ್ಲ. ಬಸ್ಸಿನಲ್ಲಿ ಸಿಗರೇಟ್ ಎಳಿಲಿಕ್ಕೆ ಆಗಲ್ಲ, ಥಿಯೇಟರ್ ಅಲ್ಲಿ ಬಸ್ ಸಿಗರೇಟ್ ಎಳಿಯುವಾಗಿಲ್ಲ, ಪಾರ್ಕ್ ಅಲ್ಲಿ ಎಳಿಯುವ, ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಅನ್ನು ಅಥವಾ ತಂಬಾಕು ಉತ್ಪನ್ನವನ್ನು ಉಪಯೋಗಿಸುವುದು ನಿಷಿದ್ಧ.
1: ಯಾವುದೇ ರೀತಿಯ ತಂಬಾಕು ಉತ್ಪನ್ನ?
0: ಹೌದೌದು, ಖಂಡಿತ, ಯಾವುದೇ ರೀತಿಯ. ಇದು 2003 ಒರಿಜಿನಲ್ ಆಕ್ಟ್ ಅಲ್ಲಿ ಇರಲಿಲ್ಲ, ಇದು ಇತ್ತೀಚೆಗೆ ಅಮೆಂಡ್ಮೆಂಟ್ ಮಾಡಿದ್ರೆ ಯಾವುದೇ ರೀತಿಯ ತಂಬಾಕು ಅಂತ. ಮೊದಲನೇ ಆಕ್ಟ್ ಅಲ್ಲಿ ಏನಿತ್ತು, ಸೆಕ್ಷನ್ 4 ಸಿಗರೇಟ್ ಅನ್ನು ಎಳಿಬಾರದು ಅಂತ ಇತ್ತು, ಅಥವಾ ಸ್ಮೋಕಿಂಗ್ ಟೊಬ್ಯಾಕೋ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಯಾವುದೇ ರೀತಿಯ, ನೀವು ಬೀಡ ತಿಂದು ಉಗಿಯುವಾಗ ಇಲ್ಲ, ಖಂಡಿತ ಇಲ್ಲ. ಯಾವುದೇ ರೀತಿಯ ತಂಬಾಕು ಉತ್ಪನ್ನವನ್ನು ಹೊರಗಡೆ ಉಪಯೋಗಿಸುವಂತೆ ಇಲ್ಲ ಸಾರ್ವಜನಿಕ ಸ್ಥಳ. ಸಾರ್ವಜನಿಕ ನ್ಯೂಸೆನ್ಸ್ ಆಗ್ತದೆ ಅದು.

0: ಸಾರ್ವಜನಿಕ ತೊಂದರೆ ಆಗ್ತದೆ.
1: ಹ್ಮ್,
0: ಒಂದು ಇನ್ನೊಂದು ಸೆಕ್ಷನ್ 5 ಅಂತ ಮಾಡಿದ್ದಾರೆ. ಸೆಕ್ಷನ್ 5 ನೀವು ಈಗ ಮೊದಲು ಎಲ್ಲ ನೋಡ್ತಾ ಇರ್ಬೋದು, ಸಿಗರೇಟಿಂದ ಅಂಗಡಿ ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ಸಿಗರೇಟ್ ಮಾರುವ ಅಂಗಡಿ ಅಂತ. ಯಾಕೆ ಗೊತ್ತಾಗ್ತದೆ ಅಂದ್ರೆ ಹೊರಗಡೆ ಒಂದು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು ಅದರದ್ದೇ ಕಲರ್ ಇದ್ದು ಗೂಡಂಗಡಿಗಳೆಲ್ಲ ಇತ್ತು. ಈಗ ಅದನ್ನು ನಿಷೇಧಿಸಿದ್ದಾರೆ. ಆ ನಿಷೇಧವನ್ನು ಸೆಕ್ಷನ್ 5 ಮಾಡಿದ್ದಾರೆ. ಅದು ಕಾನೂನಿನ ಪ್ರಕಾರ ದಂಡ ವಿಧಿಸಬಹುದು, ಅವನ ಮೇಲೆ ಕ್ರಮ ಕೈಗೊಳ್ಳಬಹುದು. ಈಗ ಸೆಕ್ಷನ್ 6 ಪ್ರಕಾರ 6 ಎ ಮತ್ತು ಬಿ ಅಂತ ಇದೆ. ಎ ಮತ್ತು ಬಿ ಮಕ್ಕಳ ಬಗ್ಗೆ ಮಾತಾಡ್ತದೆ. ಈಗ ನೀವು ಉಳಿದ ಎಲ್ಲ ಕಾನೂನಿನಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಎಷ್ಟು ವರ್ಷದವರು? 12 14 ತಪ್ಪಿದ್ರೆ 18 ಬಟ್ ನಮ್ಮಲ್ಲಿ ಮಕ್ಕಳು ಅಂತ ಹೇಳಿದ್ರೆ 21 21 ವರ್ಷದ ಒಳಗಿನ ಯಾವುದೇ ವ್ಯಕ್ತಿಗೆ ನೀವು ಸಿಗರೇಟ್ ಸೇಲ್ ಮಾಡುವಾಗ ಇಲ್ಲ, ಅಥವಾ ಯಾವುದೇ ತಂಬಾಕು ಉತ್ಪನ್ನವನ್ನು ಸೇಲ್ ಮಾಡುವಾಗ ಇಲ್ಲ ಅಂಗಡಿಯವನು. ಅಲ್ಲದೆ 21 ವರ್ಷದ ಒಳಗಿನ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಮಾರುವಾಗಿಯೂ ಇಲ್ಲ. ಇದು ಸೆಕ್ಷನ್ 6. ಇನ್ನು 6B ಇನ್ನೂ ಒಳ್ಳೇದಿದೆ. ಯಾವುದೇ ಶಾಲೆಯ ಸುತ್ತಮುತ್ತ 100 ಗಜದಲ್ಲಿ ಯಾವುದೇ ಸಿಗರೇಟ್ ಅಥವಾ ತಂಬಾಕು ಉತ್ಪನ್ನದ ಅಂಗಡಿ ಇರಬಾರದು, ಮಾರುವಾಗಿಲ್ಲ. ಕಾನೂನಿನ ಪ್ರಕಾರ ಅದು ನಿಷೇಧಿಸಲಾಗಿದೆ. 6A 6B ಯಾವುದೇ ಶಾಲೆಯ ಸುತ್ತಮುತ್ತ ಕಡ್ಡಾಯವಾಗಿ, ಇವತ್ತು ನಮ್ಮ ಕೇಳುಗರು ಕೂಡ ಅದನ್ನೇ ಮಾಡಬೇಕು, ಅವರ ಹತ್ತಿರದ ಶಾಲೆಯ 100 ಹತ್ತಿರದಲ್ಲಿ ಯಾವ್ದಾದ್ರು ಸಿಗರೇಟ್ ಮಾರುವ ಅಂಗಡಿ ಇದ್ರೆ ನೀವು ಅದನ್ನು ಹತ್ತಿರದ ಪಂಚಾಯತಿಗೆ ತಿಳಿಸಬಹುದು, ಹತ್ತಿರದ ವೈದ್ಯಾಧಿಕಾರಿಗೆ ತಿಳಿಸಬಹುದು, ಅಥವಾ ನೀವೇ ಹೋಗಿ ಜೋರು ಮಾಡಿ ಆದ್ರೂ ತೆಗಿಸಬೇಕು. ನೋಡಿ, ಎಲ್ಲಿ ಲಭ್ಯತೆ ಇರ್ತದೆ ಅಲ್ಲಿ ಉಪಯೋಗತೆ ಜಾಸ್ತಿ ಆಗ್ತದೆ. ಮಕ್ಕಳಿಗೆ ನಾಳೆ ಸಿಗರೇಟ್ ಸುಲಭದಲ್ಲಿ ಸಿಗ್ತದೆ ಅಂತಾದ್ರೆ ಅವ್ರು ಹೇಳಿತಾರೆ, ಬೀಡಿ ಹೇಳಿತಾರೆ. ಆದ ಕಾರಣ ಇದು ಒಂದು ತುಂಬಾ ಒಳ್ಳೆಯ ಒಂದು ಸೆಕ್ಷನ್. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರು, ಅಪರ ಜಿಲ್ಲಾಧಿಕಾರಿಯವರು, ನಮ್ಮ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರು ತುಂಬಾ ಮುತುವರ್ಜಿತೆಯಿಂದ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದಾರೆ.
1: ಸರ್, ಈಗ ಈ ರೀತಿಯಾದಂತಹ ಕಾನೂನನ್ನು ಉಲ್ಲಂಘಿಸಿದಾಗ ಶಿಕ್ಷೆ ಯಾವ ರೀತಿ ಇರ್ತದೆ?
0: ಈಗ ಮೊದಲನೇ ಸೆಕ್ಷನ್ 4 ನೀವು ಪಬ್ಲಿಕ್ ಅಲ್ಲಿ ಹೇಳಿದ್ರೆ ಯಾನ್ ಒಯ್ಪೆದಾಲ್ಪೋರಿ ಎನ್ನ ಸಿಗರೇಟ್ ಯಾನ್ ಕಾಸು ಕೊಡ್ತೀನ ಅಂತ ಹೇಳಿದ್ರೆ 1,000 ನಿಮ್ಗೆ ಇದು ಕೊಡ್ಬಹುದು, ದಂಡ ವಿಧಿಸಬಹುದು 1,000. ಅದೇ ರೀತಿ ಒಂದು ವೇಳೆ ಆತನು ಮಕ್ಕಳಿಗೆ ಮಾರಿದ್ರೆ ಮತ್ತೆ ಅವನ ಮೇಲೆ ದಂಡ ವಿಧಿಸಬಹುದು, ಜೈಲ್ ಶಿಕ್ಷೆ ಕೂಡ ಮಾಡಬಹುದು. ಸಿಗರೇಟ್ ಇದ್ದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಜೈಲ್ ಶಿಕ್ಷೆ ಮಾಡಬಹುದು. ಸೊ ಕಾನೂನನ್ನು ತುಂಬಾ ಸುಲಭವಾಗಿ ಹಾಗೂ ತುಂಬಾ ಸೂಕ್ತ ರೀತಿಯಲ್ಲಿ ಮಾಡಿದ್ದಾರೆ, ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ.
1: ಡಾಕ್ಟರ್, ಈಗ ಇನ್ನು ಈ ತಂಬಾಕಿನ ಉತ್ಪನ್ನಗಳಿಂದ ದೇಹದ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ?
0: ಇದೊಂದು ತುಂಬಾ ದುರದೃಷ್ಟ. ತಂಬಾಕಿನ ಉತ್ಪನ್ನ ನಮ್ಮ ತಲೆಗೂದಲಿಂದ ಹಿಡಿದು ಕಾಲಿನ ಉಗುರಿನವರೆಗೆ ನೀವು ಯಾವುದೇ ರೋಗ ಹೇಳಿ ಒಂದಲ್ಲ ಒಂದು ರೀತಿಯಲ್ಲಿ ಅದು ತಂಬಾಕಿಗೆ ಕನೆಕ್ಟೆಡ್. ಕೂದಲು ಬೇಗ ಉದುರ್ಬೋದು, ಕಣ್ಣುಗಳು ಬೇಗ ಮಂಜಾಗಬಹುದು ಅಂತೇಳಿ ಕ್ಯಾಟರಾಕ್ಟ್ ಬರ್ಬೋದು, ಹಲ್ಲುಗಳು ಬೇಗ ಹುಳುಕಾಗಬಹುದು, ಬಾಯಲ್ಲಿ ಕ್ಯಾನ್ಸರ್ ಬರ್ಬೋದು, ಉಸಿರಾಟದ ತೊಂದರೆ ಬರ್ಬೋದು, ಉಸಿರಾಟದ ಆಸ್ಮಾ ಬರ್ಬೋದು, ಲಂಗ್ ಕ್ಯಾನ್ಸರ್ ದೊಡ್ಡ ಮಟ್ಟದ್ದು. ಇವತ್ತು ಶ್ವಾಸಕೋಶದ ಕ್ಯಾನ್ಸರ್ ಎಲ್ಲಕ್ಕಿಂತ ದೊಡ್ಡ ನಾವು ಹೆದರುವಂತ ಶ್ವಾಸಕೋಶದ ಕ್ಯಾನ್ಸರ್ ಬರ್ಬೋದು. ಅದಕ್ಕಿಂತಲೂ ಮುಂದೆ ಹೋಗಿ ಗಂಟಲಿನ ಕ್ಯಾನ್ಸರ್ ಬರ್ಬೋದು, ಧ್ವನಿಪಟ್ಟಿಗೆ ಕ್ಯಾನ್ಸರ್ ಬರ್ಬೋದು, ಜಠರದ ಕ್ಯಾನ್ಸರ್ ಬರ್ಬೋದು, ಮುಂದುವರಿದು ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಸ್ ಇದ್ರೆ ಕ್ಯಾನ್ಸರ್ ಬರ್ತದೆ. ಇನ್ನೂ ಮುಂದುವರಿದ್ರೆ ಯುರಿನರಿ ಬ್ಲಾಡರ್ ಮೂತ್ರಚೀಲದ ಕ್ಯಾನ್ಸರಿಗೂ ಮತ್ತೆ ಈ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರಿಗೂ ತಂಬಾಕು ಉತ್ಪನ್ನವು ತುಂಬಾ ಹತ್ತಿರದ ಸಂಬಂಧ. ಅದೇ ರೀತಿ ಬಾಯಿ ಕ್ಯಾನ್ಸರ್, ಈ 3 ಕ್ಯಾನ್ಸರಿಗೂ, ಬಾಯಿ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಮೂತ್ರಚೀಲದ ಕ್ಯಾನ್ಸರ್, ಈ 3 ಕ್ಯಾನ್ಸರಿಗೂ ನಮ್ಮ ತಂಬಾಕು ಉತ್ಪನ್ನಗೂ ಅವಿನಾಭಾವ ಸಂಬಂಧ, ಅದಕ್ಕೆ ತುಂಬಾ ಹತ್ತಿರದು. ಇದಲ್ಲದೆ ಕಾಲುಗಳಲ್ಲಿ ಗ್ಯಾಂಗ್ರೀನ್ ಆಗ್ಬಹುದು, ಕಾಲುಗಳ ರಕ್ತನಾಳಗಳು ಪೆಡಸಾಗಬಹುದು, BP ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ, ಅಸ್ತಮ ಬರ್ತದೆ, ದಮ್ಮು ಕಟ್ತದೆ. ನಾನು ಅದೇ ಹೇಳಿದಲ್ಲ, ನೀವು ಯಾವ್ದು ಹೇಳಿ ನಾನು ಅದಕ್ಕೆ ಕಾರಣವನ್ನು ತಂಬಾಕಿಗೆ ಕನೆಕ್ಷನ್ ಮಾಡಿ ಕೊಡ್ತೇನೆ. ಅಷ್ಟೊಂದು ಅಂದ್ರೆ ಹಾಗೆಲ್ಲ ಹೇಳಿದು. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ತಂಬಾಕು ಉತ್ಪನ್ನ ಅಷ್ಟೊಂದು ಕೆಟ್ಟದು, ತುಂಬಾನೇ ಅದ್ರಿಂದ ತೊಂದರೆ ಬರ್ತದೆ ಅನ್ನೋದು ಇದ್ರ ಮೂಲ ಉದ್ದೇಶ.
1: ಈಗ ಸಿಗರೇಟ್ ಸೇದುವವರು ಇರ್ತಾರೆ, ಮೊದಮೊದಲಿಗೆ ದಿನಕ್ಕೆ 1 ಸಿಗರೇಟ್ ಆಗ್ತದೆ, ದಿನಕ್ಕೆ 2-3 ಈ ತರ ಜಾಸ್ತಿ ಆಗ್ತಾ ಹೋಗಿರ್ತದೆ. ಅಂತವ್ರಿಗೆ ಬಿಡ್ಲಿಕ್ಕೆ ಮನಸ್ಸಿರ್ತದೆ, ಆದ್ರೆ ಅದನ್ನ ಹೇಗೆ ಬಿಡುವಂತದ್ದು, ಕಡಿಮೆ ಮಾಡುವಂತದ್ದು ಹೇಗೆ, ಇದು ಹೇಗೆ ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಏನ್ ಹೇಳ್ತೀರಾ ಡಾಕ್ಟರ್?
0: ಖಂಡಿತ ನೋಡಿ, ನಮ್ಮಲ್ಲಿ ಕೌನ್ಸಿಲರ್ ಇರ್ತಾರೆ, ತುಂಬಾ ನುರಿತ, ಯಾವ ರೀತಿ ನಿಮ್ಗೆ ಬಿಡಬೇಕು ಅಂತ ಹೇಳ್ಕೊಡ್ತಾರೆ ಅವ್ರು. ಈಗಾಗಲೇ ಸಾಕಷ್ಟು ಜನರಿಗೆ ನಾವು ಇದರ ತಂಬಾಕು ಹೇಗೆ ಬಿಡಬೇಕು ಅಂತ ಕೌನ್ಸಿಲಿಂಗ್ ಮಾಡ್ತೇವೆ. ಒಂದು ವೇಳೆ ಅವನಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತುಂಬಾ ಚಟ ಜೋರಾಗಿದೆ, ಅಂತ ವ್ಯಕ್ತಿಗೆ ನಿಕೋಟಿನ್ ಗಮ್ ಬರ್ತದೆ, ಅಂದ್ರೆ ಬಾಯಲ್ಲಿ ಯಾವ ರೀತಿ ಬಬಲ್ ಗಮ್ ತಿಂತಾರೆ ಅದೇ ರೀತಿ ನಿಕೋಟಿನ್ ಗಮ್, ಅಂದ್ರೆ ಅದರಲ್ಲಿ ತಂಬಾಕು ಇಲ್ಲ. ತಂಬಾಕು ಯಾವ ಕಾರಣಕ್ಕೋಸ್ಕರ ನಾವು ತಿನ್ಲಿಕ್ಕೆ ಆಸೆ ಆಗ್ತದೆ, ಆ ಅಂಶ ಮಾತ್ರ ಒಂದಷ್ಟು ಪ್ರಮಾಣ

0: ಅದರಲ್ಲಿ ಇರ್ತದೆ. ಸೊ ಆಸೆ ಕಮ್ಮಿ ಆಗ್ತದೆ. ನಿಕೋಟಿನ್ ಗಮ್, ನಿಕೋಟಿನ್ ಪ್ಯಾಚ್ ಮೈ ಮೇಲೆ ಹಚ್ಚುವಂಥದ್ದು, ಇದೆರಡು ಉಚಿತವಾಗಿ ಸರ್ಕಾರದಿಂದ ಲಭ್ಯ ಇದೆ. ಆಮೇಲೆ ಹೇಳಿಕೊಡ್ತಾರೆ ಹೇಗೆ ಬಿಡಬೇಕು. ಈಗ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಸಿಗರೆಟ್ ಸೇದವನಿಗೆ ಬೆಳಿಗ್ಗೆ ಎದ್ದು ಬಾತ್ರೂಮ್ಗೆ ಹೋಗಬೇಕಾದ್ರೆ ಅಥವಾ ಅವನಿಗೆ ಕಕ್ಕಸಿಗೆ ಹೋಗಬೇಕಾದ್ರೆ ಇದು ಬೇಕಾಗ್ತದೆ, ಸಿಗರೆಟ್ ಬೇಕಾಗ್ತದೆ. ತಂಬಾಕು ತಿನ್ನೋದಿದ್ರೆ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವರಿಗೆ. ಕೆಲವರಿಗೆ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಿಗರೆಟ್ ಹೊಡಿಬೇಕು. ಊಟ ಮಾಡಿದ್ದು ಮಾಡಿದ ಹಾಗೆ ಆಗ್ಬೇಕಾದ್ರೆ ಸಿಗರೆಟ್ ಇಳಿಬೇಕು. ಇದೆಲ್ಲ ಚಟದ ಲಕ್ಷಣಗಳು. ನೀವು ಚಟ ಇದ್ದವ್ರು ಮಾತ್ರ, ಈಗ ನಾಲ್ಕು ಜನ ಸೇರಿದ ತಕ್ಷಣ ಆಸೆ ಆಗ್ತದೆ. ಇನ್ನೊಂದು ವಿಶೇಷ ಏನು ಗೊತ್ತಾ ನಿಮಗೆ, ಈಗ ಯಾವುದ್ರಲ್ಲಿ ಫ್ರೆಂಡ್ಶಿಪ್ ಬರದಿದ್ರು ತೊಂದ್ರೆ ಅಲ್ಲ, ಸಿಗರೆಟ್ ತಂಬಾಕಲ್ಲಿ ಇರುವತ್ತು. ಒಬ್ಬ ಸಿಗರೆಟ್ ಎಳಿತಾ ಇದ್ದಾನೆ ಅಂತ ಹೇಳಿದ್ರೆ, ಎಳಿಲಿಕ್ಕೆ ರೆಡಿ ಮಾಡಿ ಹಚ್ಕೊಂಡು ಬೆಂಕಿ ಕಡ್ಡಿ ಹುಡುಕ್ತಾ ಇದ್ರೆ, ಹತ್ತಿರದಲ್ಲಿ ಒಬ್ಬ ಸಿಗರೆಟ್ ಪ್ರಿಯ ಇದ್ರೆ ಕೂಡಲೇ ಬೆಂಕಿ ಅಡ್ಡಿ ಕಚ್ಚಿ ಕೊಡ್ತಾನೆ. ಅಂದ್ರೆ ಅಷ್ಟೊಂದು ಅದು ಅಡಿಕ್ಟಿವ್ ಅದು. ಸೊ ಇಷ್ಟೆಲ್ಲ ಕಾರಣ ಇರುವಾಗ ಅದಕ್ಕೆ ಸರಿಯಾದ ಕೌನ್ಸಿಲಿಂಗ್ ಅಗತ್ಯ. ಎಲ್ಲಾ ಈ ಹಲ್ಲಿನ ದಂತ ವೈದ್ಯಕೀಯ ಕಾಲೇಜ್ ಇದೆ, ದಂತ ವೈದ್ಯಕೀಯ ಕಾಲೇಜ್, ಅಲ್ಲಿ ಕೂಡ ಇಂಥ ಸೌಲಭ್ಯ ಇದೆ.
1: ಇವಾಗ ಏನಾಗುತ್ತೆ, ಈ ಹದಿಹರೆಯದ ಹುಡುಗರು ಈ ಚಟಕ್ಕೆ ಬೀಳುವಂತದನ್ನ ನಾವು ಕಾಣ್ತೇವೆ. ಹೆಚ್ಚಿನ ಸಂದರ್ಭದಲ್ಲಿ ಪೋಷಕರಿಗೆ ಇದರ ಬಗ್ಗೆ ಅರಿವು ಇರ್ಲಿಕ್ಕಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಮನೆಯವರು ಯಾವ ರೀತಿಯಾಗಿ ಜಾಗರೂಕರಾಗಿರ್ಬೇಕು, ಯಾವ ರೀತಿಯಾಗಿ ಅವರು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ?
0: ಮೊದಲನೇದಾಗಿ ನೋಡಿ, ಯಾವುದೇ ಮಗು ಒಂದು ಚಟಕ್ಕೆ ಬಿದ್ದ ತಕ್ಷಣ ನಮ್ಗೆ ಗೊತ್ತಾಗ್ತದೆ, ಯಾಕೆಂತ ಹೇಳಿದ್ರೆ ಅವರ ಆ ದೈನಂದಿನ ಚಟುವಟಿಕೆಯಲ್ಲಿ ಮಾರ್ಪಾಡಾಗ. ಈಗ ಅವನಿಗೆ ಬಾತ್ರೂಮ್ಗೆ ಹೋಗ್ಬೇಕಾ ಸಿಗರೆಟ್ ಬೇಕು, ನಾನು ಹೇಳಿದ್ದೆ ಅಲ್ಲ ಚಟ ಇದ್ರೆ. ಅವನಿಗೆ ಊಟ ಮಾಡಿದ ನಂತರ ಅವನು ಎದ್ಕೊಂಡು ಹೊರಗಡೆ ಹೋಗ್ತಾನೆ ಸಿಗರೆಟ್ ಹೇಳಲಿಕ್ಕೆ. ಇಲ್ಲ ಅವನು ಅಂತ ಫ್ರೆಂಡ್ಸ್ ಒಟ್ಟಿಗೆ ಸುತ್ತಾಡ್ತಾನೆ, ಕೈ ವಾಸನೆ ಬರ್ತಾ ಇರ್ತದೆ, ಬಾಯಿಂದ ಸಿಗರೆಟ್ ಸುವಾತನೆ ಬರ್ತದೆ, ಅಥವಾ ನಮ್ಮ ಬ್ಯಾಗ್ಗಳಲ್ಲಿ ಅದನ್ನು ಉಪಯೋಗಿಸಿದ ಕುರುವಗಳು ಇರ್ತದೆ. ಸೊ ಇದನ್ನೆಲ್ಲ ಖಂಡಿತವಾಗಿ ತಂದೆ ತಾಯಿಗಳೇ ಅಥವಾ ಅವನ ಬಂಧು ಬಳಗವೇ ಇದನ್ನು ನೋಡಿ ಈ ಬಗ್ಗೆ ಕ್ರಮ ಕೈಗೊಳ್ಬೇಕಾಗ್ತದೆ. ಹಾಗೂ ಕೌನ್ಸಿಲಿಂಗ್ ಬೇಕಾದ್ರೆ ಖಂಡಿತ ನಾವು ಮಾಡಿಕೊಡ್ತೇವೆ.
1: ಡಾಕ್ಟರ್, ಈಗ ಸಿಗರೆಟ್ ಅನ್ನ ಸಂಪೂರ್ಣವಾಗಿ ಬಿಟ್ಟಿರ್ತಾರೆ, ಆದ್ರೆ ಅದರ ನಂತರ ಏನಾಗ್ತದೆ, ಎಲ್ಲೋ ಒಂದು ಕಡೆ ಬೇರೆಯವರು ಎಳೆಯೋದನ್ನು ನೋಡ್ತಾರೆ, ಟಿವಿಗಳಲ್ಲಿ ನೋಡ್ತಾರೆ, ಮೀಡಿಯಾಗಳಲ್ಲಿ ನೋಡ್ತಾರೆ, ಆವಾಗ ಮತ್ತೆ ಅವರಿಗೆ ಎಳಿಬೇಕು ಅಂತ ಅನ್ಸಲ್ವಾ?
0: ಖಂಡಿತ ಅನ್ನಿಸ್ತದೆ. ಅದಕ್ಕೋಸ್ಕರನೇ ಸರ್ಕಾರ ಇಂತಹ ಅಡ್ವರ್ಟೈಸ್ಮೆಂಟ್ಗಳನ್ನು ಬ್ಯಾನ್ ಮಾಡಿದೆ. ನೀವು ಈಗ ನೋಡ್ತಾ ಇರಬಹುದು ಮೂವಿಗಳಲ್ಲಿ, ಮೊದಲೆಲ್ಲ ಸಿಕ್ಕಾಪಟ್ಟೆ ಸಿಗರೆಟ್ ಎಳೆಯೋದನ್ನು ತೋರಿಸ್ತಾ ಇತ್ತು. ಈಗ ಸಿಗರೆಟ್ ಎಳೆಯೋದಕ್ಕಿಂತ ಮೊದಲು ಕೆಳಗಡೆ ಬರ್ತದೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ದಯವಿಟ್ಟು ಮಾಡಬೇಡಿ. ಸೊ ನಾವು ಮೊದಲಿಗೆ ಬರಬಹುದಾದಂತಹ ರೋಗಗಳ ಬಗ್ಗೆ ಯೋಚಿಸಬೇಕು, ನಮ್ಮ ಮುಂದಿನ ಜನಾಂಗದ ಬಗ್ಗೆ ಯೋಚಿಸಬೇಕು. ಈಗ ಮುಂದಿನ ಜನಾಂಗ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ನೀವು ಎಳೆಯುವುದನ್ನು ನೋಡಿ ಇನ್ನೊಂದು ಮಗು ಎಳಿಲಿಕ್ಕೆ ಶುರು ಮಾಡುತ್ತದೆ, ಪ್ರಾರಂಭ ಮಾಡ್ತದೆ, ಅದಕ್ಕೆ ಆಸೆ ಆಗ್ತದೆ, ಏನು ಒಂದು ಥ್ರಿಲ್ ಇರಬೇಕು ಅಂತ. ಸೊ ಖಂಡಿತವಾಗಿಯೂ ತಂಬಾಕುವನ್ನು ತ್ಯಜಿಸುವುದು, ಹಾಗ ತಂಬಾಕುವನ್ನು ದೂರ ಮಾಡುವುದು ತುಂಬಾ ಒಳ್ಳೆಯ ವಿಷಯ. ಯಾವುದೇ ದಂತ ವೈದ್ಯಕೀಯ ಕಾಲೇಜಿಗೆ ಹೋಗಿ ಅವರು ಖಂಡಿತ ನಿಮ್ಗೆ ಹೇಳಿಕೊಡ್ತಾರೆ, ಅಥವಾ ಅದಕ್ಕೆ ನೀವು ಬೇಕಾದಂತ ಸಪ್ಲಿಮೆಂಟ್ಸ್ ನಿಕೋಟಿನ್ ಗಮ್ ಕೂಡ ಖಂಡಿತ ಕೊಡ್ತಾರೆ.
1: ಡಾಕ್ಟರ್, ಈಗ ತಮ್ಮ ಇಲಾಖೆಯಿಂದ ತಂಬಾಕು ಮುಕ್ತ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನ ತಾವು ಕೈಗೊಳ್ತಾ ಇದ್ದೀರಾ?
0: ಈಗ ಮೊದಲನೇದಾಗಿ ನಮ್ಮಲ್ಲಿ ಎನ್ಫೋರ್ಸ್ಮೆಂಟ್ ರೈಡ್ ಅಂತ ಮಾಡ್ತೇವೆ. ಅಂದ್ರೆ ನಮ್ಮಲ್ಲಿಂದ ನಾವು ಹೋಗಿ ನೋಡ್ತೇವೆ ಶಾಲೆಗಳಲ್ಲಿ ಸುತ್ತಮುತ್ತ ಎಲ್ಲಿಯಾದ್ರೂ ಈ ರೀತಿ ಮಾರ್ತಾ ಇದ್ದಾರೆ, ಅಥವಾ ಅವರು ನಮಗೆ ಸುದ್ದಿ ತಿಳಿಸಿದ್ರೆ ಅಲ್ಲಿ ಹೋಗ್ತೇವೆ, ಅಥವಾ ಸಂಬಂಧಪಟ್ಟವರಿಗೆ ಪೊಲೀಸ್ ಸ್ಟೇಷನ್ ತಿಳಿಸ್ತೀವಿ. ಮತ್ತೆ ಜನರ ಗುಂಪು ಚರ್ಚೆ ಮಾಡ್ತೇವೆ ಜಾಸ್ತಿ, ಮತ್ತೆ ಆಸ್ಪತ್ರೆಗೆ ಬರುವಾಗ ಅವರಿಗೆ ಈ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತೇವೆ. ಆಮೇಲೆ ಎಲ್ಲಾ ಶಾಲೆಗಳಿಗೆ ನಮ್ಮ ಶಾಲಾ ಟೀಚರ್ಸ್ ಈ ಬಗ್ಗೆ ತಿಳಿ ಹೇಳಿ ಅವರು ಆ ಮೂಲಕ ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳುವಂತ ಒಂದು ವ್ಯವಸ್ಥೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಅಪರ ಜಿಲ್ಲಾಧಿಕಾರಿಯವರು ಮಾಡಿರ್ತಾರೆ. ಅದೇ ರೀತಿ ಸಿಇಒ ಸರ್ ಅಂದ್ರೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಅವರ ಸ್ವತಃ ಪತ್ರ ಮುಖೇನ ತಿಳಿಸಿರ್ತಾರೆ ಎಲ್ಲರೂ ಈ ರೀತಿಯ ಒಂದು ಕ್ರಮ ಕೈಗೊಳ್ಬೇಕು ಅಂತ. ನಮ್ಮಲ್ಲಿಂದ ಏನಾಗಬೇಕು ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಆದ್ರೆ ಇಲ್ಲಿ ಅಗತ್ಯ ಜನರ ಭಾಗವಹಿಸುವಿಕೆ. ಸೊ ಜನ ಕೂಡ ಯೋಚಿಸಬೇಕು, ನಾನು ಹೇಗಾದ್ರೂ ಚಟಕ್ಕೆ ಬಲಿಯಾದೆ, ನನ್ನ ಮನೆಯಿಂದ ನನ್ನ ಮಕ್ಕಳು ನನ್ನ ಮರಿಮಕ್ಕಳು ಅಂತದಕ್ಕೆ ಬಲಿಯಾಗಬಾರದು ಅನ್ನೋ ಒಂದು ಒಂದು ಉತ್ತಮವಾದ ಧ್ಯೇಯ ಇಟ್ಕೊಂಡ್ರೆ ಖಂಡಿತ ನಾವು ತಂಬಾಕು ಮುಕ್ತ ಸಮಾಜದತ್ತ ನಡೀಬಹುದು.
1: ಧನ್ಯವಾದಗಳು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಖಂಡಿತ, ತುಂಬಾ ಧನ್ಯವಾದಗಳು.
2: ಇದುವರೆಗೆ ತಂಬಾಕು ಸೇವನೆಯಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದೆ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಷ್ಮಾ ಪ್ರಶಾಂತ್, ಸಹಾಯಕ ಪ್ರಾಧ್ಯಾಪಕರು. ಕೇಳುಗರೆ, ಇವತ್ತು ಅವರು ನಮಗೆ ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳು ಮತ್ತೆ ಅದಕ್ಕೆ ಇರುವಂತಹ ಆಯುರ್ವೇದೀಯ ಪರಿಹಾರ ಉಪಾಯಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ವಯೋಸಹಜ ಕಾಯಿಲೆಗಳು ಸಾಮಾನ್ಯವಾಗಿ ಯಾವ ವಯಸ್ಸಿನ ನಂತರ ಕಾಣಿಸಿಕೊಳ್ಳುತ್ತದೆ?
3: ಸಾಮಾನ್ಯವಾಗಿ ಈ ಕಾಯಿಲೆಗಳು 40 ವರ್ಷ ಮೇಲ್ಪಟ್ಟು ಯಾವ ವಯಸ್ಸಿನಲ್ಲೂ ಕೂಡ ಬರಬಹುದು.
1: ಡಾಕ್ಟರ್, ಈ ಒಂದು ಈ ರೀತಿಯಾದಂತಹ ಕಣ್ಣಿನ ಕಾಯಿಲೆಗಳೇನಿದೆ, ಇದರ ಲಕ್ಷಣಗಳು

0: ಏನಿರುತ್ತವೆ?
1: ಈಗ ಡಾಕ್ಟ್ರೆ, ಇತ್ತೀಚೆಗೆ ಕಣ್ಣು ಮಂಜಾಗ್ತಾ ಇದೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ, ಕಣ್ಣಿನ ಮುಂದೆ ಪರದೆ ಹಾಕಿದ ಹಾಗೆ ಆಗ್ತದೆ ಅಂತ 60-65 ವರ್ಷದ ರೋಗಿ ನೇತ್ರ ವೈದ್ಯರಲ್ಲಿ ಬಂದಾಗ ಹೆಚ್ಚಿನ ಸಂದರ್ಭದಲ್ಲಿ ಅದು ಕಣ್ಣಿನ ಪೊರೆ ಸಮಸ್ಯೆ ಆಗಿರ್ತದೆ. ಇದರಲ್ಲಿ ಕಣ್ಣಿನಲ್ಲಿರುವಂತಹ ನೈಸರ್ಗಿಕ ಮಸೂರ ಅಥವಾ ಲೆನ್ಸ್ ಅಂತ ಹೇಳ್ತೇವೆ, ಅದು ನಿಧಾನವಾಗಿ ಅಪಾರದರ್ಶಕವಾಗ್ತಾ ಬರ್ತದೆ. ಇದು ವಯೋವೃದ್ಧ ಸಂಬಂಧಿತ ಕಣ್ಣಿನ ಸಮಸ್ಯೆಗಳಲ್ಲಿ ಈ ಪೊರೆ ಸಮಸ್ಯೆ ಅತ್ಯಂತ ಸಾಮಾನ್ಯವಾದದ್ದು. ಒಮ್ಮೆಲೆ ಒಂದು ಕಣ್ಣು ಕೆಂಪಾಗುವುದು ಅಥವಾ ಇದ್ದಕ್ಕಿದ್ದಾಗಿ ದೃಷ್ಟಿ ಕಡಿಮೆ ಆಗುವುದು, ವಿಪರೀತವಾದ ಕಣ್ಣಿನ ನೋವು, ತಲೆನೋವು, ಕೆಲವೊಮ್ಮೆ ವಾಂತಿ, ಈ ಲಕ್ಷಣಗಳು ಗ್ಲಾಕೋಮಾ ಕಾಯಿಲೆಯಲ್ಲಿ ಕಂಡು ಬರುತ್ತದೆ. ಇದು 50-60 ವರ್ಷಗಳ ಅವಧಿಯಲ್ಲಿ ಬರುವ ಕಣ್ಣಿನ ಸಮಸ್ಯೆ. ಇದನ್ನ ಸೈಲೆಂಟ್ ಥೀಫ್ ಆಫ್ ಐ ಅಂತ ಕರೀತಾರೆ. ಇದು ಅರಿವಾಗದೆ ಬರುವ ಅಂಧತ್ವದ ಪ್ರಮುಖ ಕಾರಣವಾಗಿದೆ. ಇನ್ನು ಕಾಯಿಲೆಗಳ ರಾಜ ಅಂತ ಮಧುಮೇಹ ರೋಗ ಮುಖ್ಯವಾಗಿ ಈ ಕಾಯಿಲೆಗಳ ರಾಜ ಅಂತ ಬಣ್ಣಿಸುತ್ತಾರೆ. ಈ ಮಧುಮೇಹ ರೋಗ ಮುಖ್ಯವಾಗಿ ಪರಿಣಾಮ ಬೀರುವ ಅಂಗಗಳಲ್ಲಿ ಕಣ್ಣು ಸಹ ಒಂದು. ಇದು ಆಯುರ್ವೇದದಲ್ಲಿ ಮಧುಮೇಹ ಜನ್ಯ ದೃಷ್ಟಿ ದೋಷ ಅಥವಾ ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ. ಅಂದ್ರೆ ಮಧುಮೇಹದಿಂದ ಕಣ್ಣುಗಳ ಆಂತರಿಕ ಭಾಗದ ರೆಟಿನಾ ಮೇಲೆ ಹಾನಿಯಾಗ್ತದೆ. ಮಧುಮೇಹ ನಿಯಂತ್ರಣದಲ್ಲಿ ಇರದಿದ್ರೆ ರಕ್ತನಾಳಗಳು ಹಿಗ್ಗುತ್ತೆ, ಕ್ರಮೇಣ ರೆಟಿನಾದಲ್ಲಿ ಹೊಸ ಅಥವಾ ದುರ್ಬಲ ರಕ್ತನಾಳಗಳು ಉತ್ಪತ್ತಿಯಾಗ್ತದೆ. ಇದರಿಂದ ರೆಟಿನಾದಲ್ಲಿ ರಕ್ತಸ್ರಾವ, ನೇತ್ರದ ಒಳಭಾಗದಲ್ಲಿ ಊತ ಮುಂತಾದವುಗಳು ಸಂಭವಿಸುತ್ತದೆ. ಇದನ್ನು ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳಲಾಗ್ತದೆ. ಇನ್ನು 40 ವರ್ಷಗಳ ನಂತರ ಉಂಟಾಗುವ ಸಮೀಪ ದೃಷ್ಟಿ ಸಮಸ್ಯೆ, ಅಂದ್ರೆ ಸಣ್ಣ ಅಕ್ಷರಗಳನ್ನ ಅಥವಾ ವಸ್ತುಗಳನ್ನು ನೋಡಲು ಕಷ್ಟವಾಗುವುದು, ಅದನ್ನ ಪ್ರೆಸ್ಬಯೋಪಿಯಾ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗ್ತದೆ ಅಂದ್ರೆ ಕಣ್ಣಿನ ಲೆನ್ಸ್ ತನ್ನ ಅಕಾಮಡೇಷನ್ ಪವರ್ ಅನ್ನ ಕಳೆದುಕೊಳ್ಳುತ್ತದೆ. ಆಯುರ್ವೇದದ ದೃಷ್ಟಿಕೋನದಿಂದ ಈ ಸ್ಥಿತಿಯನ್ನ ನಾವು ವಯೋಜನಿತ ವಾತದೋಷದ ಪ್ರಭಾವ ಅಂತ ಪರಿಗಣಿಸುತ್ತೇವೆ. ವಯಸ್ಸು ಹೆಚ್ಚಾದಂತೆ ಕಣ್ಣಿನ ಅಶ್ರು ಉತ್ಪಾದನೆ ಸ್ವಾಭಾವಿಕವಾಗಿ ಕಡಿಮೆ ಆಗ್ತದೆ. ಇದರಿಂದ ಕಣ್ಣು ಒಣಗುವುದು, ಉರಿ, ಬೆಳಕಿಗೆ ಅಸಹನೀಯತೆ, ಗಾಸುಗಟ್ಟಿದಂತೆ, ಮೋಡ ಮುಚ್ಚಿದಂತೆ ಕಾಣುವುದು ಇತ್ಯಾದಿ ಲಕ್ಷಣಗಳು ಕಂಡು ಬರುತ್ತದೆ. ಈ ಸ್ಥಿತಿಯನ್ನ ಡ್ರೈ ಐಸ್ ಅಥವಾ ಶುಷ್ಕ ನೇತ್ರತ ಅಂತ ಹೇಳ್ತಾರೆ. ಇವೆಲ್ಲ ವೃದ್ಧಾಪ್ಯ ಸಂಬಂಧಿತ ಕೆಲವು ಸರ್ವೇ ಸಾಮಾನ್ಯವಾದ ಕಣ್ಣಿನ ಸಮಸ್ಯೆಗಳು.
0: ಇನ್ನು ಈ ಎಲ್ಲ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ?
1: ಹೌದು, ಆಲೋಪತಿ ವೈದ್ಯ ಪದ್ಧತಿಯ ರೀತಿಯಲ್ಲಿ ಆಯುರ್ವೇದದಲ್ಲೂ ಸಹ ಕಾಯಿಲೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಿಭಾಗಗಳಿವೆ. ಇನ್ನು ಕಣ್ಣಿನ ಸಮಸ್ಯೆಗೆ ಪ್ರತ್ಯೇಕವಾದ ಶಾಲಾಕ್ಯ ತಂತ್ರ ಅನ್ನುವ ವಿಭಾಗ ಇದೆ. ಇದರ ಅಡಿಯಲ್ಲಿ ಕಣ್ಣಿನ ಕಾಯಿಲೆಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಆಯುರ್ವೇದಿಯ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ.
0: ಈಗ ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳೇನಿದೆ, ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಆಯುರ್ವೇದದಲ್ಲಿ?
1: ಕಣ್ಣಿಗೆ ಸೂಕ್ತವಾಗುವಂತ ವಿಶಿಷ್ಟವಾದ ಕೆಲವು ಸ್ಥಾನಿಕ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇದೆ. ಇದನ್ನ ಕ್ರಿಯಾಕಲ್ಪ ಅಂತ ಹೇಳ್ತಾರೆ. ಮುಖ್ಯವಾಗಿ ಅದರಲ್ಲಿ ನೇತ್ರ ತರ್ಪಣ, ಪುಟಪಾಕ, ಸೇಕ, ಆಶ್ರೋತನ, ಅಂಜನ, ಪಿಂಡಿ, ಬಿಡಾಲಕ ಅಥವಾ ನಸ್ಯ, ಶಿರೋಧಾರ ಮುಂತಾದ ಚಿಕಿತ್ಸೆಗಳು ಕಾಯಿಲೆಗೆ ಅನುಗುಣವಾಗಿ ನುರಿತ ಆಯುರ್ವೇದ ಕಣ್ಣಿನ ವೈದ್ಯರ ಸಲಹೆಯೊಂದಿಗೆ ಪಡೆದುಕೊಳ್ಳಬಹುದಾಗಿದೆ. ಇನ್ನು ವಮನ, ವಿರೇಚನ ಮುಂತಾದ ಶೋಧನ ಕರ್ಮಗಳಿವೆ. ಕಣ್ಣಿನ ಸಮಸ್ಯೆಗೆ ಅನುಗುಣವಾಗಿ ಅತ್ಯುತ್ತಮವಾದ ಆಯುರ್ವೇದಿಯ ಐಡ್ರಾಪ್ಸ್ಗಳು ಸಹ ಇವೆ. ಪೊರೆ ಸಮಸ್ಯೆ ತಡೆಗಟ್ಟಲು ಅಥವಾ ಮಧುಮೇಹದಿಂದ ಆಗುವ ಕಣ್ಣಿನ ಸಮಸ್ಯೆಗಳನ್ನು ತಡೆಗಟ್ಟಲು ಕೆಲವು ಪ್ರಾಕೃತಿಕ ದ್ರವ್ಯಗಳಿಂದ ತಯಾರಿಸಿದ ಎಫೆಕ್ಟಿವ್ ಐಡ್ರಾಪ್ಸ್ಗಳು ಸಹ, ಅಲ್ಲದೆ ವಿವಿಧ ರೀತಿಯ ಆಂತರಿಕ ಔಷಧೋಪಚಾರ ಅಂದ್ರೆ ಇಂಟರ್ನಲ್ ಮೆಡಿಸಿನ್ಸ್ಗಳು ಸಹ ಆಯುರ್ವೇದದಲ್ಲಿ ಇದೆ. ದೃಷ್ಟಿವರ್ಧನೆಗೆ ಮಾತ್ರೆಗಳು, ತುಪ್ಪ, ಕಷಾಯಗಳು ಸಹ ನಮ್ಮ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಲಭ್ಯವಿದೆ.
0: ಈಗ ಈ ಕಣ್ಣಿನ ತಪಾಸಣೆಯ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಪರೀಕ್ಷಾ ವಿಧಾನಗಳನ್ನ ಆಯುರ್ವೇದದಲ್ಲಿ ಹೇಳಲಾಗುತ್ತೆ ಮತ್ತೆ ಅದನ್ನ ಯಾವಾಗ ಮಾಡಿಸ್ಕೊಳ್ಬೇಕಾಗುತ್ತೆ?
1: ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟವರಲ್ಲಿ ಉಂಟಾಗುವ ದೃಷ್ಟಿ ಸಮಸ್ಯೆಗಳಿಗೆ ದೂರದೃಷ್ಟಿ ಅಥವಾ ಸನಿಹ ದೃಷ್ಟಿ ಪರೀಕ್ಷೆ ಅಂತ ಹೇಳ್ತಾರೆ, ವಿಷನ್ ಟೆಸ್ಟಿಂಗ್ ಅಥವಾ ಆಟೋಮೇಟೆಡ್ ರಿಫ್ರಾಕ್ಟೋಮೆಟ್ರಿ, ಸ್ಲಿಟ್ ಲ್ಯಾಂಪ್ ಬಯೋಮೈಕ್ರೋಸ್ಕೋಪಿ ಮುಂತಾದ ಪರೀಕ್ಷೆ ಮಾಡಬೇಕಾಗ್ತದೆ. ಗ್ಲಾಕೋಮ ಪತ್ತೆಗಾಗಿ ನಾನ್ ಕಾಂಟ್ಯಾಕ್ಟ್ ಟೋನೋಮೀಟರ್ ಮೂಲಕ ಕಣ್ಣಿನ ಒತ್ತಡ ಪರೀಕ್ಷೆ, ಮಧುಮೇಹಿಗಳಲ್ಲಿ ವರ್ಷಕ್ಕೊಮ್ಮೆ ಆದರೂ ರೆಟಿನಾ ಅಥವಾ ದೃಷ್ಟಿನರದ ಪರೀಕ್ಷೆ, ಇನ್ನು ಶುಷ್ಕ ನೇತ್ರ ಪತ್ತೆಗಾಗಿ ಶಿಮ್ಮರ್ಸ್ ಟೆಸ್ಟ್, ಟಿಬಟ್ ಟೆಸ್ಟ್ ಗಳನ್ನ ಮಾಡಲಾಗ್ತದೆ. ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಮೂಲಕ ಕನ್ನಡಕದ ಪವರ್ ಟೆಸ್ಟಿಂಗ್ ಅನ್ನು ಸಹ ಮಾಡಲಾಗ್ತದೆ. ಈ ಎಲ್ಲಾ ಸೌಲಭ್ಯಗಳು ಉಚಿತವಾಗಿ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ. ಜನಸಾಮಾನ್ಯರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ.
0: ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳನ್ನ ತಡೆಗಟ್ಟಬೇಕಾದ್ರೆ ಆಯುರ್ವೇದದಲ್ಲಿ ಏನೆಲ್ಲ ಕ್ರಮಗಳನ್ನು ಹೇಳಲಾಗಿದೆ?
1: ಬಹುತೇಕ ಜನರು ಏನ್ ಮಾಡ್ತಾರೆ, ಕಣ್ಣಿನ ಸಮಸ್ಯೆ ಬಂದಾಗಷ್ಟೇ ವೈದ್ಯರ ಬಳಿ ಹೋಗ್ತಾರೆ. ಆಯುರ್ವೇದದಲ್ಲಿ ಕಣ್ಣಿನ ಸ್ವಾಸ್ಥ್ಯಕ್ಕೆ ಬೇರೆ ಬೇರೆ ರೀತಿಯ ದಿನಚರ್ಯ, ಋತುಚರ್ಯ ಮುಂತಾದ ಪರಿಪಾಲನೆಗಳ ಉಲ್ಲೇಖ ಮಾಡಿದ್ದಾರೆ. ಇನ್ನು ದಿನಚರ್ಯಗಳಲ್ಲಿ ನೇತ್ರ ಪ್ರಕ್ಷಾಲನ ಅಂದ್ರೆ ಬಾಯಿಯಲ್ಲಿ ಬೆಚ್ಚಗಿನ ನೀರನ್ನು ತುಂಬಿಸಿಟ್ಕೊಂಡು ಅದರ ಜೊತೆಯಲ್ಲೇ ಕಣ್ಣಿಗೆ ನೀರನ್ನು ಸಿಂಪಡಿಸೋದ್ರಿಂದ ಕಣ್ಣಿನ ದೃಷ್ಟಿ ಬಲಗೊಳ್ಳುತ್ತದೆ. ಇನ್ನು ಉಷಾಜಲಪಾನ, ನಾಸಾಪಾನ, ನಿತ್ಯನಸ್ಯ ಅಂಜನ ಪ್ರಯೋಗಗಳು ಪಾದಭ್ಯಂಗ ಶಿರೋ ಅಭ್ಯಂಗಗಳಿಂದ ಕಣ್ಣಿನ ದೃಷ್ಟಿ ವೃದ್ಧಿಸುತ್ತದೆ. ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಅಂತ ಹೇಳ್ತಾರೆ, ಅಂದ್ರೆ ಆಹಾರ, ನಿದ್ರಾ, ಬ್ರಹ್ಮಚರ್ಯ ಇವುಗಳ ನಿಯಮಿತವಾದ ಪಾಲನೆ, ತ್ರಾಟಕ

0: ಪ್ರಾಣಾಯಾಮ, ಯೋಗ ಅಭ್ಯಾಸಗಳು ಅಥವಾ ನೈಮಿತ್ತಿಕ ರಸಾಯನ, ಆಚಾರ ರಸಾಯನ ಪ್ರಯೋಗ ಇವೆಲ್ಲವೂ ಕೂಡ ಕಣ್ಣಿಗೆ ಸಹಕಾರಿಯಾಗಿವೆ. ಇನ್ನು ಪಥ್ಯಗಳ ಬಗ್ಗೆ ಹೇಳೋದಾದ್ರೆ, ದಿನನಿತ್ಯದ ಆಹಾರದಲ್ಲಿ ಬಾಳೆಹಣ್ಣು, ತುಪ್ಪ, ಹಾಲು, ಹೆಸರುಕಾಳು, ಷಷ್ಟಿಕ ಶಾಲಿ, ಸೊಪ್ಪು ತರಕಾರಿ, ಹಾಗಲಕಾಯಿ, ನುಗ್ಗೆಕಾಯಿ, ಕ್ಯಾರೆಟ್ ಮುಂತಾದ ಕೇಸರಿ ಬಣ್ಣದ ತರಕಾರಿ ಹಣ್ಣುಗಳನ್ನ ಹೆಚ್ಚು ಸೇವಿಸುವುದರಿಂದ, ಅಂದ್ರೆ ಇದು ವೈಟಮಿನ್ ಎ ಅನ್ನು ಹೆಚ್ಚು ಹೊಂದಿರುತ್ತದೆ. ಈ ಪದಾರ್ಥಗಳು, ಇವುಗಳ ಸೇವನೆ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗಿವೆ. ಅಪಥ್ಯ ಆಹಾರ ಅಂತ ಹೇಳಿದ್ರೆ ಹೆಚ್ಚು ಉಪ್ಪನ್ನು ಸೇವಿಸುವುದು, ಉಪ್ಪಿನಕಾಯಿ ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥ, ಒಣ ಆಹಾರ, ಅತಿಯಾದ ಖಾರ ಪದಾರ್ಥಗಳು ಕಣ್ಣಿಗೆ ಹಾನಿ ಮಾಡುತ್ತವೆ. ಜೀವನ ಶೈಲಿಯಲ್ಲಿ ನಿಯಮಿತವಾದ ನಿದ್ರೆ, ಕೆಲಸದ ಮಧ್ಯೆ ರೂಲ್ ಆಫ್ 20 ಅಂತ ಹೇಳ್ತಾರೆ, ಅಂದ್ರೆ 20 ನಿಮಿಷಗಳಿಗೊಮ್ಮೆ 20 ಸೆಕೆಂಡ್ ಕಾಲ 20 ಮೀಟರ್ ದೂರದ ವಸ್ತುವನ್ನು ವೀಕ್ಷಿಸಬೇಕು, ಹಾಗೂ 20 ಸಲ ಕಣ್ಣನ್ನು ಮಿಟುಕಿಸುವುದರಿಂದ ಕಣ್ಣಿನ ಸಮಸ್ಯೆಗಳನ್ನು ತಡೆಗಟ್ಟಬಹುದು.
1: ಡಾಕ್ಟರ್, ಈಗ ಇನ್ನು ಈ ಒಂದು SDM ಆಯುರ್ವೇದ ಆಸ್ಪತ್ರೆ ಏನಿದೆ, ಇಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳು ವಿಶೇಷವಾಗಿ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಇವೆ?
0: ನಮ್ಮಲ್ಲಿ ಹೊರರೋಗಿ ವಿಭಾಗ 10 ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಇದರ ಅಡಿಯಲ್ಲಿ ಕಣ್ಣಿನ ಪೊರೆ ಸಮಸ್ಯೆಗೆ ಉಚಿತ ಪರೀಕ್ಷೆ ಹಾಗೂ ರಿಯಾಯಿತಿ ದರದಲ್ಲಿ ಪ್ರತ್ಯೇಕ ಸುಸಜ್ಜಿತ ಕಣ್ಣಿನ ಶಸ್ತ್ರಾಗಾರದಲ್ಲಿ ಪೊರೆ ಶಸ್ತ್ರಕರ್ಮದ ಸೌಲಭ್ಯವಿದೆ. ಆಕರ್ಷಣೀಯ ಹಾಗೂ ಕೈಗೆಟುಕುವ ದರದಲ್ಲಿ ವಿವಿಧ ಬಗೆಯ ಕನ್ನಡಕಗಳ ಸೌಲಭ್ಯಗಳು ಕೂಡ ನಮ್ಮಲ್ಲಿ ಇದೆ. ಇನ್ನು ಕಣ್ಣಿನ ದೃಷ್ಟಿವರ್ಧನೆಗೆ ಉಚಿತವಾಗಿ ಕಣ್ಣಿನ ವ್ಯಾಯಾಮ ತರಬೇತಿ ಸಹ ನಾವು ನೀಡುತ್ತೇವೆ.
1: ಡಾಕ್ಟರ್, ಇನ್ನು ಕಡೆಯದಾಗಿ ಈ ಕಣ್ಣಿನ ಆರೋಗ್ಯದ ಬಗ್ಗೆ ನಮ್ಮ ಕೇಳುಗರು ಏನನ್ನ ತಿಳ್ಕೊಂಡಿರಬೇಕು ಅಂತ ಹೇಳ್ತೀರಾ ತಾವು?
0: ಕಣ್ಣುಗಳ ಆರೋಗ್ಯವನ್ನ ಕಾಪಾಡುವುದು ಪ್ರತಿಯೊಬ್ಬರ ಆದ್ಯ ಮುಖ್ಯವಾದ ಕರ್ತವ್ಯವಾಗಿದೆ. ಕಣ್ಣಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸದೆ ನಿಯಮಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಸರಿಯಾದ ಆಹಾರ, ವಿಹಾರ ಹಾಗೂ ಆಯುರ್ವೇದಿಯ ಚಿಕಿತ್ಸೆ ಮೂಲಕ ದೃಷ್ಟಿಯನ್ನ ಉತ್ತಮವಾಗಿಡಬೇಕು. ಈಗಾಗಲೇ ತಿಳಿಸಿರುವ ಕ್ರಮಗಳು, ವಿಧಾನಗಳು ರೋಗಿಯ ಪ್ರಾಕೃತಿಕ ದೇಹ ಸಂಯೋಜನೆ, ಅಂದ್ರೆ ಪ್ರಕೃತಿ ಅಂತ ಹೇಳ್ತಾರೆ, ವಯಸ್ಸು ಅಥವಾ ಸ್ಥಿತಿಯನ್ನು ಅನುಸಾರವಾಗಿ ಆಯ್ಕೆ ಮಾಡಲಾಗುತ್ತದೆ. ಸದಾ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ನಾನು ಸಲಹೆ ನೀಡುತ್ತೇನೆ. ಇನ್ನು 40 ವರ್ಷ ಮೇಲ್ಪಟ್ಟವರು ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸಬೇಕು.
1: ಧನ್ಯವಾದಗಳು ಡಾಕ್ಟ್ರೆ.
2: ಇದುವರೆಗೆ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಹೊಸ ಯುಗದ ಮೂಲಸೌಕರ್ಯಗಳ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ಅಧಿಕಾರಿ ಶರಚಂದ್ರ ರಾನಡೆ.
2: ವಿಷಯ ಮೋದಿಯವರ ಮೂರನೇ ಅವಧಿಯ 100 ದಿನಗಳ ಆಡಳಿತದಲ್ಲಿ ಹೊಸ ಯುಗದ ಮೂಲಸೌಕರ್ಯ ಅಥವಾ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್. ಚರಿತ್ರಾರ್ಹವಾದಂತಹ 3ನೇ ಅವಧಿಯ ಮೋದಿ ಸರ್ಕಾರದ ಮೊದಲ 100 ದಿನಗಳು ಭಾರತೀಯ ಜನಜೀವನದ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತಾ 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನು ಹಾಕಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನೇಕ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡು 100 ದಿನಗಳಲ್ಲಿ 15 ಲಕ್ಷ ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿದೆ. ಅವುಗಳಲ್ಲಿ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಹೊಸ ಯುಗದ ಮೂಲಸೌಕರ್ಯವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡೆದಿದೆ. ಈ ಹೊಸ ಯುಗದ ಮೂಲಸೌಕರ್ಯವು 15 ಅಂಶಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಮೂಲಸೌಕರ್ಯದ ಪ್ರಧಾನ ಕ್ಷೇತ್ರಗಳಾದ ರಸ್ತೆ, ರೈಲು, ಬಂದರು ಮತ್ತು ವಾಯುಮಾರ್ಗಗಳ ಅಭಿವೃದ್ಧಿಗಾಗಿ 3 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಸಾಗಾಣಿಕೆ ದಕ್ಷತೆಯನ್ನು ಹೆಚ್ಚಿಸುವುದು, ಸಾರಿಗೆ ದಟ್ಟಣೆಯನ್ನು ತಡೆಗಟ್ಟುವುದು ಮತ್ತು ರಾಷ್ಟೀಯ ರಸ್ತೆ ಸಂಪರ್ಕ ಜಾಲವನ್ನು ಹೆಚ್ಚಿಸುವುದು, ಈ 3 ಘನ ಉದ್ದೇಶಗಳ ಈಡೇರಿಕೆಗಾಗಿ 8 ರಾಷ್ಟೀಯ ಅತಿವೇಗದ 936 ಕಿಲೋಮೀಟರ್ ದೂರದ ರಸ್ತೆ ಕಾರಿಡಾರ್ ಅಥವಾ ಆವಾರಗಳನ್ನು ನಿರ್ಮಿಸಲು 50,655 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿರುತ್ತದೆ ಎಂದು. ಈ 8 ರಸ್ತೆ ಕಾರಿಡಾರ್ಗಳೆಂದರೆ ಮೊಟ್ಟಮೊದಲನೆಯದಾಗಿ ಆಗ್ರಾ ಮತ್ತು ಗ್ವಾಲಿಯರ್ ರಸ್ತೆ ಕಾರಿಡಾರ್ ನಿರ್ಮಾಣ, ಇದರಿಂದ 50%ರಷ್ಟು ಸಮಯದ ಉಳಿತಾಯವಾಗುತ್ತದೆ. ಬಿ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಗಾಗಿ ಖರಗ್ಪುರ ಮೊರೆಗ್ರಾಮ್ ರಸ್ತೆ ಕಾರಿಡಾರ್ ನಿರ್ಮಾಣ. ಸಿ ಕಾನ್ಪುರದ ಸುತ್ತಮುತ್ತ ರಸ್ತೆ ಜಾಲವನ್ನು

ನಿರ್ಮಿಸಿ ವರ್ತಲ ರಸ್ತೆಯ ಮೇಲಿನ ಸಾರಿಗೆ ದಟ್ಟಣೆಯನ್ನು ಕಡಿಮೆ ಮಾಡುವುದು. ಡಿ ರಾಯ್ಪುರ ರಾಂಚಿ ರಸ್ತೆ ಕಾರಿಡಾರ್ ಮೂಲಕ ಜಾರ್ಖಂಡ್ ಮತ್ತು ಛತ್ತೀಸ್ಗಢಗಳ ಅಭಿವೃದ್ಧಿಯ ಅವಕಾಶವನ್ನು ಹೆಚ್ಚಿಸುವುದು. ಇ ಗುಜರಾತ್ನ ಧರಾಡ್ ಮತ್ತು ಅಹಮದಾಬಾದಿನ ರಸ್ತೆ ಕಾರಿಡಾರ್ ಮೂಲಕ ತಡೆರಹಿತ ಬಂದರು ಸಂಪರ್ಕವನ್ನು ಏರ್ಪಡಿಸಿ ಸಾರಿಗೆ ವೆಚ್ಚವನ್ನು ಕಡಿಮೆಗೊಳಿಸುವುದು. ಎಫ್ ಪೂರ್ವೋತ್ತರ ರಾಜ್ಯಗಳ ತಡೆರಹಿತ ಸಂಪರ್ಕಕ್ಕಾಗಿ ಗುವಾಹಟಿ ವರ್ತಲ ರಸ್ತೆಯ ನಿರ್ಮಾಣ. ಜಿ ಅಯೋಧ್ಯೆಯ ಪ್ರವಾಸವನ್ನು ವೇಗ ಹಾಗೂ ಸುಗಮಗೊಳಿಸಲು 4 ಕಿರುದಾರಿಗಳ ಅಯೋಧ್ಯೆಯ ವರ್ತಲ ರಸ್ತೆಯ ನಿರ್ಮಾಣ. ಮತ್ತು 8ನೇದಾಗಿ 8 ಎತ್ತರಿಸಿದ ಮೇಲು ಸೇತುವೆ ರಸ್ತೆ ಕಾರಿಡಾರ್ನ ನಿರ್ಮಿಸಿ ಪುಣೆ ಮತ್ತು ನಾಸಿಕ್ ನಡುವಣ ರಾತ್ರಿಯ ಸಾರಿಗೆ ಸಂಕಷ್ಟವನ್ನು ನಿವಾರಿಸುವುದು. ಇದಲ್ಲದೆ ಸುಧಾರಿತ ರಸ್ತೆ ಮೂಲಸೌಕರ್ಯದ ಮೂಲಕ ದೇಶದ 25,000 ಹಳ್ಳಿಗಳನ್ನು ವಿಶಾಲವಾದ ರಾಷ್ಟ್ರೀಯ ಅಭಿವೃದ್ಧಿಯ ಜಾಲದೊಂದಿಗೆ ಸಂಯೋಜಿಸಿ ಬಹುದೂರದ ಸ್ಥಳಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿರ್ಣಾಯಕ ಹೆಜ್ಜೆಯನ್ನು ಇಡಲಾಗಿದೆ. ಇನ್ನು ಎರಡನೆಯದಾಗಿ ಪೂರ್ಣಗೊಂಡ ನಂತರ ವಿಶ್ವದ ಅತಿದೊಡ್ಡದಾದ 10 ಬಂದರುಗಳಲ್ಲಿ ಒಂದಾಗಲಿರುವ ಬೃಹತ್ತಾದ ಸರ್ವಋತು ವದಾವನ್ ಬಂದರನ್ನು 76,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾರಾಷ್ಟ್ರದ ಪಾಲ್ಗರ್ನಲ್ಲಿ ನಿರ್ಮಿಸಲು 30/8/2024 ಪ್ರಧಾನಿ ನರೇಂದ್ರ ಮೋದಿಯವರು ಶಿಲಾನ್ಯಾಸ ಮಾಡಿರುತ್ತಾರೆ. ಇದರಿಂದಾಗಿ ಪಶ್ಚಿಮ ಕರಾವಳಿ ತೀರದಲ್ಲಿ ವ್ಯಾಪಾರ ಮತ್ತು ಬಹುವಿಧದ ಆರ್ಥಿಕಾಭಿವೃದ್ಧಿಗೆ ಉತ್ತೇಜನ ದೊರೆಯುತ್ತದೆ. ಮೂರನೆಯದಾಗಿ ಲಡಾಖ್ ಗಡಿ ಪ್ರದೇಶಗಳಲ್ಲಿ ಸರ್ವಋತು ಸಂಪರ್ಕವನ್ನು ಸಾಧಿಸಿ ಸೈನ್ಯ ಮತ್ತು ಬೃಹತ್ ಯುದ್ಧೋಪಕರಣಗಳನ್ನು ಮುಂಚೂಣಿ ಪ್ರದೇಶಕ್ಕೆ ಸಾಗಿಸಲು ವಿಶ್ವದ ಅತಿ ಎತ್ತರದ ಲಡಾಖ್ ಮತ್ತು ಹಿಮಾಚಲ ಪ್ರದೇಶಗಳ ನಡುವಣ ಶಿಂಕುನ್ಲಾ ಸುರಂಗ ಮಾರ್ಗವನ್ನು ಈಗಾಗಲೇ ಪ್ರಾರಂಭಿಸಲಾಗಿದೆ. ನಾಲ್ಕನೆಯದಾಗಿ ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಜಾರ್ಖಂಡ್, ಬಿಹಾರ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳದ 14 ಜಿಲ್ಲೆಗಳಲ್ಲಿ 64 ಹೊಸ ನಿಲ್ದಾಣಗಳೊಂದಿಗೆ 900 ಕಿಲೋಮೀಟರ್ ಉದ್ದದ 246 ಬಿಲಿಯನ್ ರೂಪಾಯಿ ವೆಚ್ಚದ 8 ಹೊಸ ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಪ್ರದೇಶದಲ್ಲಿ ಸುಗಮ ಪೂರೈಕೆ ಸರಪಳಿ ಮತ್ತು ಆರ್ಥಿಕಾಭಿವೃದ್ಧಿಯನ್ನು ಗಮನದಲ್ಲಿ ಇರಿಸಿಕೊಂಡು ಕೈಗೆತ್ತಿಕೊಳ್ಳಲಾಗಿರುವ ಈ ಯೋಜನೆಗಳು 2026 ಮತ್ತು 2030 ಅವಧಿಯೊಳಗೆ ಪೂರ್ಣಗೊಳ್ಳುತ್ತವೆ. ಈ ಹೊಸ 8 ರೈಲು ಮಾರ್ಗಗಳು ಯಾವುವೆಂದರೆ ಎ ಒರಿಸ್ಸಾ ರಾಜ್ಯದ ರಾಯಗಡ ಜಿಲ್ಲೆಯ 73.62 ಕಿಲೋಮೀಟರ್ ಉದ್ದದ ಗುಣುಪುರ ತೇರುಬಾಲಿ ರೈಲು ಮಾರ್ಗ, ಬಿ ಒರಿಸ್ಸಾ ರಾಜ್ಯದ ಕಾಳಹಂದಿ ಮತ್ತು ನಬ್ರಾಂಗಪುರ ಜಿಲ್ಲೆಗಳಲ್ಲಿ 116.21 ಕಿಲೋಮೀಟರ್ ಉದ್ದದ ಜುನಾಗಢ ನಬ್ರಾಂಗಪುರ ರೈಲು ಮಾರ್ಗ, ಸಿ ಒರಿಸ್ಸಾ ರಾಜ್ಯದ ಕಿಯೋನ್ಜಾರ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 82.1 ಕಿಲೋಮೀಟರ್ ಉದ್ದದ ಬಡಾಮ್ ಪಹಾರ್ ಕಡುಂ ಜಾರ್ಗರ್ ರೈಲು ಮಾರ್ಗ, ಡಿ ಒರಿಸ್ಸಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯಲ್ಲಿ 85.60 ಕಿಲೋಮೀಟರ್ ಉದ್ದದ ಬಾಂಗ್ರಿ ಪೋಸಿ ಗೋರು ಮೈಸಾನಿ ರೈಲು ಮಾರ್ಗ, ಇ ಒರಿಸ್ಸಾ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮಲ್ಕಾನ್ಗಿರಿ, ಪೂರ್ವ ಗೋದಾವರಿ ಮತ್ತು ಭದ್ರಾದ್ರಿ ಕೋತಗುಡಂ ಜಿಲ್ಲೆಗಳಲ್ಲಿ 173.61 ಕಿಲೋಮೀಟರ್ ಉದ್ದದ ಭದ್ರಾಚಲಂ ಮಾರ್ಗವಾಗಿ ಮಲ್ಕಾನ್ಗಿರಿ ಪಾಂಡುರಂಗಪುರಂ ರೈಲು ಮಾರ್ಗ, ಎಫ್ ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ರಾಜ್ಯಗಳ ಪೂರ್ವ ಸಿಂಗಭಂ, ಜಾರ್ಗ್ರಾಮ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 60 ಕಿಲೋಮೀಟರ್ ಉದ್ದದ ಬುರುಮಾರಾ ಚಾಕುಲಿಯಾ ರೈಲು ಮಾರ್ಗ, ಜಿ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ 174 ಕಿಲೋಮೀಟರ್ ಉದ್ದದ ಜಲ್ನಾ ಜಲ್ಗಾಮ್ ರೈಲು ಮಾರ್ಗ, ಮತ್ತು ಹೆಚ್ ಬಿಹಾರ ರಾಜ್ಯದ ಬಾಗಲ್ಪುರ ಜಿಲ್ಲೆಯಲ್ಲಿ 26.23 ಕಿಲೋಮೀಟರ್ ಉದ್ದದ ವಿಕ್ರಮಶಿಲಾ ಕಟಾರಿಯಾ ರೈಲು ಮಾರ್ಗ. ಕೃಷಿ ಉತ್ಪನ್ನಗಳು, ಗೊಬ್ಬರ, ಕಲ್ಲಿದ್ದಲು, ಕಬ್ಬಿಣದ ಅದಿರು, ಉಕ್ಕು, ಸಿಮೆಂಟ್, ಬಾಕ್ಸೈಟ್, ಸುಣ್ಣದ ಕಲ್ಲು, ಗ್ರಾನೈಟ್ ಮುಂತಾದವು ಈ ಹೊಸ ರೈಲು ಮಾರ್ಗಗಳ ಮೂಲಕ ಸಾಗಾಣಿಕೆಯಾಗುವ ಸರಕುಗಳಾಗಿವೆ. ಈ ಯೋಜನೆಯಿಂದ 130 ಜಿಲ್ಲೆಗಳ 19 ಲಕ್ಷ ಜನರು ರಾಷ್ಟ್ರದ ಅಭಿವೃದ್ಧಿ ಜಾಲದೊಂದಿಗೆ ಸಮನ್ವಯಗೊಳ್ಳಲು ಸಾಧ್ಯವಾಗುತ್ತದೆ. ಜೊತೆಗೆ 4.42 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗಿ ಈ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಉದ್ಯೋಗಾವಕಾಶಗಳು ಸಹ ಹೆಚ್ಚುತ್ತವೆ. ಈ ಹೊಸ ರೈಲು ಮಾರ್ಗಗಳಿಂದ 143 ಮಿಲಿಯನ್ ಟನ್ ಸರಕುಗಳು ಹೆಚ್ಚುವರಿಯಾಗಿ ಸಾಗಾಣಿಕೆಯಾಗುತ್ತವೆ. ಈ ಯೋಜನೆಗೆ
ಪರಿಸರ ಸ್ನೇಹಿ ಹಾಗೂ ಶಕ್ತಿ ದಕ್ಷ ಸಾರಿಗೆ ಮಾದರಿಯಾಗಿದೆ. ಇದರಿಂದ ಸಾಗಾಣಿಕೆ ವೆಚ್ಚವು ತಗ್ಗಿ 3.5 ಕೋಟಿ ಸಸಿಗಳನ್ನು ನೆಡುವುದಕ್ಕೆ ಸಮಾನವಾಗಿರತಕ್ಕಂಥ 870,000 ಟನ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುವುದು ತಪ್ಪುತ್ತದಲ್ಲದೆ 320 ಮಿಲಿಯನ್ ಲೀಟರ್ ಇಂಧನದ ಆಮದಿನ ಉಳಿತಾಯ

0: ಸಹಾಯವಾಗುತ್ತದೆ. ಈ ಯೋಜನೆಯಿಂದ ಯುನೆಸ್ಕೋ ಮಾನ್ಯ ಮಾಡಿರತಕ್ಕಂತಹ ವಿಶ್ವ ಪಾರಂಪರಿಕ ತಾಣವಾದ ಅಜಂತಾ ಗುಹೆಗಳ ಸುಲಭ ಸಂಪರ್ಕವೂ ಸಾಧ್ಯವಾಗುತ್ತದೆ. ಐದನೆಯದಾಗಿ, ಪ್ರಾದೇಶಿಕ ಅಭಿವೃದ್ಧಿಗಾಗಿ ವಾರಣಾಸಿ, ಬಾಗ್ಡೋಗ್ರಾ ಮತ್ತು ಬಿಹತಾಗಳಲ್ಲಿ ಹೊಸದಾಗಿ ವಿಮಾನ ನಿಲ್ದಾಣಗಳ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಲಾಗುತ್ತದೆ. ಅವುಗಳಲ್ಲಿ ಎ, ವಾರಣಾಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು 2,869.65 ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಿ ಈಗಿರುವ ವಾರ್ಷಿಕ 3.9 ಮಿಲಿಯನ್ ಪ್ರಯಾಣಿಕ ನಿರ್ವಹಣಾ ಸಾಮರ್ಥ್ಯವನ್ನು 9.9 ಮಿಲಿಯನ್ಗೆ ಹೆಚ್ಚಿಸಲಾಗುತ್ತದೆ. ಬಿ, ಪಶ್ಚಿಮ ಬಂಗಾಳದ ಬಾಗ್ಡೋಗ್ರಾ ವಿಮಾನ ನಿಲ್ದಾಣವನ್ನು 1,549 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ಷಿಕವಾಗಿ 10 ಮಿಲಿಯನ್ ಪ್ರಯಾಣಿಕರು ನಿರ್ವಹಿಸುವಂತೆ ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ. ಮತ್ತು ಸಿ, ಬಿಹಾರದ ಪಾಟ್ನಾ ಜಿಲ್ಲೆಯ ಬಿಹತಾ ವಿಮಾನ ನಿಲ್ದಾಣದಲ್ಲಿ ವಾರ್ಷಿಕವಾಗಿ 5 ಮಿಲಿಯನ್ ಪ್ರಯಾಣಿಕರನ್ನು ನಿರ್ವಹಿಸುವಂತೆ 1,413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಯಾಣಿಕರ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಧನ್ಯವಾದಗಳು.
1: ಪ್ರಗತಿಪಥ ಸರಣಿಯಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಹೊಸ ಯುಗದ ಮೂಲಸೌಕರ್ಯಗಳ ಕುರಿತು ಮಾಹಿತಿ ನೀಡಿದವರು ನಿವೃತ್ತ ಅಧಿಕಾರಿ ಶರಚಂದ್ರ ರಾನಡೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ: ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ಹೊಸ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜುರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಹಾಗೂ ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ಕರೆ ನೀಡಿದರು. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದರು. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಹಾಗೂ ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯ

0: ಜೊತೆಯ ಸಂಕೇತಗಳಾಗಿವೆ ಎಂದು ಅವರು ಹೇಳಿದರು. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಾರಿ, ಲಂಗ್ಡಾ, ಬಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಅಲುವಾದಲ್ಲಿ ಸಾಜಿ ವಲಾಶೆರಿಲ್ ನಡೆಸುತ್ತಿರುವ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದರು. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು, ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದರು. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400 ರಿಂದ 1,500 ವರ್ಷಗಳಷ್ಟು ಹಳೆಯ ತಾಮ್ರದ ಫಲಕಗಳ ಕುರಿತು ಕೂಡ ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದರು.
1: ರಾಜಕೋಟ್ ಕೆ ಬಿಗ್ ಬ್ಯಾಂಗ್ ಆಸ್ಟ್ರೋನಾಮಿ ಕ್ಲಬ್ ನೆ ಗೀರ್ ಕೆ ಜಂಗಲೋ ಸೆ ಲೇಕರ್ ಕಚ್ ಕೆ ರಣ ತಕ್ ಅನೇಕ ಆಸ್ಟ್ರೋನಾಮಿ ಇವೆಂಟ್ಸ್ ಆಯೋಜಿತ ಕಿಯೆ ಮೈ ಐಸೆಕ್ ಕಾ ಭಿ ಜಿಕ್ರ ಕರ್ನಾ ಚಾಹೂಂಗಾ. यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है. साथियों, अपनी हॉबी के लिए समय निकालना और लगातार कुछ नया सीखते रहना बहुत जरूरी है.
0: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯು ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನ್ನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಮೈ ನೇಮ್ ಇಸ್ ಸುಧಾಸ್ ನಟರಾಜನ್. ಐ ಆಮ್ ಟ್ರಸ್ಟಿ ಅಂಡ್ volunteer in the Bangalore Astronomical Society. Bangalore Astronomical Society, or BAS, is a non-profit, volunteer-driven organization. We promote astronomy as a hobby to all general public and students and colleges who aspire a career in astronomy. We conduct primarily 4 types of activities. One we do is to do outreach programs for rural schools and colleges, where we inculcate a curiosity in the students. So we do it all over Karnataka, Tamil Nadu, anywhere the request comes from. The second type of activity that we do is, for the general public, we conduct something called a star party. The third type of activity that we do is, we conduct something called as one-day workshops. The fourth type of activity that we do is, we partner with institutions like Indian Institute of Astrophysics.
0: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರಧಾನಿಯವರು ಕರೆ ನೀಡಿದರು. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದರು. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದರು. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆ ಪರಮಾಣು ಒಪ್ಪಂದ ಮಾಡಿಕೊಳ್ಳುವ ಹಂತಕ್ಕೆ ಅಮೆರಿಕ ತಲುಪಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇದೇ ವೇಳೆ ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮವು ಒಂದು ಆಯ್ಕೆಯಾಗಿ ಉಳಿಯುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಇರಾನ್ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದದಂತೆ ನೋಡಿಕೊಳ್ಳುವುದು ತಮ್ಮ ಆಡಳಿತದ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸುವುದಿಲ್ಲ ಅಥವಾ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂಬ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ ಸೂಚಿಸಿದೆ.

0: ಸಿದೆ. ಆದರೆ ಮತ್ತೊಂದು ಮೂಲದಿಂದ ಇರಾನ್ ಶಸ್ತಾಸ್ತ್ರ ಪಡೆಯುವ ಸಾಧ್ಯತೆಯ ಬಗ್ಗೆ ಟ್ರಂಪ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತ ಒಪ್ಪಂದಕ್ಕೆ ಅಮೆರಿಕ ಪ್ರಯತ್ನಿಸುತ್ತಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಚಿಂತನೆ ಮತ್ತು ಕಾರ್ಯದಲ್ಲಿನ ನಾವೀನ್ಯತೆ ಮಿಲಿಟರಿ ಸಾಮರ್ಥ್ಯಗಳ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿಡಿಎಸ್ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೇಳಿದ್ದಾರೆ. ದೇಶದ ನೂತನ ಸಿಡಿಎಸ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜನರಲ್ ಸುಬ್ರಹ್ಮಣಿ, ಸಶಸ್ತ ಪಡೆಗಳು, ಕೈಗಾರಿಕೆ, ಶೈಕ್ಷಣಿಕ, ನವೋದ್ಯಮಗಳು ಮತ್ತು ಸಂಶೋಧನಾ ಪರಿಸರ ವ್ಯವಸ್ಥೆಯ ನಡುವೆ ಹೆಚ್ಚಿನ ಸಹಯೋಗವು ಆಧುನೀಕರಣದ ಪ್ರಮುಖ ಚಾಲನಾಶಕ್ತಿಯಾಗಿದೆ ಎಂದು ಹೇಳಿದರು. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಇಂದು ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟದ ಹಿತಾಸಕ್ತಿ ಕಾಪಾಡುವಲ್ಲಿ ಭಾರತೀಯ ನೌಕಾಪಡೆಯು ಜಾಗರೂಕವಾಗಿದೆ. ಸವಾಲಿನ ಸಂಕೀರ್ಣ, ಅನಿರೀಕ್ಷಿತ ಮತ್ತು ಅನಿಶ್ಚಿತವಾಗಿರುವ ಪ್ರಾದೇಶಿಕ ಭದ್ರತಾ ವಾತಾವರಣದಲ್ಲಿ ಭಾರತೀಯ ನೌಕಾಪಡೆಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದ್ದಾರೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ, ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೆಯುಂಗ್ ಜೇ ಮತ್ತು ಕಿಮ್ ವೊನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಮಣಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಇದೇ 29ರಂದು ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಕೆಗಳ ಮೂಲಕ ಭಾರತ ಇದುವರೆಗಿನ ಅತಿ ಹೆಚ್ಚು ದಾಖಲೆ ನಿರ್ಮಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಒಂದೇ ದಿನದಲ್ಲಿ ದಾಖಲೆಯ 6 ಲಕ್ಷ ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಸುವುದರ ಮೂಲಕ ಗುಜರಾತ್ ಈ ಯಶಸ್ಸಿಗೆ ಪ್ರಮುಖ ಕೊಡುಗೆ ನೀಡಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಧಾರವಾಡದ ಕ್ಯಾರ್ಕೊಪ್ಪದ ಬಸಪ್ಪ ವೈ ಮುತ್ತಣ್ಣವರ್ ಮತ್ತು ಸಂಗಡಿಗರಿಂದ ಭಜನಾ ಪದ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡದ ಕ್ಯಾರ್ಕೊಪ್ಪದ ಬಸಪ್ಪ ವೈ ಮುತ್ತಣ್ಣವರ್ ಹಾಗೂ ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಆಕಾಶವಾಣಿ ಧಾರವಾಡ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ.
1: ನಡೆ ನುಡಿ
2: ನಡೆ ನುಡಿ
1: ನಡೆ ನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ, ಸಂದೇಶಗಳನ್ನು ಕಳುಹಿಸಿ, ವಾಟ್ಸಾಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸಾಪ್ ಸಂದೇಶವನ್ನು ಕಳಿಸಬೇಕಾ, ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142 ಮತ್ತೊಮ್ಮೆ 9483986142 ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ಜೂನ್ ಬಂದ ಕ್ಷಣ ಮನೆ ಮುಂದೆ ಮೈದಾನದಲ್ಲಿ ಆಟ ಆಡುತ್ತಿದ್ದಂತ ಮಕ್ಕಳೆಲ್ಲ ಹೋಗ್ತಾರೆ ವಾಪಸ್ ಸ್ಕೂಲ್ಗೆ. ಮತ್ತೊಂದು ಶೈಕ್ಷಣಿಕ ವರ್ಷ, ಮತ್ತಷ್ಟು ಕಲಿಯಲು ಒಂದು ಅವಕಾಶ. ಮೊದಲನೆಯದಾಗಿ ಶಾಲೆ

ಕಾಲೇಜಿಗೆ ಹೋಗಿ ಕಲಿಯುತ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಕಾಮನೆಗಳು. ನಿಮಗಿರೋ ಅವಕಾಶ ಅನೇಕರಿಗೆ ಸಿಗ್ತಾ ಇಲ್ಲ, ಇದು ಯಾವಾಗಲೂ ನಿಮ್ಮ ನೆನಪಿನಲ್ಲಿ ಇರಲಿ. ಹಾಗಾಗಿ ಜವಾಬ್ದಾರಿಯಿಂದ ಸಿಕ್ಕಿರೋ ಅವಕಾಶವನ್ನ ಉಪಯೋಗಿಸಿಕೊಳ್ಳಿ. ವಿದ್ಯಾಭ್ಯಾಸ ಬಹಳ ಮುಖ್ಯ, ಕತ್ತಲೆಯಿಂದ ಬೆಳಕಿಗೆ ನಡೆಸ್ತದೆ ಈ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಅಂದ ತಕ್ಷಣ ನನಗೆ ಜ್ಞಾಪಕ ಬರೋದು ಜ್ಞಾನ ಕಣ್ರಿ. ಯಾಕೆ ಗೊತ್ತಾ, ಈ ಜ್ಞಾನ ಬಹಳ ಶ್ರೇಷ್ಠ, ಒಬ್ಬರನ್ನ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತದೆ,

ಒಳ್ಳೆ ಅನುಭವಗಳನ್ನ ಪಡೆಯುವುದಕ್ಕೆ ಉಪಯೋಗಿಸ್ತೀರಾ ಅಂತ. ಒಂದು ಬಾರಿ ಒಬ್ಬ ರಾಜನ ಮುಂದೆ ಇಬ್ಬರು ಮಹಿಳೆಯರು ಬರ್ತಾರೆ. ದೊಡ್ಡ ಜಗಳ. ಏನಂದ್ರೆ ಇಬ್ಬರಿಗೂ ಒಬ್ಬೊಬ್ಬ ಮಗು ಇರ್ತದೆ. ಒಂದು ರಾತ್ರಿ ಮಲಗಿರುವಾಗ ಒಬ್ಬ ತಾಯಿ ಮಲಗಿರುವ ಗುಂಗಿನಲ್ಲಿ ತನ್ನ ಮಗುವಿನ ಮೇಲೆ ಉರುಳಿ ಮಗು ತೀರಿ ಹೋಗ್ತದೆ. ಇದನ್ನ ತಿಳಿದ ಆಕೆ ತನ್ನ ಜೀವ ಇಲ್ಲದಿರುವಂತ ಮಗುವನ್ನ ಜೀವಂತವಾಗಿರುವ ಇನ್ನೊಂದು ಮಗುವಿನೊಂದಿಗೆ ಬದಲಿಸಿ ಬಿಡ್ತಾಳೆ ಈ ತಾಯಿ, ಅದು ನಿದ್ದೆ ವೇಳೆಯಲ್ಲಿ. ಇದನ್ನ ತಿಳಿದ ಮತ್ತೊಂದು ತಾಯಿ ತನ್ನ ಮಗುವನ್ನ ಹಿಂತಿರುಗಿಸಲು ಕೇಳ್ತಾಳೆ, ಅಳ್ತಾಳೆ, ಗೋಗರಿತಾಳೆ. ಆ ಮಗು ತನ್ನದು, ಜೀವ ಇಲ್ಲದಿರುವುದು ನಿನ್ನದು ಎಂದು ಕ್ರೂರವಾಗಿ ಆ ಮತ್ತೊಂದು ತಾಯಿ ಹೇಳ್ಬಿಡ್ತಾಳೆ. ಇದನ್ನ ರಾಜನ ಬಳಿಗೆ ತೆಗೆದುಕೊಂಡು ಹೋಗ್ತಾರೆ. ನೀವಾಗಿದ್ರೆ ನಿಜಾನ ಹೇಗೆ ಕಂಡಿಡಿತಿದ್ರಿ, ಹೇಗೆ ನ್ಯಾಯವನ್ನ ದೊರಕಿಸಿಕೊಡ್ತಿದ್ರಿ? ರಾಜ ಏನ್ ಮಾಡ್ತಾನೆ ಗೊತ್ತಾ, ಸೈನಿಕರ ಬಳಿ ಒಂದು ಕತ್ತಿಯನ್ನು ತರಲು ಹೇಳಿ ಬದುಕಿರುವ ಮಗುವನ್ನ ಎರಡಾಗಿ ಕತ್ತರಿಸಿ ಒಂದೊಂದನ್ನು ಇಬ್ಬರಿಗೂ ಹಂಚಲು ಹೇಳ್ತಾನೆ. ಇದನ್ನ ಕೇಳಿದ ಕ್ಷಣ ಆ ಮಗುವನ್ನ ಕದ್ದ ತಾಯಿ ಇದಳಲ್ಲ, ಸಂತೋಷಪಟ್ಟು ಹಾಗೆ ಆಗಲಿ ಹಾಗೆ ಆಗಲಿ ಎಂದು ಜೋರಾಗಿ ದೃಢೀಕರಿಸ್ತಾಳೆ. ಇನ್ನೊಂದೆಡೆ ಇದನ್ನ ಕೇಳಿದೊಡನೆ ನಿಜವಾದ ತಾಯಿಗೆ ಹೃದಯ ಹೊಡೆದಂತಾಗಿ, ಬೇಡ ರಾಜ, ಮಗುವನ್ನ ಸಾಯಿಸಬೇಡ, ಆ ಮಗುವನ್ನ ಆಕೆಗೆ ಕೊಟ್ಟು ಬಿಡು, ಮಗುವಿಗೆ ಏನು ಹಾನಿ ಆಗಬಾರದು, ಆ ಮಗು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಬೆಳಿಬೇಕು ಎಂದು ಗೋಳಾಡಿ ಅಳುತ್ತಾ ಅಲ್ಲಿಂದ ಬರುವುದಕ್ಕೆ ಸಿದ್ಧಳಾಗ್ತಾಳೆ. ಇದನ್ನ ಕಂಡಂತಹ ಆ ರಾಜ, ಅಳುತ್ತಿರುವ ಈಕೆಯೇ ಆ ಮಗುವಿನ ನಿಜವಾದ ತಾಯಿ, ಈ ಮಗುವನ್ನ ಆ ತಾಯಿಗೆ ಕೊಟ್ಟು ಬಿಡಿ ಎಂದು ಹೇಳ್ತಾನೆ. ಈ ರೀತಿಯಾಗಿ ವಿಶ್ಲೇಷಿಸುವಂಥದ್ದು ಎಷ್ಟು ಕಷ್ಟ ಅಲ್ಲ. ನಾವು ಆ ಪರಿಸ್ಥಿತಿಯಲ್ಲಿದ್ದರೆ ಯಾವ ರೀತಿಯಲ್ಲಿ ನಿರ್ಧಾರವನ್ನ ಮಾಡ್ತಾ ಇದ್ವಿ? ಇದು ಜ್ಞಾನ. ಅಂದ್ರೆ ಯಾವ ಹೊತ್ತಿಗೂ ಇನ್ನೊಬ್ಬರಿಗೆ ಹಾನಿಯನ್ನ ಮಾಡುವುದಿಲ್ಲ ಈ ಜ್ಞಾನ. ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇರುವುದಿಲ್ಲ. ಈ ರೀತಿಯಾದ ಜ್ಞಾನವನ್ನ ಪಡೆಯುವುದು ಬಹಳ ಕಷ್ಟ. ಈ ದಿನಮಾನಗಳಲ್ಲಿ ಜ್ಞಾನವನ್ನ ಹೊಂದಿರುವಂಥವರು ಅದನ್ನ ಇನ್ನೊಬ್ಬರ ಜೀವಿತವನ್ನ ಬದುಕನ್ನ ಕಸಿದುಕೊಳ್ಳಲು, ಮೋಸ ಮಾಡಲು, ನೋವು ಉಂಟು ಮಾಡಲು ಬಳಸ್ತಾ ಇದ್ದಾರೆ. ತಮ್ಮದೇ ಆಗಿರುವಂತ ಸ್ವಲಾಭವನ್ನ ಪಡೆಯಲು ಬಳಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಹೇಗೆ ಈ ಮೇಲಿನಿಂದ ಬರುವ ಜ್ಞಾನವನ್ನ ಹೊಂದಲಿಕ್ಕೆ ಸಾಧ್ಯ? ಮೇಲಿನಿಂದ ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಸಾಮಾನ್ಯವಾಗಿ ನಮಗೆ ಮೇಲೆ ಇರುವಂತವುಗಳು ಗೌರವಯುತವಾಗಿ, ಪವಿತ್ರವಾಗಿ, ಶ್ರೇಷ್ಠತೆಯನ್ನ ಹೊಂದಿರುವುದಾಗಿ ಪರಿಗಣಿಸ್ತೇವೆ. ಈಗ ಈ ಧಾರ್ಮಿಕ ಸ್ಥಳಗಳನ್ನು ನೋಡಿ, ಬೆಟ್ಟದ ಮೇಲೆ ಇರ್ತದೆ ಅಂದ್ರೆ ಏನು ಒಳ್ಳೆಯದು ಮೇಲಿನಿಂದ ನಮಗೆ, ಅಂದ್ರೆ ಕೆಳಗಿರುವಂತ ನಮಗೆ ದೊರಕುತ್ತದೆ ಅನ್ನುವಂತಹ ಒಂದು ಆಲೋಚನೆ. ಒಳ್ಳೆಯದು ಮೇಲೆ ಮಾತ್ರವೇ ಇರಲಿಕ್ಕೆ ಸಾಧ್ಯ ಅಂತ, ಅದಕ್ಕೆ ಮೇಲಿನಿಂದ ಬರುವ ಜ್ಞಾನ ಅಂತ ಹೇಳಿದೆ. ಈಗಾಗಲೇ ಹೇಳಿದ ಹಾಗೆ ಅದರ ಗುಣಗಳನ್ನ ನೋಡಿ, ಅದು ಪರಿಶುದ್ಧವಾದದ್ದು, ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಹಾಗೂ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು, ಚಂಚಲತ್ವ ಕಪಟತೆ ತುಂಬಿಲ್ಲದೆ ಇರುವಂಥದ್ದು. ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಜ್ಞಾನ ನನ್ನದು, ನಿನ್ನದು, ನನ್ನ ಮಕ್ಕಳದು, ನಿಮ್ಮ ಮಕ್ಕಳದು ಆಗಿರಬೇಕು. ಸ್ವಲ್ಪ ಅವಲೋಕಿಸಿ, ಈ ರೀತಿಯಾದ ಜ್ಞಾನ ನಿಮ್ಮಲ್ಲಿ ಇದೆಯಾ? ಇದನ್ನ ನಿಮ್ಮ ಮಕ್ಕಳಿಗೂ ತಿಳಿಸ್ತಾ ಇದ್ದೀರಾ? ಅವಲೋಕಿಸಿ. ಏನ್ ಗೊತ್ತಾ, ಯಾವತ್ತಿಗೂ ಇನ್ನೊಬ್ಬರನ್ನ ಹಾನಿ ಮಾಡಬಾರ್ದು ಕಣ್ರಿ. ನಿಮ್ಮ ಬಳಿ ಇರುವ ಜ್ಞಾನದಿಂದ ಕಪಟತೆ ಚಂಚಲತ್ವ ಇಲ್ಲದಿರುವುದು ಅಂದೆ. ಈಗ ಒಂದು ಹೇಳಿ ಇನ್ ಸ್ವಲ್ಪ ಹೊತ್ತಿಗೆ ಇನ್ನೊಂದನ್ನ ಹೇಳುವಂಥದ್ದಲ್ಲ, ಇವರ ಹತ್ರ ಒಂದು ಹೇಳಿ ಇನ್ನೊಬ್ಬರ ಹತ್ರ ಇನ್ನೊಂದು ಹೇಳುವಂಥದ್ದಲ್ಲ. ಹೌದು ಅಂದರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇನ್ನು ಕೆಲವರು ಇರ್ತಾರೆ, ಅವ್ರು ಹೇಳಿದ್ದಕ್ಕೂ ಮಾಡೋದಕ್ಕೂ ಬಹಳ ವ್ಯತ್ಯಾಸ, ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಈ ತರ ಆದಾಗ ಹೇಗೆ ಮನುಷ್ಯನನ್ನ ನಂಬುವುದು? ನಮಗೆ ಸುತ್ತಮುತ್ತ ಅನೇಕ ಜನ ಗುರುತು ಪರಿಚಯ,
ಆದರೆ ಅವರ ಮಧ್ಯದಲ್ಲಿ

0: ನೈಜವಾದವರು ಯಾರು? ಹಿತವನ್ನು ಬಯಸುವಂಥವರು ಯಾರು? ಇದಕ್ಕೆ ನಮಗೆ ನಿಜವಾದ ಜ್ಞಾನ, ಅಂದರೆ ಮೇಲಿನಿಂದ ಬರುವಂಥ ಜ್ಞಾನದ ಅವಶ್ಯಕತೆ ಇದೆ. ನನ್ನ ನಿನ್ನ ನಿರ್ಧಾರಗಳಿಗೆ, ಒಳಿತಾದ ನಿರ್ಧಾರಗಳಿಗೆ, ದೈನಂದಿನ ಜೀವಿತದಲ್ಲಿ ಮಾಡುವಂಥ ಪ್ರತಿಯೊಂದು ನಿರ್ಧಾರಕ್ಕೆ ಈ ಮೇಲಿನಿಂದ ಬರುವಂಥ ಜ್ಞಾನದ ಅಗತ್ಯತೆ ಇದೆ. ಈ ಜ್ಞಾನ ಯಾವಾಗಲೂ ಶ್ರೇಷ್ಠವಾದ ಸಂಗತಿಗಳನ್ನು ಹೇಳುವಂಥವುಗಳಾಗಿರಬೇಕು. ಅವರ ಬಗ್ಗೆ ಇವರ ಬಗ್ಗೆ ಕೆಟ್ಟದನ್ನು ಮಾತಾಡೋದಲ್ಲ, ಯಥಾರ್ಥಕ್ಕಾಗಿ ಮಾತ್ರವೇ ಬಾಯನ್ನು ತೆಗೆಯುತ್ತೆ ಈ ನಿಜವಾದ ಜ್ಞಾನವನ್ನು ಹೊಂದಿರುವಂಥವರು. ತೂತು ಹೊಲೆ ಕೆಡಿಸುತ್ತೆ, ಮಾತು ಮನಸ್ಸನ್ನು ಕೆಡಿಸುತ್ತೆ, ಮನೆಯನ್ನು ಕೆಡಿಸುತ್ತೆ. ಆ ಮಾತು ಇನ್ನೊಬ್ಬರ ಹಿತಕ್ಕಾಗಿ ಅಲ್ಲದ ಹೊರತು ಹೊರಬರಬಾರ್ದು ಕಣ್ರಿ. ಇದು ನಿಜವಾದ ಜ್ಞಾನ, ಸತ್ಯವನ್ನೇ ಆಡುವಂಥದ್ದಾಗಿರ್ತದೆ. ದುಷ್ಟತನ ಮೇಲಿನಿಂದ ಬರುವಂಥ ಜ್ಞಾನಕ್ಕೆ ಅಸಹ್ಯವಾಗಿದೆ. ಎಷ್ಟು ಸುಳ್ಳ್ರಿ, ಬಾಯಿ ತೆಗೆದ್ರೆ ಆ ಸುಳ್ಳಲ್ಲೇ ಒಂದು ಅರಮನೆ ಕಟ್ಬಿಡ್ತಾರೆ, ಕುಟುಂಬಗಳನ್ನು ಹೃದಯಗಳನ್ನು ಒಡೆದು ಹಾಕ್ಬಿಡ್ತಾರೆ, ಮನಸ್ಸುಗಳಂತೂ ಚೂರು ಚೂರು ಆಗಿ ಹೋಗ್ಬಿಡ್ತದೆ. ಇನ್ನೊಂದೆಡೆ ಬಾಯಿ ತೆಗೆದ್ರೆ ಎಲ್ಲ ಭಾಷೆಗಳು ಸರಳವಾಗಿ ಸರಾಗವಾಗಿ ಹೊರಳಿ ಹೊರಳಿ ಹೊರಗಡೆ ಬರ್ತದೆ. ದುಷ್ಟತನಕ್ಕೆ ಈ ಮೇಲಿನಿಂದ ಬರುವಂಥ ಜ್ಞಾನದಲ್ಲಿ ಒಂದು ಚೂರಾದರೂ ಸ್ಥಳ ಇಲ್ಲ. ಅದರಲ್ಲಿ ಕರುಣೆ ಇರಬೇಕು, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ಈ ರೀತಿಯಾದಂಥ ಒಳ್ಳೆ ಫಲಗಳು ಇರಬೇಕು. ಏನು ಗೊತ್ತಾ, ಇದೆಲ್ಲನೂ ಅನೇಕರು ಹೇಳ್ತಾರೆ, ಅಯ್ಯೋ ಇದೆಲ್ಲ ಪ್ರಯೋಗಕ್ಕೆ ಬರೋದಿಲ್ಲ, ಇದೆಲ್ಲ ಹೊಂದ್ಕೊಂಡ್ಬಿಟ್ರೆ ಯಾರು ಈ ಥರ ಬದುಕ್ತಾರೆ, ಅದು ಈ ಕಾಲದಲ್ಲ, ಈ ಥರ ಯಾರು ಸಿಗೋದಿಲ್ಲ. ಇಲ್ಲ, ನೀವು ವಿಭಿನ್ನವಾಗಿ ಪ್ರಯತ್ನಿಸಲು ಸಿದ್ಧರಿದ್ದೀರಾ? ಯಾವತ್ತಿಗೂ ಕಪಟತೆ ವಕ್ರತೆ ಇರಬಾರ್ದು ಕಣ್ರಿ. ಆಲೋಚಿಸಿ, ಸ್ವಲ್ಪ ವಿಭಿನ್ನವಾಗಿ ಈ ಜ್ಞಾನವನ್ನು ನೋಡಿ. ನೋಡಿ, ಅನೇಕ ಬಾರಿ ನಾವು ನಮ್ಮ ಲಾಭಗಳಿಗೆ ಜ್ಞಾನವನ್ನು ಬಳಸ್ಕೊಂಡಿದ್ದೇವೆ. ಆ ಜ್ಞಾನವನ್ನು ಎಲ್ಲರ ಲಾಭಕ್ಕಾಗಿ ಬಳಸಲಿಕ್ಕೆ ಸಾಧ್ಯವಾ? ಚೆನ್ನಾಗಿ ಓದಿ ಜಾಸ್ತಿ ದುಡ್ಡನ್ನು ಸಂಪಾದಿಸುವುದು ಮಾತ್ರ ಜ್ಞಾನದ ಉದ್ದೇಶ ಅಲ್ಲ, ಒಂದು ಸುಂದರವಾದ ವೈಯಕ್ತಿಕ ಬದುಕನ್ನು ಕಟ್ಟಿಕೊಡಬೇಕು. ಆ ರೀತಿಯಾದಂಥ ಜ್ಞಾನ ನನ್ನಲ್ಲಿ ನಿಮ್ಮಲ್ಲಿ ಇರಬೇಕು. ಒಳ್ಳೆಯ ಕುಟುಂಬವನ್ನು ನಿರ್ಮಿಸುವಲ್ಲಿ, ಸುಂದರವಾದ ಸಮಾಜವನ್ನು ಎಣೆಯುವಲ್ಲಿ ಕಾರ್ಯರೂಪಕವಾಗಿರಬೇಕು ಈ ಜ್ಞಾನ. ಜೊತೆಗೆ ಈ ರೀತಿಯಾದಂಥ ಜ್ಞಾನ ಎಂದಿಗೂ ನಶಿಸಿ ಹೋಗೋದಿಲ್ಲ, ಇದು ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ನಾವು ಹೋದ ನಂತರವೂ ನಾವು ಮಾಡಿರುವಂಥ ಕಾರ್ಯಗಳ ಮೂಲಕ ಪ್ರತಿಬಿಂಬಿಸುವಂಥದ್ದಾಗಿರ್ತದೆ ಈ ಮೇಲಿನಿಂದ ಬರುವಂಥ ಜ್ಞಾನ. ಈ ತರಹದ ಜ್ಞಾನ ನಿಮ್ಮ ಮಕ್ಕಳು ಕಲಿಬೇಕು, ಅನುಭವಿಸಬೇಕು ಅನ್ನುವಂಥದ್ದು ನನ್ನ ಆಸೆ. ಎಲ್ಲವನ್ನು ಸಂಪಾದಿಸಿಕೊಳ್ಳುವಲ್ಲಿ ಓಡ್ತಾ ಇರುವ ಈ ಸಮಾಜದಲ್ಲಿ ನಿಂತು ಏನಾದರೂ ಕೊಡಲಿಕ್ಕೆ ಸಾಧ್ಯವಾ? ಮೇಲಿನಿಂದ ಬರುವಂಥ ಜ್ಞಾನ ಇದನ್ನು ಹೇಳಿಕೊಡ್ತದೆ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದನ್ನು ಟ್ರೈ ಮಾಡಿ, ಅದಕ್ಕೋಸ್ಕರ ಪ್ರಯಾಸ ಪಡಿ. ಯಾಕೆಂದರೆ ಈ ಒಂದು ವಿಭಿನ್ನವಾಗಿರುವಂಥದ್ದನ್ನು ಪ್ರಯತ್ನಿಸದೆ ಹೋದರೆ ಎಲ್ಲೋ ಒಂದೆಡೆ ತುಂಬ ವರ್ಷಗಳಾದ ನಂತರ ಅಯ್ಯೋ ಪ್ರಯತ್ನಿಸಬಹುದಾಗಿತ್ತಾ ಅನ್ನುವಂತಹ ಕೊರಗು ನಿಮ್ಮಲ್ಲಿ ಇರಬಾರ್ದು. ಅದಕ್ಕೆ ನೋಡಿ, ಕಡೇ ಬಾರಿ ನಿಮ್ಗೆ ಹೇಳ್ತಾ ಇದ್ದಾನೆ, ಮೇಲಿನಿಂದ ಬರುವ ಜ್ಞಾನ ಪರಿಶುದ್ಧವಾದದ್ದು, ಸಮಾಧಾನಕರವಾದದ್ದು, ವಿನಯ ಉಳ್ಳದ್ದು, ಕರುಣೆ ಹಾಗೂ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು, ಕಪಟ ಹಾಗೂ ಚಂಚಲತ್ವ ಇಲ್ಲದೆ ಇರುವಂಥದ್ದು. ಈ ಜ್ಞಾನ ನಿಮ್ಮದಾಗಿರಲಿ, ನಿಮ್ಮ ಮಕ್ಕಳಿಗೂ ದೊರಕಲಿ. ಅದನ್ನು ಸಂಪಾದಿಸಿಕೊಳ್ಳುವಲ್ಲಿ ಪಡೆಯುವಲ್ಲಿ ಪ್ರಯತ್ನಗಳು ಹೆಚ್ಚೆಚ್ಚಾಗಿರಲಿ. ನಮಸ್ಕಾರ.
1: ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂಥ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಇದುವರೆಗೆ ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಯುಗಳ ಸ್ವರಗಳಲ್ಲಿ ಕೇಳಿ ಕರ್ಣ ಚಿತ್ರದ ಗೀತೆ.

0: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
2: ವಿಜಯ ಪ್ರಕಾಶ್ ಅವರ ಸ್ವರದಲ್ಲಿ ಕೇಳಿ ಕಿರಿಕ್ ಪಾರ್ಟಿ ಚಿತ್ರದ ಗೀತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಭಾರತೀಯರಿಗೆ ಖಗೋಳ ವಿಜ್ಞಾನದ ಬಗ್ಗೆ ಸದಾ ವಿಶೇಷ ಆಕರ್ಷಣೆಯಿದ್ದು ಇಂದು ಕೂಡ ಜನಪ್ರಿಯತೆ ಗಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಪಂಚಾಂಗವಿರಲಿ ಅಥವಾ ಹಬ್ಬ ಹರಿದಿನವಿರಲಿ, ಇವುಗಳ ಎಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ಪ್ರತಿ ಪೀಳಿಗೆಯಲ್ಲಿ ಖಗೋಳಶಾಸ್ತ್ರ ಕುತೂಹಲ ಹುಟ್ಟುಹಾಕಿದೆ. ಯುವಜನರಲ್ಲಿ ಇದರ ಬಗ್ಗೆ ಉತ್ಸಾಹ ಕಂಡುಬರುತ್ತಿದ್ದು ಖಗೋಳ ವಿಜ್ಞಾನ ಕ್ಲಬ್ಗಳು ಜನಪ್ರಿಯವಾಗುತ್ತಿವೆ ಎಂದು ಇಂದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮನದಾಳದ ಮಾತಿನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸುತ್ತಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ನಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಸ್ಥಾಪಿಸಿದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿಯವರು, ಈ ಕ್ರೀಡಾಪಟುಗಳ ಶ್ರಮ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ಬೇಸಿಗೆಯನ್ನು ಎದುರಿಸಲು ನೀರು, ಮಜ್ಜಿಗೆ ಸೇರಿದಂತೆ ದೇಶೀಯ ಪಾನೀಯಗಳನ್ನು ಸೇವಿಸಬೇಕು ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಎಂದು ಪ್ರಧಾನಿಯವರು ಕರೆ ನೀಡಿದ್ದಾರೆ. ಮಾವು ಕೃಷಿಕರು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ವಿಶೇಷ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ದೇಶಾದ್ಯಂತ ಇರುವ ಪ್ರಾದೇಶಿಕ ಮಾವಿನ ತಳಿಗಳ ವಿಶೇಷತೆಗಳನ್ನು ವಿವರಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದಿನ ಮನ್ ಕಿ ಬಾತ್ನಲ್ಲಿ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ಮಾಡಿರುವ ಪ್ರಸ್ತಾಪದ ಕುರಿತಂತೆ ಸಂಸ್ಥೆಯ ಟ್ರಸ್ಟಿ ಕೀರ್ತಿ ಕಿರಣ್ ತಮ್ಮ ಪ್ರತಿಕ್ರಿಯೆಯನ್ನು ಈ ರೀತಿ ನೀಡಿದ್ದಾರೆ.
1: ನಮಸ್ತೆ, ನಾನು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಕೀರ್ತಿ ಕಿರಣ್. ನಮ್ಮ ಸಂಸ್ಥೆ ಆಕಾಶ ವೀಕ್ಷಣೆ ಕಾರ್ಯಕ್ರಮಗಳನ್ನ ಎಷ್ಟೊಂದು ಹಳ್ಳಿಗಳಲ್ಲಿ ನಡೆಸಿಕೊಳ್ತಾ ಬಂದಿದೆ. ನಾವು 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಇಲ್ಲಿವರೆಗೆ ನಡೆಸಿದ್ದೀವಿ. ಹಾಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆಸ್ಟ್ರೋನಮಿಯ ಕಾರ್ಯಾಗಾರಗಳನ್ನ ನಡೆಸ್ತೇವೆ. ಇದರಲ್ಲಿ ಆಕಾಶ ನೋಡೋದು ಹೇಗೆ,

0: ಚಿತ್ರಗಳನ್ನ ತೆಗೆಯೋದು ಹೇಗೆ, ಚಿತ್ರ ತೆಗೆದ ಮೇಲಿಂದ ಅದನ್ನ ಅನಲೈಸ್ ಮಾಡೋದು ಹೇಗೆ, ಇದೆಲ್ಲವನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ. ಇದಲ್ಲದೆ ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕತ್ತಲೆ ಇರುವಂತಹ ಜಾಗಗಳಿವೆ, ಅಂದ್ರೆ ಲೈಟ್ ಪೊಲ್ಯೂಷನ್ ಇಲ್ಲದೆ ಇರುವಂತಹ ಜಾಗಗಳಿವೆ, ಇದನ್ನೆಲ್ಲವನ್ನು ಹುಡುಕಿ ಅಲ್ಲಿ ಸ್ಟಾರ್ ಪಾರ್ಟಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ. ಇದರಲ್ಲಿ ಆಕಾಶ ವೀಕ್ಷಣೆ ಹವ್ಯಾಸಿಗಳಿಗೆ ಲಭ್ಯ ಇರುತ್ತೆ. ಮೋದಿ ಅವರು ನಮ್ಮ 20 ವರ್ಷಗಳ ಈ ಪ್ರಯತ್ನವನ್ನ ಗುರುತಿಸಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಸಂಸ್ಥೆಗೆ ಇದೊಂದು ತುಂಬಾ ದೊಡ್ಡ ಸ್ಫೂರ್ತಿ. ನಾವು ಹೀಗೆ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನ ನಡೆಸಿ ಇದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಇದು ನಮಗೆ ತುಂಬಾ ಪ್ರೇರೇಪಣೆ ಕೊಡ್ತಾ ಇದೆ. ಮೋದಿ ಅವರಿಗೆ ಧನ್ಯವಾದಗಳು.
1: ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಗಳು ನೀಡುತ್ತಿರುವ ಕೊಡುಗೆ ಮಹತ್ತರವಾದುದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಧರ್ಮಸ್ಥಳದಲ್ಲಿ ಇಂದು ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ವಿ ಹೆಗ್ಗಡೆಯವರ ದೂರದೃಷ್ಟಿ ಹಾಗೂ ನೇತೃತ್ವದಲ್ಲಿ ಪ್ರಾರಂಭಿಸಿದ ಗ್ರಾಮಾಭಿವೃದ್ಧಿ ಯೋಜನೆ, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ರುಡ್ಸೆಟ್ ಮೊದಲಾದ ಯೋಜನೆಗಳು ನಿರುದ್ಯೋಗ ನಿವಾರಣೆಯೊಂದಿಗೆ ರಾಷ್ಟದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ

0: ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಧರ್ಮಸ್ಥಳದಲ್ಲಿ ಇಂದು ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ವಿ ಹೆಗ್ಗಡೆಯವರ ದೂರದೃಷ್ಟಿ ಹಾಗೂ ನೇತೃತ್ವದಲ್ಲಿ ಪ್ರಾರಂಭಿಸಿದ ಗ್ರಾಮಾಭಿವೃದ್ಧಿ ಯೋಜನೆ, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ರುಡ್ಸೆಟ್ ಮೊದಲಾದ ಯೋಜನೆಗಳು ನಿರುದ್ಯೋಗ ನಿವಾರಣೆಯೊಂದಿಗೆ ರಾಷ್ಟದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಧರ್ಮದ ನೆಲೆಯಲ್ಲಿ ಸೇವಾ ಮನೋಭಾವದೊಂದಿಗೆ ಸಿರಿಯ ಮೂಲಕ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಸುವುದು ಸ್ತುತ್ಯಾರ್ಹವಾಗಿದೆ. ಸರ್ವಧರ್ಮೀಯರನ್ನು, ಎಲ್ಲಾ ಜಾತಿಯವರನ್ನು ಸಮಾನತೆ ಮತ್ತು ಗೌರವ ಭಾವದಿಂದ ಪರಿಗಣಿಸಿ ಸಾಮಾಜಿಕ ಸಾಮರಸ್ಯದೊಂದಿಗೆ ಅವರು ಮಾಡುತ್ತಿರುವ ಸೇವೆ ಆದರ್ಶ ಹಾಗೂ ಅನುಕರಣೀಯವಾಗಿದೆ ಎಂದು ಉಪರಾಷ್ಟಪತಿ ಹೇಳಿದರು. ಧರ್ಮ ಮತ್ತು ಪರಂಪರೆಯ ರಕ್ಷಣೆಯೊಂದಿಗೆ ಅನ್ನದಾನ, ವಿದ್ಯಾದಾನ, ಔಷಧಿದಾನ, ಅಭಯದಾನ ಮೊದಲಾದ ಮಾನವೀಯ ಸೇವೆಗಳನ್ನು ಮಾಡುವುದರ ಜೊತೆಗೆ ಸ್ವಚ್ಛತೆ ಕಾಪಾಡುವುದು ಹಾಗೂ ವೈಜ್ಞಾನಿಕವಾದ ಪಾರದರ್ಶಕ ಆಡಳಿತ ವೈಖರಿ ಮಾದರಿಯಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಾ ಡಿ ವೀರೇಂದ್ರ ಹೆಗ್ಗಡೆ, ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕದಲ್ಲಿ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರುತ್ತದೆ. ಹತ್ತಿ ಬೆಳೆಗಾರರ ಹಾಗೂ ಹತ್ತಿ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಈ ಉಪಕ್ರಮದಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಬೆಂಬಲ ನೀಡುವುದರೊಂದಿಗೆ ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧಿಸಿ ಮೀನುಗಾರಿಕಾ ಇಲಾಖೆ ಆದೇಶಿಸಿದೆ. ಕರಾವಳಿಯಲ್ಲಿ ಯಾಂತ್ರೀಕೃತ ದೋಣಿಗಳಲ್ಲಿ ಮತ್ತು 10 HP ಅಶ್ವಶಕ್ತಿಗಿಂತ ಅಧಿಕ ಸಾಮರ್ಥ್ಯದ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರ ಅಳವಡಿಸಿರುವ ಮೀನುಗಾರಿಕೆ ದೋಣಿಗಳಲ್ಲಿ ಯಾವುದೇ ಬಲೆಗಳನ್ನು, ಸಾಧನಗಳನ್ನು ಉಪಯೋಗಿಸಿ ಕೈಗೊಳ್ಳುವ ಮೀನುಗಾರಿಕೆ ಚಟುವಟಿಕೆಗಳಿಗೆ ಒಟ್ಟು 61 ದಿನಗಳ ನಿಷೇಧ ಹೇರಲಾಗಿದೆ. ಈ ನಿಷೇಧಿತ ಅವಧಿಯಲ್ಲಿ ದೋಣಿಗಳನ್ನು ಸಾಗಿಸುವ ಉದ್ದೇಶಕ್ಕಾಗಿ 10 HP ಅಶ್ವಶಕ್ತಿಯವರೆಗಿನ ಸಾಮರ್ಥ್ಯದ ಮೋಟಾರೀಕೃತ ದೋಣಿ ಮತ್ತು ಸಾಂಪ್ರದಾಯಿಕ ನಾಡದೋಣಿಗಳು ಸುರಕ್ಷತಾ ಕ್ರಮಗಳೊಂದಿಗೆ ಮೀನುಗಾರಿಕೆ ನಡೆಸಲು ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲ ಯಾಂತ್ರೀಕೃತ ದೋಣಿಗಳ ಮಾಲೀಕರು ಕಡ್ಡಾಯವಾಗಿ ಆದೇಶ ಪಾಲಿಸುವಂತೆ ಹಾಗೂ ಸೂಚನೆಗಳನ್ನು ಉಲ್ಲಂಘಿಸಿದಲ್ಲಿ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಸರ್ಕಾರದಿಂದ ನೀಡುವ ಮಾರಾಟ ಕರರಹಿತ ಡೀಸೆಲ್ ಹಾಗೂ ಯಾವುದೇ ಸಹಾಯ ಸೌಲಭ್ಯಗಳನ್ನು ರದ್ದುಗೊಳಿಸಲಾಗುವುದು ಎಂದು ಮೀನುಗಾರಿಕೆ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ವಿಶ್ವ ಯೋಗ ದಿನದಂದು ವಿವಿಧೆಡೆ 120,000 ಜನ ಏಕಕಾಲಕ್ಕೆ ಯೋಗಾಭ್ಯಾಸ ಮಾಡುವ ಮಹಾಸಂಕಲ್ಪದೊಂದಿಗೆ ಇಂದು ಸಾಮೂಹಿಕ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ಫೆಡರೇಷನ್ ಆಫ್ ಮೈಸೂರು ವತಿಯಿಂದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಮಹಾಸಂಕಲ್ಪ ದಿವಸ್ ಕಾರ್ಯಕ್ರಮದಲ್ಲಿ 100 ಜನರು ಯೋಗ ಅಭ್ಯಾಸ ಮಾಡಿದರು. ಆಯುಷ್ ಸಚಿವಾಲಯದ ಸಾಮಾನ್ಯ ಯೋಗ ಶಿಷ್ಟಾಚಾರದ ಪ್ರಕಾರ 45 ನಿಮಿಷಗಳ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ದಿನ ಯಶಸ್ಸಿಗೆ ಸಂಕಲ್ಪದ ಪ್ರಮಾಣವಚನ ಸ್ವೀಕರಿಸಲಾಯಿತು. ಇದಕ್ಕೂ ಮುನ್ನ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪತಂಜಲಿ ಗುರುಗಳ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಯೋಗ ದಿನ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷ 120 ಜಾಗಗಳಲ್ಲಿ 120,000 ಜನರನ್ನು ಸೇರಿಸಿ ದಾಖಲೆ ಮಾಡಲು ಹೊರಟಿರುವುದು ಸಂತೋಷ ಎಂದರು. ಮೈಸೂರಿನ ಯೋಗ ಪರಂಪರೆಗೆ ಮುಮ್ಮಡಿ ಕೃಷ್ಣರಾಜ ಕಾಲಕ್ಕಿಂತಲೂ ಪ್ರಾಚೀನವಾದ ಇತಿಹಾಸವಿದೆ ಎಂದು ಮಾಹಿತಿ ನೀಡಿದರು. ಕಾವೇರಿ ನದಿಯ ಪ್ರವಾಹದಿಂದ ಪದೇ ಪದೇ ಹಾನಿಗೊಳಗಾಗುತ್ತಿದ್ದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ದ್ವೀಪಗಳ ರಕ್ಷಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಕ್ರಮ ಕೈಗೊಂಡಿದೆ. ಈ ದ್ವೀಪಗಳಲ್ಲಿ ಗಿಯೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ದ್ವೀಪಗಳು ಹಾನಿಯಾಗುವುದನ್ನು ತಡೆಗಟ್ಟಿದಂತಾಗಲಿದೆ. ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿ ಹೊರ ಹರಿವಿನ ಪ್ರಮಾಣ ಹೆಚ್ಚಾದಾಗ ಜಲಾಶಯದಿಂದ ಕಾವೇರಿ ನದಿಗೆ 1-2 ಲಕ್ಷ ಕ್ಯೂಸೆಕ್ ನೀರು ಹೊರಬಿಟ್ಟಾಗ ರಂಗನ

ಬುಡಕಟ್ಟಿನಲ್ಲಿರುವ ದ್ವೀಪಗಳು ಹಾನಿಯಾಗುತ್ತಿದ್ದವು. ಈ ನಿಟ್ಟನಲ್ಲಿ ಹೆದ್ದಾರಿ ಪ್ರಾಧಿಕಾರ ಹಾಗೂ ಮೈಸೂರು ವನ್ಯಜೀವಿ ವಲಯವು ಗೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ದಿಗೆ ಮುಂದಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಿಂದ ಬೂದಿಕೋಟೆ ಮಾಲೂರು ಮಾರ್ಗವಾಗಿ ಸಂಚರಿಸಲು ನಿರ್ಮಿಸುತ್ತಿರುವ ರೈಲ್ವೆ ಮೇಲ್ಸೇತುವೆಯನ್ನು ಜುಲೈ 20ರೊಳಗೆ ಲೋಕಾರ್ಪಣೆ ಮಾಡುವುದಾಗಿ ಸಂಸದ ಮಲ್ಲೇಶ್ ಬಾಬು ತಿಳಿಸಿದ್ದಾರೆ. ಬೂದಿಕೋಟೆ ವೃತ್ತದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸುತ್ತಿರುವ ರೈಲ್ವೆ ಕಾಮಗಾರಿ ಪರಿಶೀಲಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಧಾರವಾಡ.
1: ಹೊಸ ಚಿತ್ರಗೀತೆಗಳು ಹರಿಹರನ್ ಮತ್ತು ಚಿತ್ರ ಅವರ ಸ್ವರದಲ್ಲಿ ಕೇಳಿ ಕಾಮಣ್ಣನ ಮಕ್ಕಳು ಚಿತ್ರದ ಗೀತೆ.

ಇದುವರೆಗೆ ಹೊಸ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 3:30. ನಮ್ಮ ನಿಲಯದ ಮಧ್ಯಾಹ್ನದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಯೊಂದಿಗೆ ತರಂಗಾಂತರ 392.16 meters ಅಥವಾ 765 kHz ಕೇಳಬಹುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
5: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
4: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
0: ಕಾರ್ಯಕ್ರಮದ ಆರಂಭದಲ್ಲಿ ಮಂಗಲಿ ಅವರು ಹಾಡಿರುವ ಕಾಟೇರ ಚಿತ್ರದ ಗೀತೆ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ

0: ಅಲ್ವಾ. ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
4: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮ್ಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
5: ಕರಟಕ ದಮನಕ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರುತಿ ಪ್ರಹ್ಲಾದ್ ಹಾಗೂ ಮಲ್ಲು ನಿಪ್ನಾಳ್. ಕರಟಕ ದಮನಕ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರುತಿ ಪ್ರಹ್ಲಾದ್ ಹಾಗೂ ಮಲ್ಲು ನಿಪ್ನಾಳ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಂಥೋನಿ ದಾಸನ್ ಹಾಗೂ ಸಂಗಡಿಗರು ಹಾಡಿರುವ ಎಕ್ಕ ಚಿತ್ರದ ಗೀತೆ.
4: ಕಂಗ್ರಾಜ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
3: ಬಾವ ಬಾಮೈದ ಚಿತ್ರದ ಗೀತೆ ಹಾಡಿದ್ದಾರೆ ರಾಧಿಕಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: शुद्धता से भरा निर्मा शुद्ध नमक।
1: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಇವುಗಳ ಸ್ವರದಲ್ಲಿರುವ ಬಚ್ಚನ್ ಚಿತ್ರದ ಗೀತೆ.

0: ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಾ ಸರಾಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರಾಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
2: ಮೂರು ಕಾಲೇಜ್ನಲ್ಲಿ
3: ಚಿಂತಿಸಬೇಡಿ,
2: ಫೀಸ್ ನೋಡು.
4: ಏನ್ ಸಮಾಚಾರ?
5: ಏನಾಯ್ತು?
3: ಫೀಸ್ ನ ಟೆನ್ಷನ್,
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
9: ಸ್ಮರಣೆ ಸಾಲದೆ ಆನಂದ ತೀರ್ಥರ.
8: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.

0: ಶ್ರೋತೃ ಬಾಂಧವರಿ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414, 2443414, 2443416, ಎಸ್ಟಿಡಿ ಕೋಡ್ 0836.

ಆಕಾಶವಾಣಿ ಧಾರವಾಡ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಆರ್ ಅಗಡಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡದ ಕ್ಯಾರ್ಕೊಪ್ಪದ ಬಸಪ್ಪ ವಾಯ್ ಮುತ್ತಣ್ಣವರ್ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳುವಿರಿ. 7:45 ಸ್ತ್ರೀ ಸಂವೇದನೆ, ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ. 8:00 ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. 9:15 ಪ್ರಾಯೋಜಿತ ಕಾರ್ಯಕ್ರಮ ನಯನ ದೀಪ, ವಿಷಯ ARMD ಮತ್ತು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್, ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ರಕ್ಷಾ ಪಾಲಿದ್. ಕಾರ್ಯಕ್ರಮ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಧಾರವಾಡ. 9:30 ಮಾನ್ಯ ಉಪರಾಷ್ಟ್ರಪತಿಗಳ ಕರ್ನಾಟಕ ಭೇಟಿಯ ಕುರಿತು ಬಾನುಲಿ ವರದಿ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಛಾಯಾ ಗೀತ್. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದಿಲ್ಲಿ ಕೇಂದ್ರದಿಂದ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ.
1: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
2: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ,
1: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
0: ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಎ ಸನದಿ ಶಿಂದೊಳ್ಳಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಸರಣಿ, ಪರಿಕಲ್ಪನೆ CU ಬೆಳ್ಳಕ್ಕಿ, ಪ್ರಸ್ತುತಿ ಮಾಯಾರಾಮನ್. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. 7:50 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಚೇತಾ ವಾಸುದೇವ್ ಅವರಿಂದ ಗಾಯನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ, ಮತ್ತೊಂದು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. 9:05 ವೆಂಕಟೇಶ್ ಆಲ್ಕೋಡ್ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ನಂದನ ಕನ್ನಡ ಚಿತ್ರಗೀತೆಗಳು. 10:30 ಜಾಯಿ ಜೂಯಿ, ಮಾರುತಿ ಡಿ ನಾಯಕ್ ಅವರಿಂದ ಸ್ವರಚಿತ ಕವಿತಾ ವಾಚನ, ನಂತರ ಹಾಡುಗಳು. 11:00 ರಸಮಂಜರಿ, 11:30 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ,

ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:51 ಕೃಷಿ ರಂಗ, ಸಾವಯವ ಕೃಷಿಯ ಅನುಭವಗಳ ಕುರಿತು ಶಿಗ್ಗಾಂವ ತಾಲೂಕು ಕಂಕಣವಾಡ ಗ್ರಾಮದ ವೀರನಗೌಡ ಚಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್.

0: ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಂದ ಗಾಯನ. 12:05 ವನಿತಾ ವಿಹಾರ. ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯ ವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಕುರಿತು ಮೈಸೂರಿನ ಮಣಿಪಾಲ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಬೇದ್ರೆ ಮಂಜುನಾಥ್. ಒಂದು ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಕುರಿತು ಮಾಹಿತಿ ಡಾಕ್ಟರ್ ಜೆಎಂ ಚಂದುನವರ್ ಅವರಿಂದ. 1:20 ಜನಪದ ಸಂಗೀತ ಕಾರ್ಯಕ್ರಮ. ಮಳಲಿಯ ನಿಂಗಪ್ಪ ಪಾಂಡಪ್ಪ ಬಡಿಗೇರ ಮತ್ತು ಸಂಗಡಿಗರಿಂದ ಕರಡಿ ಮಜಲು. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ನ ಸಿಇಒ ಮತ್ತು ಪ್ರಧಾನ ಸಂಶೋಧಕರಾದ ಡಾಕ್ಟರ್ ಎಸ್ಎಸ್ ಡೊಳ್ಳಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ್. ವಿಷಯ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳಿಗೆ ಪ್ರೋತ್ಸಾಹ ಯೋಜನೆಗಳು. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 7:45 ಕಥಾ ಕಲರವ. ಗಾಳಿ ಮತ್ತು ಸೂರ್ಯ ಕಥೆ ಪ್ರಸ್ತುತಿ ಜಿ ಸುರೇಖ ಸುರೇಶ್. 8:00 ಉರ್ದು ಕಾರ್ಯಕ್ರಮ. 8:30 ಪುಷ್ಪಹಾರ್. 9:15 ನಿಸರ್ಗಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಕಮಲಾಬಾಯಿ ಕಂಗ್ಲೀಷ್ ಪುರಾಣ, ರಚನೆ ಗಿರೀಶ್ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 10:00 ಕೀರ್ತನ. 10:30 ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414, 2443414, 2443416, ಎಸ್ಟಿಡಿ ಕೋಡ್ 0836.
0: ಆಕಾಶವಾಣಿ ಧಾರವಾಡ. ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
3: ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಲಲಿತ್ ಮೋಹನ ತಿವಾರಿ.
4: ಆದೌ ಮುಖ್ಯವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಭಾರತ ಶಾಸನಂ ರಾಷ್ಟ್ರಸ್ಯ ಅಮೂಲ್ಯ ರಿಕ್ತಾನಾಂ ಸಂರಕ್ಷಣಾರ್ಥಂ ನಿರಂತರಂ ಪ್ರಯತತೆ. ಸದ್ಯ ಏವ ನೀದರ್ಲ್ಯಾಂಡ್ ದೇಶಸ್ಯ ಯಾತ್ರಾವಧೌ ಚೋಲ ಕಾಲೀನ ತಾಮ್ರಪಟ್ಟಿಕಾನಾಂ ಭಾರತಾಯ ಪ್ರತ್ಯರ್ಪಣಮಪಿ ಪ್ರಧಾನಮಂತ್ರಿಣಾ ಉಲ್ಲೇಖಿತಂ. ಆಕಾಶವಾಣ್ಯಾಃ ಮನ್ ಕಿ ಬಾತ್ ಕಾರ್ಯಕ್ರಮೆ ಪ್ರಧಾನಮಂತ್ರಿ ಆತಪಾತ್ ಆತ್ಮಾನಂ ಸಂರಕ್ಷಿತುಂ ಪಾರಂಪರಿಕ ಪೇಯ ಪದಾರ್ಥಾನಾಂ ಸೇವನಾಯ

0: ಮರಗಳು ಹೂ ಬಿಟ್ರೆ ಅಥವಾ ಬೇವಿನ ಮರಗಳು ಚಿಗುರಲು ಪ್ರಾರಂಭಿಸಿದ್ರೆ ಸಾಕು, ಸುತ್ತಮುತ್ತಲಿನ ಸರಿಸುಮಾರು ಎಲ್ಲಾ ಮಾವಿನ ಮರಗಳು ಹೂ ತಳೆದಿರುತ್ತವೆ ಅಥವಾ ಬೇವಿನ ಮರಗಳು ಚಿಗುರಿರುತ್ತವೆ. ಇದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಮುಖ್ಯವಾಗಿ ತಾಪಮಾನ, ಮಳೆಯ ಪ್ರಮಾಣ, ಎಲ್ಲರಿಗೂ ಗೊತ್ತಿರುವಂತೆ ಋತುಮಾನ. ಆದ್ರೆ ಇಲ್ಲಿ ನಾವು ಒಂದೊಂದೇ ಪ್ರಭೇದವನ್ನ ಬೇರೆಯಾಗಿ ನೋಡಲು ಸಾಧ್ಯವಿಲ್ಲವಲ್ವೇ? ಇಲ್ಲಿ ಅನೇಕ ಬಿಂದುಗಳು ಸೇರಿತಾನೆ ಸಿಂಧುವಾಗಲು ಸಾಧ್ಯ. ಎಲ್ಲಾ ಪ್ರಭೇದಗಳು ಜೈವಿಕ ಅಜೈವಿಕ ಸಂಗತಿಗಳು ಸೇರಿ ಒಂದು ಪರಿಸರ ವ್ಯವಸ್ಥೆಯಾಗಿರುತ್ತೆ. ಹಾಗಾಗಿ ಭೌತಿಕವಾಗಿ ನೂರಾರು ಮಾರು ದೂರವಿದ್ರೂ ಒಂದು ಮರ ಮತ್ತೊಂದರೊಂದಿಗೆ ಮಾತಾಡ್ತಾ ಇರುತ್ತೆ. ಯಾವುದೇ ಫೋನ್ ಇಲ್ಲದೆ, ಇಮೇಲ್ ಇಲ್ಲದೆ, ತನ್ನ ವೈರ್ಲೆಸ್ ತಂತ್ರಜ್ಞಾನದ ಮುಖಾಂತರ, ಅಂದ್ರೆ ರಾಸಾಯನಿಕ ಸಂದೇಶಗಳ ಮೂಲಕ. ಸಂದರ್ಭಕ್ಕೆ ತಕ್ಕ ಹಾಗೆ ಸಸ್ಯಗಳು, ಕೀಟಗಳು, ಸೂಕ್ಷ್ಮಾಣುಜೀವಿಗಳು, ಅಷ್ಟೇ ಏಕೆ, ನಾವು ಕೂಡ ರಾಸಾಯನಿಕಗಳ ಮೂಲಕ ಸಂದೇಶಗಳನ್ನು ರವಾನಿಸುತ್ತೇವೆ. ಇದನ್ನ ಅನೇಕ ಸಂಶೋಧನೆಗಳು ದೃಢಪಡಿಸಿವೆ. ತನ್ನ ಹೂವಲ್ಲಿನ ಪರಾಗ ತನ್ನದೇ ಪ್ರಭೇದದ ಮತ್ತೊಂದು ಸಸ್ಯದ ಹೂವನ್ನ ತಲುಪೋಕೆ ಅಂಚೆಯಣ್ಣನ ಹಾಗೆ ಸಹಾಯ ಮಾಡೋ ಪರಾಗಸ್ಪರ್ಶಕ ಜೇನುನೊಣಕ್ಕೋ ಪುಟಾಣಿ ಸೂರಕ್ಕಿಗೋ ರಾಸಾಯನಿಕಗಳನ್ನೊಳಗೊಂಡ ಪರಿಮಳದ ಮೂಲಕವೇ ತಾನೇ ಸಸ್ಯವೊಂದು ಆಹ್ವಾನಿಸುತ್ತೆ. ಅಥವಾ ದುರ್ವಾಸನೆಯನ್ನ ಸೂಸುವ ರಾಸಾಯನಿಕಗಳನ್ನ ಹೊರಹಾಕಿ ತನ್ನನ್ನು ತಾನು ಬೇಟೆಯಾಡೋ ಪ್ರಾಣಿಗಳಿಂದ ಕಾಪಾಡಿಕೊಳ್ಳೋಕೆ ಸಸ್ಯಗಳು ಪ್ರಾಣಿಗಳು ಪ್ರಯತ್ನ ಪಡುತ್ತವೆ. ಇಂತಹ ಉದಾಹರಣೆಯ ಪಟ್ಟಿ ದೊಡ್ಡದೇ ಇದೆ. ಇಲ್ಲಿ ರಾಸಾಯನಿಕ ಅಂಶಗಳ ಜೊತೆ ಭೌತಿಕ ಯಾಂತ್ರಿಕ ಅಂಶಗಳು ಮುಖ್ಯವಾಗುತ್ತವೆ ಅನ್ನೋದನ್ನ ಬಾಂಬೆಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಪ್ರೊಫೆಸರ್ ಅಭಿಜಿತ್ ಮಜುಂದಾರ್ ಮತ್ತು ಅವರ ತಂಡದ ಸಂಶೋಧಕರು ಆಕರ ಕೋಶಕಗಳ ಭವಿಷ್ಯ ಮತ್ತು ಯಾಂತ್ರಿಕ ಅಂಶಗಳ ನಡುವಿನ ಸಂಬಂಧವನ್ನ ವಿಶದವಾಗಿ ವಿವರಿಸಿದ್ದು ರಿಸರ್ಚ್ ಮ್ಯಾಟರ್ಸ್ ಜಾಲತಾಣದಲ್ಲಿ ಪ್ರಕಟವಾಗಿದೆ. ಇಲ್ಲಿಯವರೆಗೂ ಕೇವಲ ರಾಸಾಯನಿಕ ಅಂಶಗಳೇ ನಿರ್ಧಾರಕ ಎಂದು ನಂಬಿದ್ದ ವಿಜ್ಞಾನ ಲೋಕಕ್ಕೆ ಇದೊಂದು ಅಚ್ಚರಿದಾಯಕ ಪಾಠವಾಗಿದೆ. ನಮ್ಮ ದೇಹದಲ್ಲಿನ ಒಂದೊಂದು ಅಂಗಕ್ಕೂ ಹಲವು ಬಗೆಯ ಜೀವಕೋಶಗಳು ಬೇಕಲ್ವೇ? ಕಣ್ಣೊಳಗಿನ ಬಗೆ ಬಗೆಯ ಜೀವಕೋಶಗಳು ಕರುಳಲ್ಲಿರುವ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಹಾಗೆ ಮೆದುಳಿನಲ್ಲಿರೋ ಜೀವಕೋಶಗಳು ಶ್ವಾಸಕೋಶದಲ್ಲಿರೋ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಇವುಗಳ ರಚನೆ, ಕಾರ್ಯವೈಖರಿ ಎಲ್ಲವೂ ವಿಶಿಷ್ಟ ಮತ್ತು ಅನನ್ಯ. ಆದರೆ ಒಂದು ಜೀವಕೋಶ ಸತ್ತರೆ ಅದರ ಜಾಗದಲ್ಲಿ ಮತ್ತೊಂದು ಬರಲೇಬೇಕು. ಅಥವಾ ಮಗುವೊಂದು ವಯಸ್ಕನಾಗುತ್ತಾ ಸಾಗಿದಾಗ ದೇಹ ಬೆಳೆದಂತೆ ಜೀವಕೋಶಗಳ ಸಂಖ್ಯೆಯಲ್ಲೂ ಹೆಚ್ಚಳ ಆಗಬೇಕು. ಅದಕ್ಕಾಗಿಯೇ ಸ್ಟೆಮ್ ಸೆಲ್ಸ್ ಅಂದರೆ ಆಕರ ಕೋಶಗಳು ಹೊಸ ಜೀವಕೋಶಗಳಿಗೆ ಜನ್ಮ ನೀಡುತ್ತವೆ. ಅಥವಾ ತಾವೇ ಮೆದುಳಿನ ಜೀವಕೋಶವಾಗಿಯೋ ಕರುಳಿನ ಜೀವಕೋಶವಾಗಿಯೋ ಅವಶ್ಯಕತೆಗೆ ತಕ್ಕಂತೆ ರೂಪ ತಳೆದು ಗಮ್ಯ ಕೇಂದ್ರದ ಭಾಗ ಆಗುತ್ತವೆ. ಮತ್ತಷ್ಟು ಸರಳವಾಗಿ ಹೇಳಬೇಕೆಂದ್ರೆ ಆಕರ ಕೋಶಗಳು ಕಲಿಸಿದ ಮೈದಾ ಹಿಟ್ಟಿನಂತೆ. ಅದರಿಂದ ಹೋಳಿಗೆಯೂ ಮಾಡಬಹುದು, ಪೂರಿಯ ರೂಪವನ್ನು ನೀಡಬಹುದು, ಕರಿಗಡುಬು ಮಾಡಬಹುದು, ಬೇಕರಿಯ ಸಕಲ ಉತ್ಪನ್ನಗಳನ್ನೂ ಮಾಡಬಹುದು ಅಲ್ವೇ? ಹಾಗೆ ಈ ಆಕರ ಕೋಶಗಳು ಯಾವ ಅಂಗವನ್ನು ಸೇರಿ ಯಾವ ರೂಪ ಮತ್ತು ಗುಣಲಕ್ಷಣವನ್ನ ಪಡೆಯಬೇಕು ಅನ್ನೋದನ್ನ ರಾಸಾಯನಿಕ ಅಂಶಗಳು ನಿರ್ದೇಶಿಸುತ್ತವೆ ಅಂತ ತಿಳಿಯಲಾಗಿತ್ತು. ಆದರೆ ಅಜಿತ್ ಮಜುಂದಾರ್ ಮತ್ತು ತಂಡದ ವಿಜ್ಞಾನಿಗಳು ಸಾಬೀತುಪಡಿಸಿರೋ ಹಾಗೆ ಜೀವಕೋಶವು ತನ್ನ ಸುತ್ತಮುತ್ತಲಿನ ಮೇಲ್ಮೈಯ ವಿನ್ಯಾಸ, ಹಿಗ್ಗುವಿಕೆ, ಕುಗ್ಗುವಿಕೆ, ಬಿಗಿತ ಇಂತಹ ಅನೇಕ ಯಾಂತ್ರಿಕ ಭೌತಿಕ ಅಂಶಗಳ ಆಧಾರದ ಮೇಲೂ ತನ್ನ ಭವಿಷ್ಯವನ್ನ ತೀರ್ಮಾನಿಸುತ್ತವೆ. ಈ ಹೊಸ ಹೊಳಹು ಅಂಗಾಂಶ ಇಂಜಿನಿಯರಿಂಗ್ ಕ್ಯಾನ್ಸರ್ ಸಂಶೋಧನೆಗೆ ಹೊಸ ದಿಕ್ಕು ತೋರಿದೆ ಎನ್ನಬಹುದು.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಆಕಾಶವಾಣಿ ಧಾರವಾಡ. ಕೇಳುಗರೆ, ನಾಳೆ ಬೆಳಗ್ಗೆ 6:35 ಕೇಳಿ ವಚನಾಮೃತ. ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ನಾಳೆ ಬೆಳಿಗ್ಗೆ 7:15 ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಸರಣಿ. ಪರಿಕಲ್ಪನೆ ಸಿಯು ಬೆಳ್ಳಕ್ಕಿ, ಪ್ರಸ್ತುತಿ ಮಾಯಾ ರಾಮನ್. ಬೆಳಿಗ್ಗೆ 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್, ಶಿರ್ಸಿ. 9:00 ಮತ್ತೊಂದು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರಾಯೋಜಕರು ಪರಮಹಂಸ ಯೋಗ ಪೀಠ, ಧಾರವಾಡ. ನಾಳೆ 12:05 ವನಿತಾ ವಿಹಾರದಲ್ಲಿ ಕೇಳಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ.

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ
2: ಅಲ್ಲ, ನೀ ಕಿಡಕಿ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಲ್ಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತು.
3: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ,
2: ಪಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಏ, ಬುದ್ಧಿಗಿದ್ದೆ ಐತೋ ಇಲ್ಲ ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ.

0: ಅಂಕಲ್ ಪ್ಲೀಸ್ ಕ್ಷಮ ಮಾಡ್ರಿ
1: ಅಂತ ಅಂದದಕ್ಕ ಸುಮ್ನಾದವ ಪಾಪ ಲಗ್ನಕ್ಕೆ ಹೊಂಟಿದ್ರಂತ.
2: ಹೋಕ್ಕಾರ ಹೋಕ್ಕಾರ ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ
3: ಅಂತ ನಮಗ
0: ಅಪ್ಪ ತಪ್ಪು ನಿಂದ ಹೌದಿಲ್ಲೋ ಒಪ್ಕೋ.
4: ನೀವೇನಂತೀರಿ ಡ್ರೈವರ್?
5: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
4: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
2: ರೈಟ್ ರೈಟ್.
6: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
7: ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ ನಾನು, ಅನ್ಕೊಂಡೆ ಇವನೆ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
8: ಹೇಳಿ ಹೇಳಿ ಸಾಕಾಯ್ತು.
9: ಏನಾಯ್ತು?
8: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
9: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
8: ಕರೆಕ್ಟ್.
9: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣವಾ? ಬಂತಲ್ಲೋ ಹೊಸ ಕಿಟ್ ಬ್ಯಾಂಕ್.
8: RBI ಹೇಳುತ್ತೆ
10: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ, ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ, ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್: ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ನೀರಿನ ಮೂಲಗಳನ್ನು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ತ್ಯಾಜ್ಯ ವಸ್ತುಗಳಿಂದ ಮುಕ್ತಗೊಳಿಸುವಂತೆ ಹಾಗೂ ಜೀವ ವೈವಿಧ್ಯ ಕಾಪಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಇಂದು ಜನತೆಗೆ ಕರೆ ನೀಡಿದ್ದಾರೆ. ಭಾರತೀಯರಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ಇರುವ ವಿಶೇಷ ಆಕರ್ಷಣೆಯನ್ನು ಪ್ರಸ್ತಾಪಿಸಿರುವ ಪ್ರಧಾನಿಯವರು, ಬೆಂಗಳೂರು ಆಸ್ಟ್ರಾನಮಿಕಲ್ ಸೊಸೈಟಿ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿದೆ.

0: ಇಲ್ಲಿ ವೀಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಖಗೋಳ ಮಂಡಲ್ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಆರಂಭಿಸಿದೆ ಎಂದು ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ. ರೈಲ್ವೆ ಗೇಟ್ಗಳಲ್ಲಿ ರಸ್ತೆ ವಾಹನ ಪ್ರಯಾಣಿಕರು ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ಅಜ್ಜಂಪುರ ನಾಗವಂಗಲ ರಸ್ತೆ ರೈಲ್ವೆ ರಸ್ತೆ ಮೇಲ್ಸೇತುವೆ ಹಾಗೂ ಬೀರೂರು ಪಟ್ಟಣದಲ್ಲಿ ರೈಲ್ವೆ ಕೆಳಸೇತುವೆ ನಿರ್ಮಾಣದ ನೂತನ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ದೇಶದಲ್ಲಿ ರೈಲ್ವೆ ಎಲ್ಸಿ ಗೇಟ್ಗಳನ್ನು ತೆರವು ಮಾಡಿ ಮೇಲ್ಸೇತುವೆ ಕೆಳಸೇತುವೆ ನಿರ್ಮಿಸುವ ಕಾರ್ಯ ಮಾಡಲಾಗುತ್ತಿದೆ. ಈ ರೀತಿ ಗೇಟ್ಗಳ ಬದಲು ಸೇತುವೆಗಳನ್ನು ಮಾಡುವುದರಿಂದ ವಾಹನ ಸವಾರರು ರೈಲ್ವೆ ಗೇಟುಗಳಲ್ಲಿ ಕಾಯುವುದು ತಪ್ಪುತ್ತದೆ ಎಂದ ಅವರು, ಈಗಾಗಲೇ 707 ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ಪ್ರಸ್ತುತ 400ಕ್ಕೂ ಹೆಚ್ಚು ರೈಲ್ವೆ ಸೇತುವೆ ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ದೇಶದ 60ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳನ್ನು ಉನ್ನತೀಕರಣ ಮಾಡಲಾಗುತ್ತಿದ್ದು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ನಾಳೆ ವಿದ್ಯುಕ್ತವಾಗಿ ಶಾಲೆಗಳು ಪುನರಾರಂಭಗೊಳ್ಳಲಿದ್ದು, ಹೊಸ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಶಾಲಾ ದಾಖಲಾತಿಗಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಶಾಲೆಗೆ ಆಗಮಿಸುವ ಮಕ್ಕಳಿಗೆ ಗುಲಾಬಿ ಹೂವು ಮತ್ತು ಚಾಕಲೇಟ್ ನೀಡಿ ಆತ್ಮೀಯವಾಗಿ ಸ್ವಾಗತಿಸಲು ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ ದಂಡಿನ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 1,120 ಪ್ರಾಥಮಿಕ ಹಾಗೂ 163 ಪ್ರೌಢಶಾಲೆಗಳಿದ್ದು, ಈಗಾಗಲೇ ಶಾಲೆಗಳ ಪ್ರಾಂಗಣ ಸ್ವಚ್ಛಗೊಳಿಸಲಾಗಿದ್ದು ಸಿಂಗಾರಗೊಳಿಸಲಾಗಿದೆ. ಪ್ರವೇಶ ದಾಖಲಾತಿ ಪ್ರಕ್ರಿಯೆ ಜೂನ್ ಪೂರ್ತಿ ನಿರಂತರವಾಗಿ ನಡೆಯಲಿದೆ. ಜೊತೆಗೆ ಶಿಕ್ಷಕರು ಮನೆ ಮನೆಗೆ ತೆರಳಿ ಮಕ್ಕಳನ್ನು ಶಾಲೆಗೆ ದಾಖಲಿಸುವಂತೆ ಪಾಲಕರ ಮನವೊಲಿಸಲಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಾಲಾ ಹಬ್ಬವನ್ನು ಆಚರಿಸುವ ಮೂಲಕ ಶಾಲೆಗಳನ್ನು ಆರಂಭಿಸಲಾಗುವುದೆಂದು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಮೇಶ್ ತಿಳಿಸಿದ್ದಾರೆ. ಎಲ್ಲಾ ಶಾಲೆಗಳಲ್ಲಿ ನಾಳೆ ಶಾಲಾ ಹಬ್ಬವನ್ನು ಆಚರಿಸಿ ಮಕ್ಕಳನ್ನು ಶಾಲೆಗೆ ಸ್ವಾಗತಿಸಲಾಗುವುದು. ಪೋಶೆಟ್ಟಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸರ್ಕಾರಿ ಶಾಲೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳನ್ನು ಶಾಲೆಗಳಿಗೆ ಆಹ್ವಾನಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬಾನುಲಿ ಒಂದು ಆಪ್ತ ಮಾಧ್ಯಮವಾಗಿದ್ದು ಅದು ನಿರಂತರವಾಗಿ ಸುಸಂಸ್ಕೃತ ಮನಸ್ಸುಗಳನ್ನು ರೂಪಿಸಿದೆ ಎಂದು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿ ನಿನ್ನೆ ಗಾಯನ ಸಮಾಜದಲ್ಲಿ ಏರ್ಪಡಿಸಿದ್ದ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಅವರು, ಬಾನುಲಿ ಜನಮಾನಸದಲ್ಲಿ ಬೇರೂರಿರುವ ಪ್ರಬಲ ಮಾಧ್ಯಮವಾಗಿದ್ದು ಅತಿ ಹೆಚ್ಚು ಜನರಿಗೆ ತಲುಪುತ್ತಿದೆ. ಆಕಾಶವಾಣಿಯಲ್ಲಿ ಮನಸ್ಸನ್ನು ಅರಳಿಸುವ ಕಾರ್ಯಕ್ರಮಗಳು ಪ್ರಸಾರವಾಗುವುದರಿಂದ ಈ ಮಾಧ್ಯಮ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಅದರಲ್ಲೂ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಇದರ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಯಿತು ಎಂದು ಹೇಳಿದರು. ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ಗಾಯನ ಸಮಾಜದ ಅಧ್ಯಕ್ಷ ಡಾ ಪ್ರಸಾದ್, ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಡಾ ಎಎಸ್ ಶಂಕರನಾರಾಯಣ ಪಾಲ್ಗೊಂಡಿದ್ದರು. ಸಾರಸ್ವತ ಸಿಂಚನ ಗೋಷ್ಠಿಯಲ್ಲಿ ಡಾ ಬಸವರಾಜ ಸಾದರ ಆಕಾಶವಾಣಿ ಸಾಹಿತ್ಯ ಕುರಿತು, ಡಾ ಎನ್ ರಘು ಆಕಾಶವಾಣಿ ಸಂಗೀತದ ಬಗ್ಗೆ ಹಾಗೂ ಡಾ ಎಂಎಸ್ ವಿದ್ಯಾ ಆಕಾಶವಾಣಿ ನಾಟಕಗಳ ಕುರಿತು ಮಾತನಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಹಂಗಾಮಿನಲ್ಲಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ, ಹಿನ್ನೀರು ಹಾಗೂ ಸಮುದ್ರ ಆಧಾರಿತ ಸಾಹಸ ಮತ್ತು ಮನರಂಜನಾ ಚಟುವಟಿಕೆಗಳನ್ನು ನಾಳೆಯಿಂದ ಆಗಸ್ಟ್ 31ರವರೆಗೆ ಸಂಪೂರ್ಣ ನಿಷೇಧಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಲಕ್ಷ್ಮೀಪ್ರಿಯಾ ಕೆ ಆದೇಶ ಹೊರಡಿಸಿದ್ದಾರೆ. ಮುಂಗಾರು ಅವಧಿಯಲ್ಲಿ ಭಾರೀ ಮಳೆ, ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳ, ಆಕಸ್ಮಿಕ ಪ್ರವಾಹ, ಸಮುದ್ರದ ಅಲೆಗಳ ಅಬ್ಬರ, ಬಲವಾದ ಗಾಳಿ ಸೇರಿದಂತೆ ವಿವಿಧ ಹವಾಮಾನ ಸಂಬಂಧಿತ ಅಪಾಯಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆದೇಶದ

0: ಪ್ರಕಾರ ಜಿಲ್ಲೆಯ ನದಿಗಳು, ಜಲಾಶಯಗಳು, ಹಿನ್ನೀರು ಪ್ರದೇಶಗಳು ಹಾಗೂ ಇತರ ಒಳನಾಡು ಜಲಮೂಲಗಳಲ್ಲಿ ವಿವಿಧ ಜಲಕ್ರೀಡೆಗಳು, ಸ್ಕೂಬಾ ಡೈವಿಂಗ್ ಹಾಗೂ ಇತರೆ ನೀರೊಳಗಿನ ಮನರಂಜನಾ ಚಟುವಟಿಕೆಗಳಿಗೆ ನಿಷೇಧ ವಿಧಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಆರಂಭವಾಗಿದ್ದು, ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಬಿತ್ತನೆಗೂ ಮುನ್ನ ರೈತರಿಗೆ ಉತ್ತಮ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಪೂರೈಕೆ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ ಸಂಬಂಧ ರೈತರಿಗೆ ಅಗತ್ಯ ಮಾರ್ಗಸೂಚಿಯನ್ನು ನೀಡಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳ ಅಗತ್ಯ ದಾಸ್ತಾನು ಇದೆ. ರೈತರು ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕಳೆದ ಬಾರಿಯ ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಈ ಬಾರಿಯೂ ಕಪ್ ಗೆಲ್ಲುವ ತವಕದಲ್ಲಿದೆ. ರಜತ್ ಪಾಟೀದಾರ್ ನೇತೃತ್ವದ ಆರ್ಸಿಬಿ ತಂಡ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಅನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದೆ. ಗುಜರಾತ್ ಟೈಟಾನ್ಸ್ ಎರಡನೇ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸಿ ಎರಡನೇ ಅವಕಾಶದಲ್ಲಿ ಫೈನಲ್ ಪ್ರವೇಶಿಸಿದೆ. ಟೂರ್ನಿಯಲ್ಲಿ ಸತತವಾಗಿ ಎರಡನೇ ಬಾರಿ ಫೈನಲ್ಸ್ ಪಂದ್ಯದಲ್ಲಿ ಆಡುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭ ಹಾರೈಸಿದ್ದಾರೆ. ಇಂದು ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಸಂಭ್ರಮಾಚರಣೆ ನಿಷೇಧಿಸಲಾಗಿದ್ದು ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಹಲವು ಸ್ಥಳಗಳಲ್ಲಿ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ, ನಾಗಮಂಗಲ ತಲಾ 6, ಕೊಟ್ಟಿಗೆಹಾರ ತಿಪಟೂರು ತಲಾ 5 ಸೆಂಟಿಮೀಟರ್ ಮಳೆಯಾಗಿದೆ. ರಾಜ್ಯದ ಗರಿಷ್ಠ ತಾಪಮಾನ 40.6 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಸಂಚಿಕೆಯಲ್ಲಿ ನೀಡಿದ ಸಮಾಜಮುಖಿ ಚಿಂತನೆಗಳು ಹಾಗೂ ರಾಷ್ಟಭಕ್ತಿಯ ಸಂದೇಶಗಳು ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ರಾಮನಗರದಲ್ಲಿ ಇಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರಾಷ್ಟೀಯ ಹೆದ್ದಾರಿ 44ರಲ್ಲಿ ಇಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 6 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ, ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ, ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಅಹಮದಾಬಾದ್ನಲ್ಲಿ ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಧಾರವಾಡ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
1: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
0: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ ಎನ್ಇಎಫ್ಟಿ ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ ಐಎಫ್ಎಸ್ಸಿ ಕೋಡ್ IPOS 0000 ಡಿಒಪಿ ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
1: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ ಯುಪಿಐ ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
0: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
4: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
5: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
4: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
5: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
4: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
4: ಮೊಬೈಲ್ 9448309994.
6: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
7: ಆದ್ರೆ ಆ ಜುಮ್ಕಿ
6: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
8: RBI ಹೇಳುತ್ತೆ,
6: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಜೊತೆ.
1: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
2: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೈ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.go.in.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
9: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
8: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
10: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
11: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
12: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು.
13: ಆತ್ಮೀಯ ರೈತ ಬಾಂಧವ

0: ಅವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಕೃಷಿ ಅನುಭವ ಕುರಿತು ಶಿಗ್ಗಾಂವ್ ತಾಲೂಕು ಕಂಕನವಾಡ ಗ್ರಾಮದ ವೀರನಗೌಡ ಚಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
1: ನಮಸ್ಕಾರ ರೈತ ಬಾಂಧವರೇ. ಇವತ್ತು ಶಿಗ್ಗಾಂವ್ ತಾಲೂಕು ಕಂಕನವಾಡ ಗ್ರಾಮದ ನಿವೃತ್ತ ಕೆಎಸ್ಆರ್ಟಿಸಿಯಲ್ಲಿ ಎಟಿಎಸ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂತ ವೀರನಗೌಡ ಚಂದ್ರಗೌಡ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಾವಯವ ಕೃಷಿಕರಾಗಿ ತಮ್ಮ ವೃತ್ತಿಯನ್ನ ಪ್ರಾರಂಭಿಸಿದ್ದಾರೆ. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ನಾವು ಕೇಳಿದ್ದೀವಿ. ಅದೇ ರೀತಿ ಇವರು ಕೃಷಿಯನ್ನ ಮಾಡಬೇಕೆಂಬ ಹಂಬಲದಿಂದ ತಮ್ಮ 20 ಗುಂಟೆ ಜಾಗದಲ್ಲಿ ಕೃಷಿಯನ್ನ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸನ್ನ ಕಂಡು ಇವತ್ತು ಆದಾಯವನ್ನ ತಂದುಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇವರ ಕೃಷಿ ಬದುಕಿನ ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣಂತೆ. ವೀರನಗೌಡ ಚಂದ್ರಗೌಡ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ವೀರನಗೌಡ ಅವರೇ, ತಮ್ಮ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
2: ನನ್ನ ಹೆಸರು ವೀರನಗೌಡ ಚಂದ್ರಗೌಡ ಪಾಟೀಲ್ ಅಂತ. ನಮ್ದು ಸ್ವಂತ ಊರು ಶಿಗ್ಗಾಂವ್ ತಾಲೂಕು ಕಂಕನವಾಡ ಗ್ರಾಮ. ಕಂಕನವಾಡ ಗ್ರಾಮದಲ್ಲಿ ನನ್ನ ಜೀವನವನ್ನ ನನ್ನ ಕುಟುಂಬ ಸಮೇತ ವಾಸವಾಗಿ ನನ್ನ ಜೀವನ ನಡೆಸ್ತಾ ಇದ್ದೇನೆ. ನಾನು ಸುಮಾರು 40 ವರ್ಷದಲ್ಲಿ ಕೆಎಸ್ಆರ್ಟಿಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತ ಆಗಿ 12ನೇ ವರ್ಷ ನಡೀತಾ ಇದೆ. ಅದನ್ನ ನಿವೃತ್ತ ಆದ ನಂತರ ನಾನು ಏನ್ ಮಾಡಬೇಕು ಅನ್ನೋದು ನನ್ನ ಜೀವನದಲ್ಲಿ ಒಂದು ಗಡಬಡ ಮಾಡಿಕೊಂಡಿದ್ದೆ. ಆದ್ರೆ ನಾನು ಏನ್ ಮಾಡಬೇಕು ಅನ್ನೋದು ನಿರ್ಧಾರ ತಗೊಂಡೆ. ನಾನು ಗ್ರಾಮೀಣ ಪ್ರದೇಶನಾಗಿದ್ದ ರೈತನ ಮಗನಾಗಿದ್ರಿಂದ ನಾ ರೈತನ ಮಗನಾಗೇ ಆಗಬೇಕು. ನಾನು ಇದ್ದ ಭೂಮಿಯಲ್ಲೇ ನಮ್ಮ ತುಂಬಾ ಬಡತನದ ಒಂದು ರೇಖೆಯಲ್ಲಿ ನಾನು ಜೀವನ ಬಂದರು ನಮ್ಮ ತಂದೆಯವರು. ನಾವು ಸ್ವಲ್ಪ ಹೊಲ, ಆದ್ರೆ ಹೊಲ ನಮ್ಮದಲ್ಲೇ ಹೊಲಗೆ ಹೋಗಿ ದೂರ ಆಗ್ತಿತ್ತು. ಆ ಹೊಲ ಇದ್ದ ಬೇರೆಯವರಿಗೆ ಕೊಟ್ಟು ನಾನು ಮನೆಯಲ್ಲಿರ್ತಕ್ಕಂತ ಒಂದು 20 ಗುಂಟೆ ಜಾಗದಲ್ಲೇ ನಾನು ಏನಾದರೂ ಮಾಡಿ ಇದರಲ್ಲಿ ಉತ್ಪನ್ನ ತೆಗಿಬೇಕಂತ ಬೋರ್ ಹಾಕಿಸಿ ಅಲ್ಲೇ ಸುಮಾರು 40 ಆಕಳುಗಳನ್ನು ನಾನು ಅಲ್ಲಿ ಜೋಪಾನವಾಗಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಇನ್ನೇನು ಮಾಡೋಕು ಬೋರ್ ಐತಿ ಅಂತಂದು ಸುತ್ತಲೇ ತೆಂಗಿನ ಗಿಡಗಳು ಹಚ್ಚಿ ಸುಮಾರು ಒಂದು 30 ತೆಂಗಿನ ಗಿಡಗಳು ಹಚ್ಚಿದ್ದೇನೆ. ಅದರ ಜೊತೆಗೆ ನಾನು ಒಂದು ಸುಮಾರು 350 ಅಡಿಕೆ ಗಿಡಗಳು ಅದಾವ. ಆ ಅಡಿಕೆ ಫಸಲನ್ನು ಸುಮಾರಿಗೆ 80,000-85,000 ರೂಪಾಯಿವರೆಗೆ ಇನ್ಕಮ್ ಬರ್ತದೆ. ಮತ್ತೆ ಒಂದು ತೆಂಗಿನ ಗಿಡದ್ದು ಒಂದು 35,000 ರೂಪಾಯಿ ತನಕ ಸುಮಾರು ಒಂದು ವರ್ಷಕ್ಕೆ ಇನ್ಕಮ್ ಬರ್ತಾ ಇದೆ. ಅದರ ಜೊತೆಗೆ ನಾನು ವಿವಿಧ ಸಸಿಗಳನ್ನ, ಆ ತೆಂಗು ಗಿಡಗಳು ಏನು ಕಾಯಿ ಬೀಳ್ತಾವಲ್ಲ ಅದೇ ನನ್ನ ಗಿಡಗಳನ್ನ ನಾನು ಅಲ್ಲೇ ನಮ್ಮ ಅಡಿಕೆ ಸಸಿ ಸಾಲುಗುಂಟ ನಾವು ತೆಂಗಿನ ಸಸಿಗಳನ್ನ ಮಾಡ್ತಾ ಇದ್ವಿ. ಅವು 150 ರೂಪಾಯಿಗೆ ಒಂದು ಸಸಿ, ಒಂದು 6 ವರ್ಷದ ನಂತರ ಅವನ್ನ ಮಾರಾಟ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ.
1: ತಾವೇನು 20 ಗುಂಟೆಯಲ್ಲಿ ಈ ವ್ಯವಸಾಯ ಏನು ಮಾಡ್ತಾ ಇದ್ದೀರಿ, ಈ ಕೃಷಿ ಬದುಕನ್ನ ಏನು ಕಂಡುಕೊಂಡಿದ್ದೀರಿ? ಇದರಲ್ಲಿ ತಾವು ಹೇಳ್ತಾ ಟೆಂಗನ್ನ ತಾವು 30 ಗಿಡಗಳನ್ನ ಹಚ್ಚಿದ್ದೀನಿ ಅಂತಂದು, 350 ಅಡಿಕೆ ಗಿಡಗಳನ್ನ ಹಚ್ಚಿದ್ದೀನಿ ಅಂತಂದು, 200 ಬಾಳೆ ಗಿಡಗಳನ್ನ ಬೆಳೆದಿದ್ದೀನಿ ಅಂತಂದು ಹೇಳಿದ್ರಿ. ಈಗ ತಾವು ಈ ತೆಂಗಿನ ಗಿಡ ಆಗಿರ್ಬೋದು ಅಥವಾ ಅಡಿಕೆ ಗಿಡಗಳನ್ನಾಗಿರ್ಬೋದು, ಯಾವ ತಳಿ ಗಿಡಗಳನ್ನ ತಂದು ಹಚ್ಚಿದಿರಿ, ಎಲ್ಲಿಂದ ತಗೊಂಡ್ಬಂದ್ರಿ?
2: ನಾನು ಮೊದಲೇ ಪ್ರಾರಂಭಕ್ಕೆ ತಿಪ್ಟೂರ್ ಕಡೆಯಿಂದ ತಗೊಂಡ್ ಬಂದು ಹಚ್ಚಿದೆ. ಸುಮಾರಿಗೆ 40 ವರ್ಷ ಆಯ್ತು ಅವನ್ ಹಚ್ಚಿ. ಈಗ ಅವು ದೊಡ್ಡವಾಗಿವೆ, ಫಲ ಕೊಡ್ತಾ ಇದಾವ. ಅವನ್ನ 1 ಜನವರಿ 1 ತಾರೀಕಿಂದ ಡಿಸೆಂಬರ್ 30 30,000-35,000 ನಾವು ಅದನ್ನ ಫಲವನ್ನ ನಾವು ಊಟ ಮಾಡ್ತಾ ಇದ್ದೇವೆ. ಮತ್ತೆ ಅಡಿಕೆ ಸಸಿಗಳನ್ನು ನಾವು ಹಚ್ಚಿ ಈಗಾಗಲೇ 20 ವರ್ಷ ಆಯ್ತು. ಅವು ಸುಮಾರಾಗಿ 12-13 ವರ್ಷದಿಂದ ನಾನು ಅವನ್ನ ಮಾರಾಟ ಮಾಡ್ತಾ ಇದ್ದೇನೆ. ಅಡಿಕೆಗಳನ್ನು ಅವನು ಗುತ್ತಿಗೆನ ಕೊಟ್ಟುಬಿಡ್ತೇವೆ ನಾವು, ವರ್ಷಕ್ಕೆ ಇಷ್ಟಂತ ಕಟಾವ್
1: ಮಾಡ್ತೇವೆ.
2: ಮಾರ್ಕೆಟ್ಗೆ ಒಯ್ಯಂಗಿಲ್ಲ, ಮಾರ್ಕೆಟ್ಗೆ ಒಯ್ಯಲಿಕ್ಕೆ ಅಲ್ಲಿ ತೊಂದರೆ ಆಗ್ತದೆ. ಅದಕ್ಕೆ ಅಲ್ಲಿ ವ್ಯಾಪಾರಸ್ಥರು ಅಲ್ಲಿಗೆ ಬರ್ತಾರ, ಅವನ್ನ ಅಡಿಕೆ ಗಿಡಗಳನ್ನ 80,000-85,000 ಅವರೇ ಹರ್ಕೊಂಡು ಹೋಗಿ ನಮ್ಗೆ ಪೂರ್ತಿ ಅಮೌಂಟ್ ಮೊದಲೇ ಕೊಟ್ಟುಬಿಡ್ತಾರೆ.
1: ಪೂರ್ತಿ ನೀವೇನು ಬೆಳೆದಿರ್ತೀರಿ ಅದನ್ನ ಗುತ್ತಿಗೆ ಕೊಟ್ಬಿಡ್ತೀವಿ.
2: ನಮ್ಗೆ ಅಮೌಂಟ್ ಮೊದಲೇ ಕೊಟ್ಟುಬಿಡ್ತಾರೆ. ತೆಂಗಿನದಾದ್ರೂ ಹಾಗೆ, ಅಡಿಕೆದಾದ್ರೂ ಹಾಗೆ, ಒಂದು ವರ್ಷದ ಕೊಟ್ಬಿಡ್ತಾರೆ. ಅದ್ರ ಮಧ್ಯೆ ನಾವು ಏನ್ ಮಾಡ್ತೀವಿ, ಈ ತೆಂಗಿನ ಗಿಡಗಳು ಒಂದ್ ವೇಳೆ ಅಕಸ್ಮಾತ್ ಮಾರಾಟ ಆಗ್ಲಿಲ್ಲ ಅಂದ್ರೆ ಒಣ ಕಾಯಿ ಬೀಳ್ತಾವ. ಚಲೋ ಬೀಜಗಳನ್ನ ಅದರಲ್ಲಿ ಆರಿಸಿ ನಾವು ಆ ಅಡಿಕೆ ಸಸಿಯನ್ನ ಸಾಲಿನಲ್ಲೇ ತೆಗೆದು ಆ ತೆಂಗಿನ ಸಸಿಗಳನ್ನ ಸಾಲ್ಕ 3 ಫೂಟ್ ಒಂದ್ ಸಸಿಗಳನ್ನ ಹಾಕಿ ನಾವು ನೀರ್ ಬಿಟ್ಟು ಅವು ಮೊಳಕೆ ಆದ ಮೇಲೆ ಸಸಿಗಳಾಗ್ತಾವ.
1: ತೆಂಗಿನ ಸಸಿ ನರ್ಸರಿ ಮಾಡಿದಿರಿ?
2: ಹೌದು, ನರ್ಸರಿ ಮಾಡಿದ್ರು. ಅವು ಎಲ್ಲ ಸುಮಾರಾಗಿ ನಾವೊಂದು 500 ತೆಂಗಿನ ಸಸಿ ಹಾಕಿದ್ರೆ ನಮ್ಗೆ 150 ರೂಪಾಯಿಗೆ ಒಂದು ಸಸಿಗಳು, 6 ಸಸಿ ಅದಾವ, 1 ಸಸಿ ಅದಾವ, 2 ಸಸಿ ಅದಾವ. ಅವನ್ನ ಅಲ್ಲೇ ರೈತರು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನರ್ಸರಿ ನಾವು ಮಾಡೋದ್ರಿಂದ ಅಲ್ಲಿ ಒಂದು ನೋಡೋರಿಗೆ ಬಹಳ ಚಂದ ಕಾಣ್ತದೆ. ಅಡಿಕೆ ತೋಟ, ತೆಂಗಿನ ತೋಟ, ಮಧ್ಯೆ ನಾವು ನರ್ಸರಿ. ಇದ್ರ ಮಧ್ಯೆ ಮತ್ತೆ ಇತರೆ ಹಣ್ಣಿನ ಗಿಡಗಳು, ರಾಮ್ ಸೀತಾಪ್ಯಾರ್ಲ, ಪ್ಯಾರ್ಲ, ಸೀತಾಪ್ಯಾರ್ಲ, ಚಿಕ್ಕು, ಇವೆಲ್ಲ ಇತರೆ ಇತರೆ ಹಣ್ಣಿನ ಗಿಡಗಳನ್ನು ನಾವು ರೈತರಿಗೆ ಬಂದ್ರೆ ಫ್ರೀ ಹಚ್ಚರಿ ಅಂತ ಕೊಡ್ತಾ ಇದ್ದೇವೆ. ನಾವು ಬೀಜಗಳನ್ನು ಇಡ್ತಾ ಇದ್ದೇವೆ. ಡ್ಯೂಟಿ ಮೇಲಿದ್ದೆ ಎಲ್ಲೆಲ್ಲಿ ನಾನು ಡ್ಯೂಟಿಗೆ ಹೋಗ್ತಿದ್ಯಾ ಅಲ್ಲೇ ನಾನು ಹೋಗಿ ಯಾರು ಅಕಸ್ಮಾತ್ ರೈತರು ಕಂಡ್ರೆ ಚಲೋ ತೋಟ ಕಂಡ್ರೆ ಅದ್ರೊಳಗಡೆ ಹೋಗೋದು, ಅಂತ ಬೀಜದ ನೋಡ್ಕೊಳೋದು, ನಮ್ಮಲ್ಲಿ ಇಲ್ಲದ ಬೀಜಗಳನ್ನು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡಿಕೊಂಡು ಮಾರಾಟಕ್ಕಾದ್ರೂ ಕೊಡ್ರಿ, ಫ್ರೀ ಆದ್ರೂ ಕೊಡ್ರಿ ಅಂತಂದು ಅದನ್ನು ತಗೊಂಡ್ಬಂದು ನಮ್ಮಲ್ಲಿ ನಾವು ಬೆಳಿತಿದ್ವಿ. ಬೆಳೆದಂತ ಒಂದು ಬೀಜಗಳನ್ನ ಸಸಿಗಳನ್ನ ರೈತರಿಗೆ ನಾವು ಯಾರಾದರೂ ಹಸ್ತವೆಂತಂದ್ರೆ ತೊಳ್ಳೆ ರೈತರಿಗೆ ಅದು ಫ್ರೀಯಾಗಿನೇ ಕೊಡ್ತಾ ಇದ್ವಿ. ಮತ್ತೆ ನಾನೇ ಬೋರ್ ಪಾಯಿಂಟ್ ನೋಡೋದ್ರಿಂದ ನಾನು ಸಾಕಷ್ಟು ಸಾವಿರಾರು ಬೋರ್ ಪಾಯಿಂಟ್ಗಳು ನೋಡಿದ್ದೇನೆ, ಸಾಕಷ್ಟು ಚೆನ್ನಾಗಿ

0: ನೀರು ಬಿದ್ದಿದೆ. ಆ ರೈತರಿಗೆ ನಾನು ಹೋಗಿ ಆ ಹೊಲದಲ್ಲೇ ಬೋರ್ ಪಾಯಿಂಟ್ ನೋಡಿ ನಿಂತ್ಕೊಂಡು ಬೋರ್ ಹೊಡಿಸಿ ನಾವು ಯಾವುದೇ ಒಂದು ಅವ್ರ ಕಡೆಯಿಂದ ದುಡ್ಡು ವಗೈರೆ ತಗೊಂಡ್ರೆ
1: ಅಂದ್ರೆ ಇಂತಲ್ಲೇ ನೀರ್ ಐತೆ ಅಂತ ಹೇಳ್ತೀವಿ.
0: ಹೌದು, ತೆಂಗಿನಕಾಯಿಲಿಂದ ನಾನು ನೋಡ್ತಾ ಇದ್ದೇನೆ, 100ಕ್ಕೆ 100 ಸಕ್ಸಸ್ ಆಗಿದೆ. ಒಳ್ಳೆ ನೀರ್ ಬಿದ್ದಿದೆ, ಸುಮಾರು 3.5 ಹಿಡ್ಕೊಂಡು 4.5 ಇಂಚ್ ತನಕ ನೀರ್ ಬಿದ್ದಿದೆ. ಎಲ್ಲರೂ ರೈತರು ಮೆಚ್ಚಿಕೊಂಡು ನನ್ನ ಕರ್ಕೊಂಡೋಗಿ ಅಲ್ಲಿ ಬೋರ್ ಹೊಡಿಸಿಕೊಂಡು ಅವರು ನನ್ನ ಇಲ್ಲಿರ್ತಕ್ಕಂಥ ಗಿಡಗಳನ್ನ ತಗೊಂಡೋಗಿ ಆ ಗಿಡಗಳನ್ನ ಹಚ್ಚಿ ಅವರು ಒಳ್ಳೆ ಗಿಡಗಳನ್ನ ಬೆಳೆದಾರ. ನಾವು ನಿಮ್ಮಂಗ ಮಾಡ್ಬೇಕು ತೋಟ ಅಂದ್ರೆ ನನ್ಕಿಂತ ಇನ್ನೂ ಚೆನ್ನಾಗಿ ಒಳ್ಳೆ ರೈತರಿದ್ದಾರೆ, ಅವ್ರು ಸಂಪರ್ಕ ಮಾಡ್ರಿ, ಅವ್ರ ಸಲಹೆ ತಗೊಳ್ರಿ, ನಾನು ಬರ್ತೇನೆ ಅಲ್ಲಿ ಹೋಗೋಣಂತಂದು. ಮೊನ್ನೆ ರೇಡಿಯೋದಲ್ಲಿ ಬಂತು, ಮರುಬದಿಂದ ಒಬ್ರು ಬಂದಿದ್ರು, ಅವಾಗ ಹಿಂಗೆ ಆದ್ರೂ ನೋಡಿದ್ರೆ ಅವರು ಒಳ್ಳೆ ತೋಟಗಳನ್ನು ಮಾಡಿ ಅಲ್ಲೆಲ್ಲ ಗಿಡಗಳು ಹಚ್ಚಿ ಎಲ್ಲ ಮಾಡಿದಾರ, ಹೈನುಗಾರಿಕೆ ಮಾಡಿದಾರ, ಕೋಳಿ ಮಾಡಿದಾರ, ಇಷ್ಟು ಇನ್ಕಮ್ ಬರ್ತೈತೆ ಅಂತೆಲ್ಲ ಹೇಳಿದ್ರೆ. ಇಂತಿಂತ ಒಳ್ಳೊಳ್ಳೆ ರೈತರಂತೆ ಹೋಗಿ ನಾವು ಸಂಪರ್ಕ ಮಾಡಿದಾಗ
1: ರೇಡಿಯೋದಲ್ಲಿ ಬಂದಂತ ಇಂಟರ್ವ್ಯೂ ಕೇಳಿದ್ರಿ
0: ಕೇಳಿ? ಹೌದು, ಅದು ಬಹಳ ಖುಷಿ ಅನಿಸ್ತು ನಮಗೆ, ಒಳ್ಳೆ ಇನ್ಕಮ್ ಹೇಳಿದ್ರು ಅವರು. ಆಮೇಲೆ ಬಿಸಿ ರೊಟ್ಟಿ ಅವ್ರದ್ದು ಅದನ್ನ ಕೇಳಿ ಬಹಳ ನಮ್ಗೆ
1: ಕೃಷಿರಂಗ ಕೇಳ್ತೀರ?
0: ಹೌದು, ಕೃಷಿರಂಗ ನಾನು ಬೆಳಿಗ್ಗೆ 6 ಗಂಟೆಗೆ 5:30 6 ಗಂಟೆಗೆ ರೆಡಿ ಹತ್ತಿದ್ದು ನಮ್ಮ ಮನೆಗೆ, ರಾತ್ರಿ 10 ಗಂಟೆಗೆ ಬಂದಾಗ್ತದೆ.
1: ಏನೇನು ಕಾರ್ಯಕ್ರಮ ಕೇಳ್ತೀರಿ?
0: ನಾನು ಕೇಳೋದು ಹೆಚ್ಚಾಗಿ ಕೃಷಿ ರೀ, ವಾರ್ತಾ ರೀ, ಕೃಷಿ ಮತ್ತು ವಾರ್ತಾ ಬಹಳ ಇಂಪಾರ್ಟೆಂಟ್.
1: ಅಂದ್ರೆ ಕೃಷಿ ರಂಗದಿಂದ ಅನುಕೂಲ ಆಗತ್ತಂತೀರ?
0: ಹೌದು, ಕೃಷಿ ರಂಗದಿಂದ ರೈತರಿಗೆ ಬಹಳ ಅನುಕೂಲ ಆಗೈತಿ. ಹಿಂದೆ ನಾನು ಚೆಕ್ಕಿಂಗ್ ಹೋದಾಗ ಕೆಲವೊಂದು ಹಳ್ಳಿಯಲ್ಲಿ ದೇವಸ್ಥಾನದಲ್ಲೇ ರೇಡಿಯೋನ್ನ ಮೈಕಿನಲ್ಲಿ ಹಚ್ತಿದ್ರು.
1: ಹೌದು,
0: ಮೈಕಿನಲ್ಲಿ ಹಚ್ತಿದ್ರು, ಈಗ ಇರಬಹುದು ಕೆಲವಷ್ಟೆಲ್ಲ ದಾವಣಗೆರೆ ಕಡೆಗೆಲ್ಲ ಆದರೆ ಮೈಕಿನಲ್ಲಿ ರೇಡಿಯೋ ಹಚ್ಚಿ ಆ ರೇಡಿಯೋ ಮೈಕಿನಲ್ಲಿ ಎಲ್ಲ ಕೃಷಿ ಇರಲಿ, ಹಾಡಿರಲಿ, ಜಾನಪದ ಇರಲಿ, ಇಂಥವೆಲ್ಲಗಳನ್ನ ದೇವಸ್ಥಾನದಿಂದ ಪ್ರಸಾರ ಆಗ್ತಿತ್ತು ರೇಡಿಯೋದು. ಇವತ್ತು ಪ್ರತಿಯೊಂದು ಮನೆಯಲ್ಲಿ ಟಿವಿ ನೋಡ್ಕೊಂಡು ಕುಂತು ಬಿಡ್ತಾರ, ಅದು ಪೂರ್ತಿ ನಮ್ಮ ಹದಗೆಡಿಸ್ಬಿಡ್ತೈತಿ ಕೆಲಸಗಳನ್ನೆಲ್ಲ. ಆದ್ರೆ ರೇಡಿಯೋಲ್ಲಿ ಹಚ್ಕೊಂಡು ಬಿಟ್ಟು ನಮ್ಮ ಕೆಲಸನ ಆಗ್ತೈತಿ, ನಾವು ಅದನ್ನೆಲ್ಲ ಕೇಳ್ತಾ
1: ಇರ್ತೇವೆ.
0: ಮತ್ತೆ ಇನ್ನೂ ಒಂದು ಹೇಳಿದಾರ ನನಗೆ, ವಿಜ್ಞಾನಿಗಳಿಂದ ಹೇಳಿದಾರ ಅಂತ ಸುದ್ದಿ, ನಾವು ಮನೆಯಲ್ಲಿ ರೇಡಿಯೋ ಹಚ್ಚೋದ್ರಿಂದ, ತೋಟದಲ್ಲಿ ರೇಡಿಯೋ ಹಚ್ಚೋದ್ರಿಂದ ತೆಂಗಿನ ಗಿಡಗಳು ಒಳ್ಳೆ ಸಂಗೀತನ ಕೇಳಿ ಆರೋಗ್ಯವಾಗಿರ್ತಾರೆ ತೆಂಗಿನ ಗಿಡಗಳು. ಹೀಗೆ ಜೇನು ಸಾಕಾಣಿಕೆಗೂ ತೋಟ ಅನುಕೂಲ ಇದೆ, ನಮ್ಮ ಆರೋಗ್ಯ ದೃಷ್ಟಿಯಿಂದ ಪರಿಸರಕ್ಕೂ ಅನುಕೂಲ ಇದೆ. ಬ್ಯಾಸಗಿ ಇವತ್ತು ಸಿಕ್ಕಾಪಟ್ಟೆ ಬಿಸಿಲದೆ ಎಲ್ಲಿದೆ ಅಂತ ತಾಪಮಾನ ಜಾಸ್ತಿ, ಕುಲಗೂರ ಬೀದರ್ ಕಡೆಗೆಲ್ಲ ಸಾಕಷ್ಟು ಇದೆ. ಇವತ್ತು ಹೊರಗಡೆ ಮಧ್ಯಾಹ್ನ ಯಾರು ಅಡ್ಡಾಡೋದ್ರಲ್ಲಿ ಅವರು, ಅಷ್ಟೊಂದು ಟೆಂಪರೇಚರ್ ಇದೆ. ಅದೇ ನಾವು ಮಲ್ನಾಡ್ ಕಡೆಗೆ ಹೋದ್ರೆ ಆ ತರ ಇರೋದಿಲ್ಲ, ಯಾಕಂದ್ರೆ ಪರಿಸರ ಚೆನ್ನಾಗಿರೋದ್ರಿಂದ, ಗಿಡಗಳು ಇರೋದ್ರಿಂದ ಅವ್ರಿಗಿರೋದಿಲ್ಲ. ಈಗ ನಮ್ಮನೆಗೆ ಬರ್ತಾರೆ, ಹೊರಗಡೆಯಿಂದ ಬರ್ತಾರೆ, ಹೊರಗಡೆ ಬಂದ್ ನೋಡಿ ಕಂಪೌಂಡ್ ಹೋಗ್ಲಿ, ಆ ಗೌಡ್ರೆ ನಾವು ಹೊರಗಡೆ ಹೋದ್ರೆ ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂತೀವಿ, ನಿಮ್ ಗಿಡಗಳು ತಂಪೈತೆ ಅಂತ ಹೇಳ್ತಾರೆ. ಯಾಕಂತಂದ್ರ ರೈತ ಎಲ್ಲಿ ಹಸಿರು ಬೆಳಿತಾನ ಅವನಂತೆ ಹೋಗ್ತಾರ, ಎಲ್ಲಿ ಬರ್ಡ್ ಇರ್ತೈತೆ ಯಾರು ಹೋಗ್ತಾರ, ಹೋಗುದಿಲ್ಲ ಅಲ್ಲಿ. ಇವತ್ತು ರೈತ ತಾನು ಏನ್ ಬೆಳಿತಾನ ಅನ್ನೋದು ಬಹಳ ವಿಚಾರ ಮಾಡಬೇಕಂತ ವಿಷಯ ಬಂದೈತಿ ಇವತ್ತು. ಯಾಕಂದ್ರೆ ನಾವು ರಾಸಾಯನಿಕ ಹಾಕಿ ನಾವು ರಸಾಯ ಎಲ್ಲ ನಮ್ದು ಹೊಂಟ್ಬಿಟ್ಟೈತಿ ಇವತ್ತು ರೈತರದು. ಅದಕ್ಕೆ ನಾವು ನಮ್ದೇ ಆದಂತ ಗೊಬ್ಬರ, ನಮ್ಮ ದೇಶಿ ಆಕಳುಗಳು ಇವೆಲ್ಲ ಬೆಳೆದು ಸೆಗಣಿ ಗೋಮಂತ್ರ ಇದರಿಂದ ನಾವು ತಯಾರು ಮಾಡುದು. ನಾವು ಇವತ್ತ ಸಾಕಷ್ಟು ಸುಧಾರಣೆ ಆಗೈತಿ ಅಂತೇವಿ, ಆದ್ರೆ ರೈತ ಅದನ್ನೆಲ್ಲ ಇವತ್ತ ಗೊಂಜಾಳ ಹತ್ತಿ ಬಿಟ್ಟರೆ ಬೇರೆ ಏನು ಬೆಳೆಯಂಗಿಲ್ಲ. ಅವ್ನು ತಿನ್ನಾಕ ಏನು ಗೊಂಜಾಳ ಹತ್ತಿ ತಿಂದು ಅವ್ನು ಬದುಕ್ರೆ ಸಾಧ್ಯ ಇಲ್ಲ. ಸಾಸಿವೆ ಬೆಳಿತಿದ್ರು, ಅಗಸೆ ಬೆಳಿತಿದ್ರು, ಅಗಸೆ ಚಟ್ನಿ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಇರಲಿಲ್ಲ. ಇವತ್ತು ಅಗಸೆ ಬೆಳೀತಾ ಇಲ್ಲ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿ ಸಾಯ್ತಾ ಇದ್ದಾರ. ಅದಕ್ಕೆ ರೈತನೇ ಕಾರಣ, ರೈತ ತಿನ್ನಂಗಿಲ್ಲ ಅವ್ನು ಹಾರ್ಟ್ ಅಟ್ಯಾಕ್ ಸಾಯ್ತಾನ. ಇವತ್ತೆಲ್ಲ ರೈತ ಸರಿಯಾಗಿ ಎಲ್ಲಾನು ಬೆಳೆದ್ರೆ ಏನಾಗುದಿಲ್ಲ, ಬರೀ ಕೇವಲ ಗೊಂಜಾಳ ಬೆಳೀತಾರ ರೇಟ್ ಇಲ್ಲ ಅಂತಾರ, ಹತ್ತಿ ಬೆಳೀತಾರ ರೇಟ್ ಇಲ್ಲ ಅಂತಾರ, ಉತ್ಪನ್ನ ಬರಲ್ಲ ಅಂತಾರ. ಇದೆಲ್ಲ ಕಾರಣ ನಾವೇ. ನಾವು ರೈತರು ಒಳ್ಳೆ ಪೀಕ್ ಎಲ್ಲಿ ಬೆಳೆದು ನಾವು ಕಾಣ್ತೀವಿ, ಅವಾಗ ನಮಗೆ ಇನ್ಕಮ್ ಸಿಗ್ತದೆ. ಒಂದಕ್ಕಿಲ್ಲ ಮತ್ತೊಂದಕ್ಕಾದ್ರೂ ನಾವು ರೇಟ್ ಸಿಕ್ಕಾಗ ರೈತಿಗೆ ಅವನಿಗೆ ಒಳ್ಳೆ ಆದಾಯ ಬಂದು ಅವನ ಕುಟುಂಬ ಚೆನ್ನಾಗಿ ಆಗ್ತದೆ. ನಾವು ಎಲ್ಲಿವರೆಗೆ ಮಿಶ್ರ ಬೆಳೆಯನ್ನು ಬೆಳೆಯೋದಿಲ್ಲ ಅಲ್ಲಿವರೆಗೆ ಆಗೋದಿಲ್ಲ. ಈ ತೋಟದಲ್ಲಿ ಏನ್ ಮಾಡ್ಬಿಡ್ತಾರ, ತೆಂಗಿನ ಗಿಡ ಹಚ್ಕೊಂತಾರ, ಅಡಿಕೆ ಬೆಳೆಸ್ತಾರ, ಎಲ್ಲಿ ಬೆಳೆ ಹಚ್ಬಿಡ್ತಾರ, ಅದ್ರೊಳಗೆ ಇನ್ನೂ ಖಾಲಿ ಇರ್ತದೆ, ಜಾಗ ಖಾಲಿ ಇರ್ತೈತಿ ಮಧ್ಯ ಮಧ್ಯೆ. ಅದ್ರೊಳಗೆ ನಾವು ಅಡಿಕೆ ಬೀಜ ಹಾಕ್ಬೇಕು, ತೆಂಗಿನ ಬೀಜ ಹಾಕ್ಬೇಕು. ಆ ಭೂಮಿಯಲ್ಲಿ ಏನು ಬೆಳಿತೈತಿ ಬೆಳಿಲಿಕ್ಕೂ ನಾವು ತಂದು ಹಚ್ಚಬೇಕು, ಬೆಳೆದ್ರೆ ಬೆಳಿಲಿ, ಬೆಳಿಲಿ ನಾಶ ಆಗಲಿ ಮತ್ತೆ ಬೇರೆ ತಂದು ಹಚ್ಚಬೇಕು. ಹೀಗೆ ಬೇರೆ ಬೇರೆ ಬೀಜಗಳನ್ನ ಪ್ರಯೋಗ ಮಾಡ್ತಾ ಹೋಗ್ಬೇಕು. ನಾವು ಪ್ರಯೋಗ ಮಾಡಲಿಲ್ಲ ಅಂದ್ರೆ ಬೆಳೆದಿಲ್ಲ ಅಂತ ಬಿಟ್ರೆ ಬೇಡ, ಬೆಳಿಲಿಲ್ಲ ಮತ್ತೊಂದು ತೊಗೊಂಡ್ಬಾ, ಮತ್ತೆ ಅದನ್ನ ಹಚ್ಚು, ಇದು ಬೆಳೆಯಲ್ಲ ಅದನ್ನ ಹಚ್ಚು. ನಾವು ಬರೀ ಎಲ್ಲಿ ಬೆಳ್ಳಿ ತೆಂಗಿನ ಗಿಡ ಅಡಿಕೆ ಇಡ, ಇವನ್ ಬಿಟ್ಟು ಏನ್ ತೋಟದಾಗ ಹಂಗೆ ಕಸ ಬಿದ್ದಿರ್ತೈತಿ. ನಾವು ಆ ಕಸವನ್ನ ನಾವು ರಸವಾಗಿ ಮಾಡ್ಬೇಕು, ಕಸವನ್ನ ರಸವಾಗಿ ಮಾಡ್ದಾಗ ಆಗ್ತೈತಿ. ಅದನ್ನೇನ್ ಮಾಡ್ಬಿಡ್ತಾರ ರೈತರು, ಚಲ್ಟಾನ ಅಲ್ಲೇ ಬಿಟ್ಬಿಡ್ತಾರ, ಆ ಚಲ್ಟ ಕೊಚ್ಚಿ ತೆಗ್ಗಿಗೆ ಹಾಕಿ ಅದ್ರ ಮೇಲೆ ಸೆಗಣಿ ಗೋಮಂತ್ರದಲ್ಲಿ ಹಾಕಿದ್ರೆ ಅದು ಪೌಷ್ಟಿಕ ಆಗಿ ಇದೆ. ಎರೆಹುಳ ಇವತ್ತು ನಮ್ಮಲ್ಲಿ ಬರ್ರಿ, ನನ್ನ ತೋಟದಲ್ಲಿ ಬರ್ರಿ, ನೀವು ಕೈಲೇ ಅಲ್ಲ ಕಾಲಲ್ಲಿ ಗೆದ್ರಿ, ಹಂಗ ಪುತ್ತು ಪುತ್ತು ಅಂತ ತಿಳ್ಕೊಂಡು ನಮ್ಮ ಎರೆಹುಳಗಳು ಸಿಗ್ತಾರೆ.
1: ಅಂದ್ರೆ ಭೂಮಿಯಲ್ಲಿ ಎರೆಹುಳು ಉತ್ಕೃಷ್ಟವಾಗಿದ್ದಾವೆ.
0: ಹೌದು, ತಂಪು ಇರುವುದರಿಂದ, ಗೊಬ್ಬರ ಇರುವುದರಿಂದ ಪೂರ್ತಿ ನಮ್ಮ ಎಲ್ಲಿ ಕೈ ಬಿರಿದ್ರು ನಿಮಗೆ ಸಾಕಷ್ಟು ಕೈಯಾಗ
1: ಸಿಗ್ತಾವೆ. ವರದಾನ, ಅದು
0: ವರದಾನ ನಮ್ಗೆ, ಅದು ದೊಡ್ಡ ವರದಾನ ರೀ. ಮತ್ತೆ ಎರಿಕೆ ಬೀಡು ಬಿಡ್ತೈತಿ, ಎರಿಕೆ ಬೀಡು ಯಾಕೆ ಬಿಡುವುದಿಲ್ಲ ಅಂತ, ನಮ್ಮಲ್ಲಿ ಎರೆಹುಳ ಅದು ಪೂರ್ತಿ ತನ್ನ ಒಂದು ಮಣ್ಣನ್ನ ಅದ ಕಲಿಸ್ತೈತಿ, ಅದು ಕಲಿಸಿದ ನೀರು ಹೋಗ್ತೈತಿ, ಗೊಬ್ಬರ ಹೋಗ್ತೈತಿ. ಹಿಂಗ ಆಡೋದ್ರಿಂದ ಅದು ಎರಿಕೆ ಬಿಡು ಅಂತ ಹೇಳ್ತಾರ, ಬಾಯಿ ಬಿಡುದಿಲ್ಲ ಭೂಮಿ, ನೀರು ತಂಪಿರೋದ್ರಿಂದ. ಅದಕ್ಕೆ ರೈತರು ಆದಷ್ಟು ಅಷ್ಟು ತಮ್ಮ ಗೊಬ್ಬರ ಹಾಕಿದ್ರೆ ಮಾತ್ರ ಆಗ್ತೈತಿ. ನೀವು ತಗೊಂಡು ಸರ್ಕಾರಿ ಗೊಬ್ಬರ ರಸಾಯನ

0: ಗೊಬ್ಬರ ಹಾಕ್ತಾರೆ, ಅವು ಎರೆಹುಳನು ಹೋಗ್ತಾವ, ಎಲ್ಲ ಹುಳನು ಹೋಗ್ತಾವ.
1: ವೀರನ್ಗೌಡ್ರೆ, ತಾವು ಹೇಳ್ತಾ ಇದ್ರಿ ಬೆಳಿಬೇಕಾದ್ರೆ ಸಾವಯವ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಒಳ್ಳೆ ಬೆಳೆಗಳನ್ನ ಬೆಳಿಬಹುದು ಅಂತ, ತುಂಬಾ ಸಂತೋಷ. ತಾವು ಈ ಸಾವಯವ ಗೊಬ್ಬರವನ್ನ ಯಾವ ರೀತಿ ತಯಾರು ಮಾಡ್ಕೊಳ್ತೀರಿ, ಯಾವ ರೀತಿ ತಮ್ಮ ಬೆಳೆಗಳಿಗೆ ಈ ಸಾವಯವ ಗೊಬ್ಬರಗಳನ್ನ ಬಳಸ್ತಾ ಇದ್ದೀರಿ?
0: ನಾವಲ್ಲಿರ್ತಕ್ಕಂತ ರಾ ಮೆಟೀರಿಯಲ್ ಅಂದ್ರೆ ತೆಂಗಿನ ಗರಿ, ಅಡಿಕೆ ಗರಿ, ಅಲ್ಲಿಂದ ಅಲ್ಲಿರ್ತಕ್ಕಂತ ಚಿಕ್ಕು ಹಣ್ಣಿನ ಸೊಪ್ಪು, ಇವೆಲ್ಲ ಏನ್ ಮಾಡ್ತೇವ್ರಿ, ಒಂದು 20 ಫೂಟ್ ಉದ್ದ, ಒಂದು 5 ಫೂಟ್ ಅಗಲ ತೆಗ್ಗು ಮಾಡಿ ಅದ್ರೊಳಗೆ ಹಾಕ್ತೇವೆ. ನಮ್ಮ ಸಿಂಗದ ಮೇಲೆ ಇದೆ, ಸಿಂಗದ್ದು ಸಿಪ್ಪೆ ಹಾಕ್ತೇವೆ, ಅವೆಲ್ಲ ಹಾಕಿ ಆ ಸೆಗಣೆಯನ್ನ ಮೇಲೆ ಹಾಕ್ತೇವೆ, ಅದ್ರ ಮೇಲೆ ಗೋಮಂತ್ರ ಹಾಕ್ತೇವೆ. ಇವು ಹಾಕೋದ್ರಿಂದ ಏನಾಗ್ತೈತಿ, ಅಲ್ಲಿ ಎರೆಹುಳುಗಳು ಹೋಗ್ತವ್ರಿ, ಎರೆಹುಳನ್ನು ಬಿಡ್ತೇವೆ ಅದ್ರೊಳಗೆ, ಅಲ್ಲಿ ಜಾಸ್ತಿ ಆಗಿಬಿಡ್ತಾವ ಅವನ್ ತಿಂದು. ಅದೆಲ್ಲ ಗೊಬ್ಬರಗಳನ್ನ ತಿಂದು ತಿಂದು ಪುಡಿ ಮಾಡ್ತಾವ. ಪುಡಿ ಮಾಡಿದ್ಮೇಲೆ ನಾವು ಅದನ್ನ ಸಾಣಿಗೆ ಹಾಕಿ ನಾವು ಮಾರಾಟ ಮಾಡಬಹುದು, ಅಥವಾ ಹಂಗ ಹಾಕಿ ನಮ್ ಗಿಡಕ್ಕೆ ಹಾಕಬಹುದು. ನಾ ರೈತರಿಗೆ ಹೇಳ್ತೇನೆ, ನಿಮ್ ಗೊಬ್ಬರ ಮಾರ್ಬಾಡ್ರಿ, ನಿಮ್ ಹೊಲ ಐತಲ್ಲೋ ಗೊಬ್ಬರ ಮಾಡಿ, ನಿಮ್ ಹೊಲ ಇಲ್ಲ ಬೇರೆ ಹೊಲ ಮಾಡ್ರಿ, ನಿಮ್ ಗೊಬ್ಬರ ಮಾರ್ಬಾಡ್ರಿ. ನೀವ್ ಯಾಕಾರ ಹೆಚ್ಚಿಗೆ ರೊಕ್ಕ ಕೊಟ್ಟಲ್ಲಿ ತಂದು ನಿಮ್ ಭೂಮಿಯನ್ನ ವಿಷ ಮಾಡಿ ಆ ವಿಷದ ಬೀಜವನ್ನ ಬೆಳೆದು ನಿಮ್ ಒಳ್ಳೆ ಬೀಜ ಬೆಳೆದು, ನೀವು ರೈತರು ಹೋಗ್ತೀರಾ ಪಾಕೆಟ್ ನ ಗೊಬ್ಬರ ತರ್ತೀರಾ, ಪಾಕೆಟ್ ನ ಬೀಜ ತರ್ತೀರಿ, ಯಾಕೆ ತರ್ತೀರಿ ಬೀಜ ತರಬೇಡ್ರಿ. ನಿಮ್ಮ ಹೊಲದಲ್ಲಿ ಬರ್ತಕ್ಕಂಥದ್ದು ಬೀಜನ ನೀವು ಒಳ್ಳೆ ಬೀಜ ಹಿಡೀರಿ, ಅವನ್ನ ಬಿತ್ತರಿ. ನಾನು ರೈತರಿಗೆ ಹೇಳಿದನು, ನಿಮ್ ನಾಲ್ಕು ಎಕರೆ ಹೊಲದಾಗ ಒಂದ್ ಎಕರೆ ನಿಮ್ ಸಾವಯವ ಮಾಡ್ರಿ, ಈಗೇನ್ ಮಾಡ್ತಾ ಇರಲ್ಲ ಅದನ್ನ ಮಾಡ್ರಿ, ಒಂದ್ ಎಕರೆಗೆ ಎಷ್ಟು ಉತ್ಪನ್ನ ಬರ್ತೈತಿ. ಹಿಂದೆ ತಾತ ಮುತ್ತಾತರು ಮಾಡಿದ್ರು, ಅವು ಖರ್ಚಿರ್ಲಿಲ್ಲ, ಉತ್ಪನ್ನ ಜಾಸ್ತಿ ಬರ್ತಿತ್ತು, ಆರೋಗ್ಯಕ್ಕೆ ಒಳ್ಳೆ ಬೀಜಗಳು ಸಿಗ್ತಿದ್ವಿ, ಒಳ್ಳೆ ಅವನ್ನೇ ಬೀಜ ಬೆಳಿತಿದ್ರೆ ಅವೇ ಬೀಜಗಳನ್ನ ಬಿತ್ತಿದ್ರಿ. ಈಗ ನೀವು ಎಷ್ಟೆತ್ತಿದ್ರು ಗೊಂಜಾಳ ಮಾರಬೇಕು, ಅವೇ ಹೋಗ್ಬೇಕು ತರಬೇಕು ಬಿತ್ತಬೇಕು, ಯಾಕೆ ತರ್ತೀರಿ? ನಿಮ್ದೇ ಬೀಜದು, ಆ ರೈತ ಬೆಳೆದಿದ್ದು ಈ ರೈತ ಕೊಡ್ತಾನೆ, ಈ ರೈತ ಬೆಳೆದಿದ್ದು ಆ ರೈತ ಕೊಡ್ತಾನೆ, ಅದನ್ನ ನೀವು ತಗೊಳೋದಕ್ಕಿಂತ ನೀವು ರೈತರು ಏನ್ ಬೆಳಿತೀರಿ ನಿಮ್ ಬೀಜ ಹಾಕೇ ಹಾಕ್ರಿ. ಪ್ರಯೋಗ ಮಾಡ್ರಿ, ಒಂದ್ ಎಕರೆ ಹೊಲ 10 ಎಕರೆ ಹೊಲದಾಗ ನೀವು 4 ಎಕರೆ ಪ್ರಯೋಗ ಮಾಡ್ರಿ, 4 ಎಕರೆ ಪ್ರಯೋಗ ಮಾಡಿ ಉತ್ಪನ್ನ ಏನು, ಆದ್ರೆ ನೀವು ಸಾವಯವದಿಂದ ಊಟ ಮಾಡುವಂತ ನಿಮಗೆ ಆರೋಗ್ಯವಾಗಿರ್ತದೆ.
1: ವೀರನ್ಗೌಡರೆ, ಈ ಬಾಳೆ ಮತ್ತು ತೆಂಗಿನ ಗಿಡ, ಅಡಿಕೆ ಗಿಡಗಳನ್ನು ಬೆಳೀತಾ ಇದ್ರಿ, ಇದ್ರ ಜೊತೆಗೆ ಮತ್ತೆ ಏನೇನ್ ಬೆಳೀತಾ ಇದ್ರಿ?
0: ಅಡಿಕೆ ಗಿಡದ ಮಧ್ಯೆ ಒಂದೊಂದು ಕರಿಬೇವಿನ ಗಿಡ ಹಚ್ಚೇವ್ರಿ. ಆ ಕರಿಬೇವಿನ ಗಿಡ ನಾವು ಕರಿಬೇವು ಮುರ್ಕೊಂಡು ಹೋಗ್ತೇವೆ, ಮುರ್ಕೊಂಡು ಹೋಗಿ ಕಾಯಿಪಲ್ಲೆ ಯಾರು ಮಾರ್ತಾರಲ್ಲ ಅವ್ರಿಗೆ ಕೊಡ್ತೇವೆ ನಾವು, ಕೊಟ್ಬಿಟ್ಟು ನಮ್ಮ ಮನೆ ಬೇಕಾದಷ್ಟು ಕಾಯಿಪಲ್ಲೆ ತಗೊಂಡ್ಬಿಡ್ತೇವೆ. ನಮ್ಮ ಅಕಸ್ಮಾತ್ ಬೆಳಿತೈತಿ ಅದು. ಈಗ ಕರಿಬೇವು ಹಚ್ಚೇವಿ, ಸಾಕಷ್ಟು ಮರಿಗಳು ಎದ್ಬಿಟ್ಟವು, ಅವನು ಬೇಕಾದ್ರೆ ಫ್ರೀ ಕೊಡ್ತೇವಿ, ಮಾರಾಕೊಂಡು ಕೊಡ್ತೇವಿ. ಹಿಂಗ ಕರಿಬೇವು ನಾವು ಅಲ್ಲಿ ಇರ್ತಕ್ಕಂಥದ್ದು ನಮ್ಮ ಅವ್ರಿಗೆ ಕೊಡೋದು, ಅವ್ರಿಗೆ ನಾವು ತರೋದು, ಎಲ್ಲದಕ್ಕೂ ದುಡ್ಡು ಕೊಟ್ಟೇ ತರಬಾರ್ದು, ನಾವು ಬೆಳೆದಂತದ್ದು ಅವ್ರಿಗೆ ಕೊಟ್ಟು ನಾವು ತಗೊಂಬರ್ಬೇಕು.
1: ಅವಾಗಲೇ ಹೇಳ್ತಾ ಇದ್ದಿರ್ತಾವ ತೆಂಗಿನ ಸಸಿ ನರ್ಸರಿಯನ್ನು ಮಾಡಿದ್ದೀನಿ ಅಂತ, ಅದೇ ರೀತಿ ಅಡಿಕೆ ಸಸಿ ನರ್ಸರಿನೂ ಮಾಡಿದ್ರ ಹೇಗೆ?
0: ಅಡಿಕೆ ಸಸಿ ನರ್ಸರಿ ಮಾಡಿದ್ರು, 35 ರೂಪಾಯಿ ಒಂದು ಸಸಿ ಕೊಟ್ಟಿದ್ದೇನೆ, ಸುಮಾರಿಗೆ 4-5 ಫೂಟ್ ಇದ್ರೆ ಹಚ್ಚಿದಾರೆ. ಇವತ್ತ ಅಲ್ಲೇ ನಮ್ಮ ಪಕ್ಕದ ಹಳ್ಳಿ ಹಳ್ಳಿ ಕುಂದ್ರಿ ಇಂದೂರ್ ಎಲ್ಲ ಹಚ್ಚಿದಾರ, ಸಾಕಷ್ಟು ಸಸಿ ಚೆನ್ನಾಗಿ ಬಂದವಂದ್ರು. ನಾವು ಯಾಕೆ ಬಂದವಂತಂದ್ರೆ, ನಾನು ಸಾವಯವ ಸೆಗಣಿ ಗೊಬ್ಬರದಿಂದ ಬೆಳೆಸಿದ್ವು, ನೀರು ಬಿಟ್ಟಿದ್ವು, 12 ತಿಂಗಳ ನಾವು ಗಂಡ ಹೆಂಡತಿ ಅವನ್ನ ಬೆಳೆಸೇವ್ರಿ. ನಮ್ಮ ಕುಟುಂಬ ನನಗೆ ಬಹಳ ಸಹಾಯ ಆಗ್ತಾ ಇದ್ದಾರೆ. ನಾನು ಈಗ ಇಲ್ಲ ನೋಡ್ರಿ, ಈಗ ಆಕಳ ಅವರೇ ನೋಡ್ತಾರ, ತೋಟ ಅವರೇ ಮಾಡ್ತಾರೆ, ನೀರು ಅವರೇ ನೋಡ್ತಾರೆ, ಗಿರಣಿಗೆ ಅವರೇ ಹಾಕ್ತಾರ, ಎಲ್ಲ ಖಾರ ಅವರೇ ಕುಡಿಸ್ತಾರೆ, ಎಲ್ಲ ಪ್ರತಿಯೊಂದು ನಮ್ಮ ಕುಟುಂಬ ನನಗೆ ಬಹಳ ಸಹಕಾರ ಇದೆ. ನಮ್ಮ ಕುಟುಂಬ ಸಹಕಾರ ಇರೋದ್ರಿಂದ ನಾ ಇಲ್ಲ ಹಿಂತಲ್ಲಿ ಎಲ್ಲ ಬಂದು ಹೋಗ್ಬಹುದು.
1: ಬಹಳ ಸಂತೋಷ. ಈಗ ತಾವು ಏನು ಈ ಸಾವಯವ ಕೃಷಿಯನ್ನ ಮಾಡ್ಕೊಂಡು 20 ಗುಂಟೆ ಜಾಗದಲ್ಲಿ ಕೃಷಿಯನ್ನ ಬೆಳೀತಾ ಇದ್ರಲ್ಲ, ಯಾಕೆ ತಾವು ತಮ್ಮ ಮೂಲತಃ ಇದ್ದಂತ 4 ಎಕರೆ ಹೊಲದಲ್ಲಿ ಯಾಕೆ ಕೃಷಿಯನ್ನ ಮಾಡಬಾರ್ದು?
0: ಆ ಕೃಷಿಯಲ್ಲಿ ಮಾಡ್ಲಿಕ್ಕೆ ನನಗೆ ಆಳಿನ ಒಂದು ಸಮಸ್ಯೆ ಇದೆ. ಈಗ ನಾನು 40 ಆಕಳ ಮಾಡಿದೆ, ಏನೋ ಬಹಳ ಆಸೆ ಇಟ್ಟಿದ್ದೆ. ನಮ್ಮ ದೇಶದಲ್ಲಿ ಸ್ವದೇಶಿ ಆಕಳ ಬಿಡ್ಬೇಕು, ಈ ಜಾತಿ ಇವು ಚೆಪ್ ಜರ್ಸಿ ಅಂತ ಹೇಳ್ತಾ ಇದಾರಲ್ಲ, ಇವೆಲ್ಲ ಹಂದಿ ವೀರಾಣಿಯಿಂದ ತಯಾರಂತದ್ದು. ಅದು ಹಂದಿ ಹೆಂಗ ಗಟ್ಟರದಲ್ಲಿ ನೀರು ಕುಡಿತಿದ್ದೆ, ಹಂಗ ಒಳಗೆ ಇಟ್ಟುಕೊಡ್ತಿದ್ದೆ. ಈಗ ಹಿಂಗಾಗಿ ಆರೋಗ್ಯದ ಹಾಲು ಯಾವುದು, ಆರೋಗ್ಯ ದೃಷ್ಟಿಯಿಂದ ನಮ್ಮ ದೇಶೀಯ ಆಕಳು ಒಳ್ಳೇದ್ರಿ. ಆ ಗೋಮಂತ್ರ ನಾವು ಮಾರಾಟ ಮಾಡೋದ್ರಿಂದ ಸಾಕಷ್ಟು ಔಷಧ ಆಗ್ತದೆ ಗೋಮಂತ್ರದಿಂದ. ಅದಕ್ಕೆ ನಾವು ದೇಶೀಯ ಆಕಳ ಮಾಡೋದ್ರಿಂದ ನಮ್ಮ ಮನೆಗೆ ಹೋರಿಗಳಾಗ್ತವೆ, ಒಳ್ಳೆ ಹಾಲು ಸಿಗ್ತದೆ, ಒಳ್ಳೆ ತುಪ್ಪ ಸಿಗ್ತದೆ, ಒಳ್ಳೆ ಮಜ್ಜಿಗೆ ಸಿಗ್ತದೆ. ಬೇಸಿಗೆ ಕಾಲಕ್ಕೆ ಯಾರಾದ್ರೂ ಬಂದ್ರೆ ಹೆಣ್ಮಕ್ಳಿನ ಚಾಕಾಸುವಂತ ಅವಶ್ಯಕತೆ ಇಲ್ಲ, ಮನೆ ಜವಾರಿ ಆಕಳದಿರ್ತೈತಿ, ನಾವು ಮೊಸರು ಇರ್ತೈತಿ, ಮಜ್ಜಿಗೆ ಮಾಡಿ ಮಜ್ಜಿಗೆ ಕೊಟ್ಟವ್ರಿಗೆ ಬಹಳ ಸಂತೋಷವಾಗಿರ್ತಾರ, ಏ ಬೇಸಿಗೆ ಒಳಗೆ ಮಜ್ಜಿಗೆ ಕೊಟ್ಟಿದ್ರಂತ.
1: ಅವಾಗಲೇ ಹೇಳ್ತಾ ಇದ್ರಿ ವೀರನ್ಗೌಡ್ರೆ, ತಮ್ಮ ಹತ್ರ 40 ಆಕಳುಗಳಿದ್ವು, ಇವಾಗ ಎಷ್ಟಿದ್ದಾವ ತಮ್ಮ ಹತ್ರ?
0: ಈಗ 40 ಆಕಳು ಇದ್ದಿದ್ದವನ್ನ ಆಳಿನ ಕೊರತೆ ಮೂಲಕ ಈಗ 2 ದೊಡ್ಡ ಆಕಳು ಒಂದು ಸಣ್ಣ ಆಕಳ ಇದೆ. ಈಗ ಇನ್ನು ಕೇಳ್ತಾ ಇದ್ದೇವೆ, ನಾವು 4-5 ಸಾವಿರ ರೂಪಾಯಿ ಆಕಳ ಕೇಳಿ ಕೊಟ್ಟುಬಿಟ್ವಿ. ಈಗ 40,000-50,000 ಒಂದು ಆಕಳ ಹೇಳ್ತಾ ಇದ್ದಾರೆ. ನಾನು ಅಷ್ಟಕ್ಕೆ 5,000-6,000 ಒಂದು ಆಕಳ ಕೊಟ್ಟು ಆಳು ತಂದ್ರೆ 34,000 ಈಗ ಬೇಕಂದ್ರೆ ಸಿಗ್ತಾ ಇಲ್ಲ, ಒಂದು ಆಕಳ ಸಿಗ್ತಾ ಇಲ್ರಿ. ಜವರಿ ಆಕಳ ಎಲ್ಲ ಚಪ್ಪ ಇವದವು, ಅದು ಜವರಿ ಆಕಳನೆ ಬೇಕು ನನಗೆ, ಜವರಿ ಆಕಳನ ಬೇಕು, ಜವರಿ ಆಕಳ ಸಿಗ್ತಾ ಇಲ್ಲ. ಕೇಳಿದ್ರೆ ರೇಟ್ 40,000-50,000 ಹೇಳ್ತಾ ಇದ್ದಾರೆ.
1: ಮತ್ತೆ ಈ ಕೃಷಿಯಲ್ಲಿ ಏನಾದರೂ ಬೇರೆ ಹೊಸತನ ಏನಾದರೂ ಮಾಡಬೇಕನ್ನೋ ವಿಚಾರಗಳು ಇದೆಯೋ ತಮ್ಮಲ್ಲಿ?
0: ನನ್ನಲ್ಲೇ ವಿಚಾರ ಬಹಳ ಚೆನ್ನಾಗಿದೆ. ನನ್ನ ಊರು ಮಗ್ಗಲಿಕೆ ನನಗೆ ಸಮೀಪದಲ್ಲೇ 1 ಎಕರೆ ಹೊಲ ಇದ್ದಿದ್ರೆ ರೈತರಿಗೆ ಇನ್ನು ಅದರೊಳಗೆ ಇತರೆ ಇತರೆ ಪೀಕುಗಳನ್ನು ಬೆಳೆದು ಸ್ವತಃ ನಾನು ರೈತರಿಗೆ ಕರ್ಶಿಸಿ ಅವರಿಗೆ ಎಲ್ಲ ಒಂದು ಕಾರ್ಯಕ್ರಮ ಮಾಡಿಸಿ ತೋರಿಸಿ

0: ರೈತರ ಬೆಳೀರಿ ಅಂತ ಹೇಳ್ಬೇಕು ಅನ್ನೋದು ಬಹಳ ಆಸೆ ಇತ್ತು ನನಗ. ಮಾಡ್ಬೇಕನ್ನ ಏನ್ ಆಸೆ ಐತಲ್ಲ, ಅದಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ.
1: ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ತಮ್ಮ ಹತ್ರ ಅನುಭವ ಇದೆ, ಕೃಷಿಯ ಬಗ್ಗೆ ಆಸಕ್ತಿ ಇದೆ. ಇಂಥ ಒಂದು ಆಸಕ್ತಿ ಮತ್ತು ಅನುಭವ ಎರಡನ್ನೂ ನಾವು ಸೇರಿಸಿ ಅದರಲ್ಲಿ ಕಾರ್ಯವನ್ನು ಮಾಡಿದ್ರೆ ಇನ್ನೂ ಯಶಸ್ಸನ್ನು ಕಾಣಬಹುದು. ತಾವು ಈ ತಮ್ಮ ಮೂಲತ ಇದ್ದಂತ 4 ಎಕರೆಯಲ್ಲಿ ಕೃಷಿಯನ್ನ ಪ್ರಾರಂಭಿಸಬಾರ್ದು.
0: 100ಕ್ಕೆ 100 ಸತ್ಯ ಇದೆ ನೀವು ಹೇಳೋದು. ಆದ್ರೆ ನನ್ನ ಆಳಿನ ಕೊರತೆ ಮತ್ತೆ ನನಗೆ ಎಕನಾಮಿಕಲಿ ಒಂದು ತೊಂದರೆ. ನಾ ಮಾಡ್ಬೇಕನ್ನೋದು ಆಸೆ ಬಹಳ ಇದೆ. ಎರಡು ಎಕನಾಮಿಕಲಿ, ಒಂದು ನಾನು ರಿಟೈರ್ಡ್ ಆಗಿ 2138 ರೂಪಾಯಿ ಸಂಬಳದಲ್ಲಿ ಏನ್ ಮಾಡಬಹುದು ಜೀವನ ಅಂತ ತಿಳ್ಕೊಂಡು ಅನ್ಸ್ಕೊಂಡಾಗ ಮನೆ ತೆಗೆ ಬರಾಕ್ಸ್ಕೊಂಡು ಇದರಲ್ಲೇ ದುಡ್ಕೊಂಡು ಜೀವನ ಮಾಡಿ ಸುಖವಾಗಿರೋಣ ಅಂತಂದ್ವಿ. ನಮ್ಮ ಜೀವನ ಸುಖವಾಗಿದೆ ಅಷ್ಟೇ, ಬರೀ 20 ಗುಂಟೆಯಲ್ಲಿ ನಾವು ಜೀವನ ಸುಖವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಗಂಡ
1: ವೀರನ್ಗೌಡ ಅವರೇ, ಈ 20 ಗುಂಟೆ ಜಾಗದಲ್ಲಿ ಒಟ್ಟು ಎಷ್ಟು ಆದಾಯವನ್ನು ತಾವು ಗಳಿಸ್ತಾ ಇದ್ದೀರಿ?
0: ನಾವು 20 ಗುಂಟೆ 1-2 ಲಕ್ಷ ರೂಪಾಯಿ ಉತ್ಪನ್ನ ತೆಗಿತೀನಿ. ತೆಂಗಿನ ಗಿಡ, ಅಡಿಕೆ ಗಿಡ ಮತ್ತೆ ಇತರೆ ಪೀಕು, ಇತರೆ ಸಸಿಗಳನ್ನು ಮಾರಾಟ ಮಾಡಿ ನನ್ನ ಜೀವನದಲ್ಲಿ ಮಿಲ್ಲು ಇದರಲ್ಲಿ ಮಾಡಿ ಗಿರಣಿ ಎಲ್ಲ ಮಾಡಿ ಅದರಲ್ಲೇ ನಾವು ಗಂಡ ಹೆಂಡತಿ ಸಾಕಷ್ಟು ನಾವು ಚೆನ್ನಾಗಿದ್ದೇವೆ.
1: ಸುಖವಾಗಿದ್ದೀರಾ ನಂಗಾಯ್ತು. ಈಗ ತಾವು ಈ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀನಿ ಅಂದ್ರಲ್ಲ, ಈ ಸಾವಯವ ಕೃಷಿಗೆ ಜೊತೆಗೆ ಈ ಇದರಲ್ಲಿ ತಾವು ಕೋಳಿ ಫಾರ್ಮ್ ಆಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಆಗಿರ್ಬೋದು, ಇಂಥವಕ್ಕೆ ಯಾಕೆ ತಾವು ಕೈ ಜೋಡಿಸಿಲ್ಲ?
0: ಈಗ ನಾನು ಕೋಳಿ ಫಾರ್ಮ್ ಮಾಡಿಕೊಂಡು ಊರೊಳಗೆ ಇರೋದ್ರಿಂದ ಸ್ಮೆಲ್ಗೆ ಜನ ನಾಳೆ ಏ ಕೋಳಿ ಫಾರ್ಮ್ ಮಾಡಿರಿ ಸ್ಮೆಲ್ ಐತೆ ಅಂತ ತಿಳ್ಕೊಂಡು ಕಂಪ್ಲೇಂಟ್ಸ್ ಆದ್ರೆ ನಾನು ಬ್ಯಾಡ್. ಅದು ಅದಕ್ಕಾಗಿ ಕೋಳಿ ಫಾರ್ಮ್ ಮಾಡೋ ಉದ್ದೇಶವನ್ನು ತೆಗೆದಿದ್ದೇನೆ. ಆದಷ್ಟು ನಾನು ಜವಾರಿ ಆಕಳನೇ ಮಾಡ್ತೇನೆ, ದೇಶಿ ಆಕಳನೇ ಮಾಡ್ತೇನೆ. ಬೇಕಷ್ಟು ಕಷ್ಟ, 40 ಆಕಳ ಇದ್ರು ನಾವು ಒಬ್ಬನೇ ಮಾಡುವಂತ ತಾಕತ್ತು ನನಗಿದ್ರೆ. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾನೆಲ್ಲ ನನ್ನ ಆಕಳ ಸೇವೆ ಗೋ ಸೇವೆ ಮಾಡೇ ಹೊರಗೆ ಬರೋದು. ಇವತ್ತು ಗೋಮಾತೆ, ಭೂಮಾತೆ, ಗಂಗಾಮಾತೆ ಇವು ಮೂರನ್ನು ಯಾರು ಸೇವೆ ಮಾಡ್ತಾರೋ ಅವನಿಗೆ ಬಡತನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. 3 ಸೇವೆ ಮಾಡಿದ್ರೆ ಬಡತನ ಬರಕ್ ಸಾಧ್ಯವೇ ಇಲ್ಲ. ಇವು 3 ಮಾಡ್ಬೇಕು ಸೇವೆ, ಪ್ರತಿಯೊಬ್ಬ ಭೂಮಿ ಮೇಲೆ ಹುಟ್ಟಿದ್ರು. ರೈತ ಅಂತಲ್ಲ ಪ್ರತಿಯೊಬ್ರು.
1: ತಾವು ಹೇಳ್ತಾ ಇರೋದನ್ನ ಕೇಳಿದ್ರೆ ನಮಗೂ ಸಂತೋಷ ಆಗುತ್ತೆ. ಈಗ ತಾವು ಈ ಹೈನುಗಾರಿಕೆ ಮಾಡ್ಲಿಕ್ಕೆ ಈ ಆಕಳಗಳನ್ನ ಸಾಕ್ತಾ ಇದ್ದೀನಿ ಅಂದ್ರೆ, ಇನ್ನೂ ಬೇಕು ಸಿಗ್ತಾ ಇಲ್ಲ ಈ ನಮ್ಮ ಜವಾರಿ ತಳಿಗಳಂತಂದು ಹೇಳ್ತಾ ಇದ್ರಿ, ಕುರಿ ಸಾಕಾಣಿಕೆ ಅಥವಾ ಇತರೆ ಜೇನು ಸಾಕಾಣಿಕೆ ಮಾಡ್ಬೇಕನ್ನೋ ಇಚ್ಛೆ ತಮ್ಗೇನಾದ್ರೂ ಇದೇನಾ?
0: ಜೇನು ಸಾಕಾಣಿಕೆ ಮಾಡುವುದು, ನನ್ನಲ್ಲಿ ಜೇನು ಸುಮಾರು ಇಡ್ತಾವು. ಅವನ್ನ ದೇಸಾರ ಅಂತ ತಿಳ್ಕೊಂಡು ಸಿಗ್ಗಾವದಲ್ಲಿ ತೋಟ ಇದೆ, ಅವ್ರು ಹಿಡ್ಕೊಂಡು ಹೋಗ್ತಾರ. ನಾ ಎಲ್ಲರಿದ್ರ ಮತ್ತೆ ಎಲ್ಲೆಲ್ಲರ ಹಳ್ಳಿಯಾಗಿದ್ರು ಹೇಳಿದ್ರು, ಅವ್ರು ಜೇನು ಹಿಡ್ಕೊಂಡು ಕೊಡ್ತಾರೆ, ನಮ್ಗೆ ಜೇನು ತುಪ್ಪನ ಕೊಡ್ತಾರ. ಅವರು ಬಹಳ ಅನುಭವಿಸ್ತಿದ್ದಾರ.
1: ನೀವು ಮಾಡಿದಿರ ಹೇಗೆ?
0: ನಾನು ಜೇನು ಮಾಡ್ಬೇಕಂದ್ರ ಸ್ವಲ್ಪ ನನಗೆ ಅದ್ರ ಟ್ರೈನಿಂಗ್ ಆಗ್ಬೇಕು. ಆ ಟ್ರೈನಿಂಗ್ ಆದ ನಂತರ ಜೇನು ಮಾಡ್ಬೇಕನ್ನೋ ನನಗೆ ಆಸೆ ಬಹಳ ಐತ್ರಿ. ಜೇನುಗಳು ಯಾಕೆ ನಮ್ಮಲ್ಲೇ ಇರ್ತಕ್ಕಂಥದ್ದು ಹೂಗಳು ಇರ್ತದಲ್ಲೇ, ಜೇನುಗಳಿಗೆ ಅನುಕೂಲ ಇದೆ. ಆ ಜೇನು ಪೆಟ್ಟಿಗೆ ತಂದು ಜೇನು ಸಾಕಾಣಿಕೆ ಮಾಡ್ಬೇಕನ್ನೋದ್ರೆ, ಈಗ ಅಕಸ್ಮಾತ್ ನಾವು ಏನಾದ್ರೂ ಆಕಳುಗಳು ಸಾಕೋದು ತೊಂದರೆ ಆಯ್ತಂದ್ರೆ ಒಂದು ಸುಮಾರು 100 ಕುರಿ ಮಾಡ್ಬೇಕನ್ನೋದು ಒಂದು ಯೋಜನೆನೂ ಐತ್ರಿ ನನಗೆ. ಯಾಕೆಂದ್ರೆ 40 ಆಕಳದ್ದು ನಮ್ಗೆ 2 ಪಟ್ಟಿ ಅದಾವ, ಒಂದು 20 ಆಕಳದ್ದು ಒಂದು 20 ಆಕಳದ್ದು. ಅದ್ 40 ಏನ್ ಮಾಡ್ಬೇಕು, ಅದನ್ನ ಕಟ್ಟಿದ ಬಿಲ್ಡಿಂಗ್ ಅನ್ನು ಉಪಯೋಗ ಮಾಡ್ಕೋಬೇಕಲ್ಲ, ಅದಕ್ಕೆ ಕುರಿ ಸಾಕಾಣಿಕೆ ಮಾಡ್ಕೋಬೇಕು ಅನ್ನೋದು. ಕೋಳಿಗಿಂತ
1: ಕುರಿ ಸಾಕಾಣಿಕೆ ಮಾಡೋದ್ರಿಂದ ಲಾಭದಾಯಕ ಇದೆ.
0: ಲಾಭದಾಯಕ ಆದ್ರೆ ಮೊರಬದ ಒಬ್ರು ರೈತರು ಹೇಳಿದ್ರಲ್ಲ, ಅದು ಹೇಳಿದ್ರೆ ಅದು ಕುರಿ ಸಾಕಾಣಿಕೆ ಚೆನ್ನಾಗಿದೆ. ಮೊರಬದವ್ರ ಅಂತ ಹೋಗಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕಾಯ್ತು ನಾನು ಅಲ್ಲಿ ಹೋಗಿ. ಚೆನ್ನಾಗಿದೆ
1: ನಮ್ಮ ರೇಡಿಯೋದಲ್ಲಿ ಬಂದಂತ ಕೇಳಿದ್ರಿ ತಾವು ತಮ್ಮ ಕೃಷಿಯ ಬದುಕಿನ ಕುರಿತು ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಏನನ್ನ ಹೇಳಕ್ ಬಯಸ್ತೀರಿ?
0: ಇವತ್ತ ನಮ್ದು ದೇಶ ಭಾರತ ದೇಶ ರೈತರ ದೇಶ ಅಂತ ಹೇಳ್ತಾ ಇದ್ದೇವೆ. ರೈತರ ದೇಶ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಜವಾರಿ ಪೀಕ್ ಏನಿತ್ತಲ್ಲ, ಬೀಜ ಏನಿತ್ತಲ್ಲ, ಇದನ್ನೆಲ್ಲರೂ ಉಳಿಸ್ಬೇಕು. ಇದನ್ನ ಉಳಿಸಿ ಬೆಳೆಸಿ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು. ನಮ್ಮ ಮಕ್ಕಳು ಓದ್ಯಾರಂದ ಕೂಡಲೇ ನೌಕರಿಯನ್ನು ನಾವು ಅವಲಂಬಿತರಾಗಬಾರ್ದು. ನಮ್ಮ ಜೊತೆಗೆ ಕರ್ಕೊಂಡು ನಾವು ಕೆಲಸ ಮಾಡಬೇಕು. ರೈತರು ನಾವು ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕು, ಸೂಟ್ಯಾಗ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಸೂಟಿ ಇದ್ದಾಗ, ಟೈಮ್ ಸಿಕ್ಕಾಗ, ಸಂಡೆ ಇಂಥ ನಮ್ಮ ಜೊತೆಗೆ ಕೆಲಸ ನಾವು ಕರ್ಕೊಂಡು ಮಾಡಿದಾಗ ಮಾತ್ರ ಅವ್ರು ಇರ್ತಾರೆ. ಅವ್ರನ್ನ ಹೋಗ್ಬಿಡ ಅಂತ ತಿಳ್ಕೊಂಡು ನಾವು ಬಿಟ್ಟರೆ ಅವ್ರು ರೈತಾವಳಿ ಆ ಮಕ್ಕಳು ಆಗೋದೇ ಇಲ್ಲ. ಅವರು
1: ಓದಿನ ಜೊತೆಗೆ ಕೃಷಿ
0: ಅವಶ್ಯಕತೆ ನಮ್ಮ ಕೆಲಸ ಮಾಡ್ಬೇಕು ನಾವು. ಈಗ ನಾವು ಮನೆಯೊಳಗೆ ಸಣ್ಣ ಮಕ್ಕಳಂತ ಅನ್ನಬಾರ್ದು. ಸಣ್ಣ ಮಕ್ಕಳಂದ್ರೆ ರೈತರಲ್ಲಿ ಸಣ್ಣ ಕೆಲಸ ಏನಿರ್ತದೆ, ಹೋಗಪ್ಪ ಸೆಗಣಿ ಕಸ ತೆಗಿಯೋದನ್ನೇ, ಹೋಗಪ್ಪ ಸ್ವಲ್ಪ ಕರುಗಳಿಗೆ ನೀರು ಕುಡಿಸು, ಇಂಥ ಸಣ್ಣ ಸಣ್ಣ ಕೆಲಸಗಳನ್ನ ಹಚ್ಚಿ ಅವರಿಗೆ ಅಭ್ಯಾಸ ಮಾಡಿ ಅವಾಗ ಅವರು ಆ ಕರುಗಳನ್ನ ಹಿಡ್ಕೊಂಡು ಹೋಗೋದು, ಅವರಿಗೆ ಮುದ್ದಾಡೋದು, ಕರುಗಳಿಗೆ ಆಟ ಆಡೋದು, ಅವ್ರ ಜೊತೆಗೆ ಬೆರೆತುಕೊಂಡಾಗ ಮಾತ್ರ ಅವರು ಮಕ್ಕಳು ಸಹ ಈ ದೇಶದ ಪ್ರೀತಿಸ್ತಾರೆ. ನಾವು ಅವ್ರನ್ನ ಬಿಟ್ಟು ಏ ಬಿಡಪ್ಪ ನನ್ನ ಮಗ ಓದ್ಯಾನಂತಂದು ಚಲೋ ಬಟ್ಟೆ ಹಾಕ್ಯಾನಂದು ನಾವು ಬಿಟ್ರೆ ನಮ್ಮ ಕೃಷಿ ಎಲ್ಲಿಗೆ ಹೋಗ್ಬಿಡ್ತೈತೆ ಅಂದ್ರೆ ಏನೋ ಆಗ್ಬಿಡ್ತೈತೆ. ಅದಕ್ಕೆ ನಾವು ಮಕ್ಕಳನ್ನ ನಮ್ಮ ಜೊತೆಗೆ ಅವನು ಏನೋ ಓದ್ಲಿ ಎಷ್ಟೋ ಓದ್ಲಿ ಎಷ್ಟು ಓದಿದ್ರು ನಾವು ಮಕ್ಕಳನ್ನ ಬಿಡಬಾರ್ದು. ಮಕ್ಕಳ ಕೃಷಿ ಜೊತೆಗೆ ಕರ್ಕೊಂಡು ಹೋಗ್ಬೇಕು, ಅವನಿಗೆ ಸಾವಯವದ ಬಗ್ಗೆನ ಗಮನ ಕೊಡ್ಬೇಕು. ರಾಸಾಯನಿಕ ಗೊಬ್ಬರದ ವಿಷಯನ ಹೇಳಬಾರ್ದು. ನಮ್ ನೋಡಪ್ಪ ನಮ್ದು ಆಕಳುಗಳದೇವೆ, ಈ ಎಮ್ಮೆದವ ಎತ್ತದವ, ಇದೇ ಗೊಬ್ಬರನ ತಗೊಂಡು ನಾವು ಗೊಬ್ಬರ ತಯಾರು ಮಾಡಬೇಕು. ಮಾಡಿ ನೋಡಿದ್ರೆ ನೋಡು ಇದನ್ನ ಹಿಂಗೆ ಮಾಡಿ ಇದೇ ಗಿಡಗಳಿಗೆ ಹಾಕು, ಇದೇ ತೋಟಕ್ಕೆ ಹಾಕ್ರಿ. ನಾ ರೈತರಿಗೆ ಹೇಳಿದ್ರು ಪ್ರತಿಯೊಬ್ಬರು ಒಂದು ಬೋರ್ ಹೊಡ್ಸ್ಕೊರಿ, ನಿಮಗೆ ಬೋರ್ ಹೊಡ್ಸ್ಕೊರಿ, ನಿಮಗೆ ನೀರು ಬೇಕಾ ನಾನು ಬರ್ತೇನೆ, ಯಾರಾದ್ರೂ ಕರೀರಿ, ಎಷ್ಟೊತ್ತಿಗೆ ಆದ್ರೂ ಎಷ್ಟು ದೂರ ಆದ್ರೂ ಕರೀರಿ, ಅಲ್ಲಿವರೆಗೆ

0: ಬಂದು ನಿಮಗೆ ನೀರಿನ ಪಾಯಿಂಟ್ ನೋಡ್ತೇನೆ, ನಿಮ್ಮ ಕಡೆಯಿಂದ ಯಾವುದೇ ನಾನು ಸಂಭಾವನೆ ಇಲ್ಲಿ ತೊಗೊಳೋದಿಲ್ಲ, ನಿಮಗೆ ನೀರು ಗ್ಯಾರಂಟಿ ನಾನು ಕೊಟ್ಟೇ ಬರ್ತೇನೆ. ನಾನು ನಿಮಗೆ ನೀರು ಏರಿಯಾದ ಮೇಲೆ ನೋಡಿಕೊಂಡು ನೀರು ಇದ್ರೆ ಐತೆ ಅಂತ ಹೇಳ್ತೀನಿ, ನೀರಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಅದಕ್ಕೆ ರೈತರು ನೀವು ಬಹಳ ಹೊಲ ಮಾಡೋದಕ್ಕಿಂತ
1: ಯಾವ ಸಂಭಾವನೆಯನ್ನು ತಗೊಂಡು
0: ಇವತ್ತಿಗೆ ಮಾಡಿದ್ರೆ ನಮಗೆ ಚಳಗುರಿಕೆ ಬಳ್ಳಾರಿ ಜಿಲ್ಲಾ ಎರಿತಾತನ ಆಶೀರ್ವಾದ ನಮಗಿದೆ, ಅದಕ್ಕಾಗಿ ನಾವು ಫ್ರೀಯಾಗಿ ನೋಡ್ತಾ ಇದ್ದೀವಿ. ಈಗ ರೈತರು ಪ್ರತಿಯೊಬ್ಬರ ಮನೆಯಲ್ಲೇ ಒಂದು ರೇಡಿಯೋ ಇಟ್ಕೊಂಡ್ರೆ ನಿಮಗೆ ದೊಡ್ಡ ಆದಾಯ ಅಂತ ನನಗೆ ಅನಿಸ್ತಾ ಇದೆ. ದೊಡ್ಡ ಆದಾಯ, ನೀವು ಟಿವಿ ಬಂದ್ ಮಾಡ್ರಿ, ನಮ್ಮ ಹುಡುಗ ಟಿವಿ ನೋಡ್ತಾನ ಬರೇ ಮೊಬೈಲ್ ನೋಡ್ತಾನ ಅನ್ನೋದಕ್ಕಿಂತ ನಿಮ್ಮ ಮನೆಯಲ್ಲಿ ರೇಡಿಯೋ ಇಡಬೇಕು. ನೀವು ನಿಮ್ಮ ಮನೆಯಲ್ಲಿ ರೇಡಿಯೋ ಇಟ್ಟರೆ ನೀವೆಲ್ಲ ಸಮೃದ್ಧಿಯಾಗಿ ಚೆನ್ನಾಗಿರ್ತೀರಿ ಅಂತ ನನಗೆ
1: ಬಹಳ ಸಂತೋಷ. ನಮ್ಮ ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದಲ್ಲ?
0: ನನ್ನ ಮೊಬೈಲ್ ಸಂಖ್ಯೆ 9481734739 9481734739.
1: ತುಂಬಾ ಸಂತೋಷ ವೀರನ್ಗೌಡ ಚಂದ್ರಗೌಡ ಪಾಟೀಲ್ ಅವರೇ, ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ಸಾವಯವ ಕೃಷಿಯನ್ನ, ಅದು 20 ಗುಂಟೆ ಜಾಗದಲ್ಲಿ ಹೇಗೆ ಕೃಷಿಯನ್ನ ಮಾಡಬಹುದು, ಕೃಷಿಯನ್ನ ಹೇಗೆ ನಾವು ಕಟ್ಕೊಳ್ಬಹುದು, ಬದುಕನ್ನ ಹೇಗೆ ಸಾಗಿಸಬಹುದು ಅನ್ನೋದರ ಕುರಿತು ವಿಸ್ತಾರವಾಗಿ ವಿಷಯಗಳನ್ನ ತಿಳಿಸಿದಿರಿ. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
2: ನಮಸ್ಕಾರ. ಇದುವರೆಗೂ ಶಿಗ್ಗಾಂವ್ ತಾಲೂಕು ಕಂಕನಮಡ ಗ್ರಾಮದ ವೀರನಗೌಡ ಚಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಾವಯವ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಹಕಾರ ವಿಜಯ್ ಕುಮಾರ್ ಸಬರದ್, ಸಂಕಲನ ಸುಮಾ ಸುರೇಶ್.
3: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಧಾರವಾಡದ ಕ್ಯಾರಕೊಪ್ಪದ ಬಸಪ್ಪ ವಾಯ್ ಮುತ್ತಣ್ಣವರ್ ಮತ್ತು ಸಂಗಡಿಗರಿಂದ ಭಜನಾ ಪದ

ಧಾರವಾಡದ ಕ್ಯಾರಕೊಪ್ಪದ ಬಸಪ್ಪ ವಾಯ್ ಮುತ್ತಣ್ಣವರ್ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಇನ್ನು ಮುಂದೆ ಶಿರಸಂಗಿಯ ಶಿವಪ್ಪ ನಾಗಪ್ಪ ಶಿವಭೋವಿ ಹಾಗೂ ಸಂಗಡಿಗರಿಂದ ಭಜನಾ ಪದ.

0: ಶಿರಸಂಗಿಯ ಶಿವಪ್ಪ ನಾಗಪ್ಪ ಶಿವಭೂವಿ ಹಾಗೂ ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಅಗ್ರಿಬಿಸಿನೆಸ್ ಇನ್ಕ್ಯುಬೇಟರ್ನ ಸಿಇಒ ಹಾಗೂ ಪ್ರಧಾನ ಸಂಶೋಧಕರಾದ ಡಾಕ್ಟರ್ ಎಸ್ಎಸ್ ಡೊಳ್ಳಿ ಅವರೊಂದಿಗೆ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳಿಗೆ ಪ್ರೋತ್ಸಾಹ ಯೋಜನೆಗಳು ಈ ಕುರಿತು ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೇನ್. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು.
1: ಶ್ರೋತೃ ಬಾಂಧವರೇ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಭಾರತದ ಬೆಲೆ ಕಟ್ಟಲಾಗದ ಪಾರಂಪರಿಕ ತಾಣಗಳನ್ನು ಸಂರಕ್ಷಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿದ ಅವರು, ಜ್ಞಾನ ಭಾರತ ಅಭಿಯಾನದಡಿಯಲ್ಲಿ ಮಲ್ಹರ್ ಮತ್ತು ಛತ್ತೀಸ್ಗಢಗಳಲ್ಲಿನ ಪ್ರಮುಖ ಶೋಧನೆಗಳ ಬಗ್ಗೆ ಪ್ರಸ್ತಾಪಿಸಿದರು. 6-7ನೇ ಶತಮಾನದ ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನರಿಗೆ ಸಂಬಂಧಿಸಿದ 3 ಅಪರೂಪದ ತಾಮ್ರದ ಫಲಕಗಳು ಇಲ್ಲಿ ಪತ್ತೆಯಾಗಿವೆ ಎಂದು ಹೇಳಿದರು. ತಮ್ಮ ಇತ್ತೀಚಿನ ನೆದರ್ಲ್ಯಾಂಡ್ಸ್ ಭೇಟಿಯ ಬಗ್ಗೆ ಹೇಳುತ್ತಾ, ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ವಾಪಸ್

ವಾಪಸ್ ನೀಡಲಾಯಿತು. ಇವು ಚೋಳ ಸಾಮ್ರಾಜ್ಯದ ಸಾಧನೆಗಳನ್ನು ಅನಾವರಣಗೊಳಿಸಿವೆ. ಚೋಳರಾಜರು ಆಗ್ನೇಯ ಏಷ್ಯಾ ರಾಷ್ಟಗಳೊಂದಿಗೆ ಸಂಪರ್ಕ ಹೊಂದಿದ್ದರು ಎಂಬ ಬಗ್ಗೆ ಇವು ತಿಳಿಸುತ್ತವೆ ಎಂದು ಅವರು ಹೇಳಿದರು. ಮಾವಿನ ತಳಿಗಳ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿಗಳು, ವಿಭಿನ್ನ ತಳಿಗಳ ಮಾವು ವಿಶಿಷ್ಟ ಸ್ವಾದ ಮತ್ತು ಸುವಾಸನೆ ಭರಿತವಾಗಿವೆ. ಕಾಶಿಯ ಲಂಗ್ರಾ, ಮಹಾರಾಷ್ಟದ ಆಲ್ಫೋನ್ಸೋ, ಗುಜರಾತ್ನ ಕೇಸರ್ ಮತ್ತು ಪಶ್ಚಿಮ ಬಂಗಾಳದ ಹಿಮಸಾಗರ್ ಬಗ್ಗೆ ತಿಳಿಸುತ್ತಾ ಮಾವಿನ ಬೆಳೆ ಬೆಳೆಯುವ ರೈತರ ಕೊಡುಗೆಯನ್ನು ಶ್ಲಾಘಿಸಿದರು. ಕೃಷಿ ಆರ್ಥಿಕತೆಗೆ ರೈತರ ಕೊಡುಗೆ ಅನನ್ಯ ಎಂದು ಅವರು ಹೇಳಿದರು. ಜಾರ್ಖಂಡ್ನ ರಾಂಚಿಯಲ್ಲಿ ಇತ್ತೀಚೆಗೆ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವಿವಿಧ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಮುರಿದಿರುವ ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ಅವರನ್ನು ಅಭಿನಂದಿಸಿದ್ದಾರೆ. ಸಮಾಜಕ್ಕಾಗಿ ಉತ್ತಮ ಕೆಲಸ ಮಾಡುವ ಸುತ್ತಮುತ್ತಲಿನ ಜನರನ್ನು ಗುರುತಿಸಿ ಅವರನ್ನು ಶ್ಲಾಘಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ

0: ದಾಖಲೆಗಳನ್ನು ಮುರಿದಿರುವ ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ಅವರನ್ನು ಅಭಿನಂದಿಸಿದ್ದಾರೆ. ಸಮಾಜಕ್ಕಾಗಿ ಉತ್ತಮ ಕೆಲಸ ಮಾಡುವ ಸುತ್ತಮುತ್ತಲಿನ ಜನರನ್ನು ಗುರುತಿಸಿ ಅವರನ್ನು ಶ್ಲಾಘಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೇಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತದ ಜಲ ಸಂಶೋಧನೆ ಮತ್ತು ನಾವೀನ್ಯತೆ, ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ನವದೆಹಲಿಯಲ್ಲಿ ನಾಳೆ ನೀರಿನ ಸಂಶೋಧನೆ ಮತ್ತು ಅಭಿವೃದ್ದಿ ಕುರಿತ ರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿದೆ. ಜಲಸಂಪನ್ಮೂಲ ನಿರ್ವಹಣೆ, ಅತ್ಯಾಧುನಿಕ ಸಂಶೋಧನೆ ಉತ್ತೇಜಿಸಲು ನೀರಿನ ಉಪಕ್ರಮ ಪ್ರಾರಂಭಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನಾಗರಿಕರು, ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ ಉಪಕ್ರಮಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುವ ಮೂಲಕ ಸಮುದಾಯ ನೇತೃತ್ವದ ನೀರಿನ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ಜಲಸಂಚಯ ಜನ್ ಭಾಗಿದಾರಿ ಕ್ಯಾಚ್ ದಿ ರೇನ್ ಡಿಜಿಟಲ್ ವೇದಿಕೆ ಉದ್ಘಾಟನೆಗೂ ಈ ಕಾರ್ಯಾಗಾರ ಸಾಕ್ಷಿಯಾಗಲಿದೆ. ಜಲಸಂಪನ್ಮೂಲ ಮೌಲ್ಯಮಾಪನ, ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಹರಿಯಾಣದ ಪಂಚಕುಲಾ ಜಿಲ್ಲೆಯ ರಾಮಗಢ ಪ್ರದೇಶದಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆಯ ಟರ್ಮಿನಲ್ ಬ್ಯಾಲಿಸ್ಟಿಕ್ ಸಂಶೋಧನಾ ಪ್ರಯೋಗಾಲಯದಲ್ಲಿ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಹಿರಿಯ ವಾಯುಪಡೆಯ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಈ ಪರೀಕ್ಷಾರ್ಥ ಪ್ರಯೋಗ ನಡೆಯಿತು. ಪರೀಕ್ಷಾ ಸ್ಥಳದ ಸುತ್ತಲಿನ 2 ಕಿಲೋಮೀಟರ್ ತ್ರಿಜ್ಯವನ್ನು ಸೂಕ್ಷ್ಮ ವಲಯವೆಂದು ಘೋಷಿಸಲಾಯಿತು. ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಗಣ್ಯರು ಇಂದು ಪುಣ್ಯಶ್ಲೋಕ್ ರಾಜಮಾತಾ ಅಹಲ್ಯಾದೇವಿ ಹೋಳ್ಕರ್ ಅವರ 301ನೇ ಜನ್ಮದಿನಾಚರಣೆ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಾಳೆ ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಬೆಳೆ ಉಳಿಸಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಅಭಿಯಾನದ 3ನೇ ಹಂತದಡಿ ಮತದಾರರ ನೋಂದಣಿ ಮತ್ತು ಪರಿಶೀಲನೆ ಪ್ರಕ್ರಿಯೆಯು ಒಡಿಶಾ, ಮಿಜೋರಾಂ, ಸಿಕ್ಕಿಂ ಮತ್ತು ಮಣಿಪುರ ರಾಜ್ಯಗಳಲ್ಲಿ ನಿನ್ನೆ ಪ್ರಾರಂಭವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಜೂನ್ 28ರಂದು ಅಥವಾ ಅದಕ್ಕೂ ಮುನ್ನ ನೋಂದಣಿ ನಮೂನೆಗಳು ಸಲ್ಲಿಕೆಯಾಗುವ ಎಲ್ಲ ಅರ್ಹ ಮತದಾರರನ್ನು ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ನಿಗದಿತ ದಿನಾಂಕದೊಳಗೆ ತಮ್ಮ ನೋಂದಣಿ ನಮೂನೆಗಳನ್ನು ಸಲ್ಲಿಸಲು ಸಾಧ್ಯವಾಗದ ಮತದಾರರು ಹಕ್ಕುಗಳು ಮತ್ತು ಆಕ್ಷೇಪಗಳ ಅವಧಿಯಲ್ಲಿ ನಿಗದಿತ ಘೋಷಣಾ ಪತ್ರದೊಂದಿಗೆ ಫಾರ್ಮ್ 6ರ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಎಸ್ಐಆರ್ನ ಈ ಪರಿಶೀಲನಾ ಹಂತದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪ್ರಸ್ತುತ ಇರುವ ಎಲ್ಲ ಮತದಾರರಿಗೆ ನೋಂದಣಿ ನಮೂನೆಗಳನ್ನು ಒದಗಿಸುತ್ತಾರೆ. ಮತದಾರರು ಸರಿಯಾಗಿ ಭರ್ತಿ ಮಾಡಿದ ನಮೂನೆಯನ್ನು ಬಿಎಲ್ಒ ಮೂಲಕ ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ.

ಯಾವುದೇ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು ಎಂಬುದು ಎಸ್ಐಆರ್ನ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಹೇಳಿದೆ. ಈ ವ್ಯವಸ್ಥೆ ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಸಿಬಿಎಸ್ಇ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಇಂಡೋನೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿ ಭಾರತದ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಬಿಡಬ್ಲ್ಯೂಎಫ್ ಸೂಪರ್ 750 ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 18-21, 21-17, 21-16 ಸೆಟ್ಗಳಿಂದ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಜೋಡಿಯನ್ನು ಮಣಿಸಿ ಸಿಂಗಾಪುರ ಮುಕ್ತ ಪುರುಷರ ಡಬಲ್ಸ್ ಪ್ರಶಸ್ತಿ ಜಯಿಸಿದ ಭಾರತದ ಮೊದಲ ಜೋಡಿ ಎನಿಸಿದೆ. ಚೀನಾದ ನೈಋತ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಸಂದರ್ಭದಲ್ಲಿ 5 ಸಾವನ್ನಪ್ಪಿದ್ದು 1 ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಯುನ್ನಾನ್ ಪ್ರಾಂತ್ಯದ ಬೈವು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗಣಿಯಲ್ಲಿ ಕುಸಿತ ಸಂಭವಿಸಿದಾಗ 6 ಜನರು ಸಿಲುಕಿದ್ದು ರಕ್ಷಣಾ ತಂಡ ಅವರೆಲ್ಲರನ್ನೂ ಆಸ್ಪತ್ರೆಗೆ ಸಾಗಿಸಿದರೂ 5 ಬದುಕುಳಿಯಲಿಲ್ಲ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ആകാശവാണി. കേളി, സ്ത്രീ സംവേദനെ ഈ കുറിച്ചു റായ്ചൂരിന് ഡോക്ടർ രാജശ്രീ കല്ലൂർക്കർ അവരുടെ ഭാഷണ.
1: ಸ್ತ್ರೀ ಸಂವೇದನೆ ಎಂದರೆ ಮಹಿಳೆಯರು ತಮ್ಮ ಬದುಕಿನ ಅನುಭವ, ನೋವು, ಶೋಷಣೆ ಮತ್ತು ಪಿತೃಪ್ರಧಾನ ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧವನ್ನು ಸಾಹಿತ್ಯ ಹಾಗೂ ಅಭಿವ್ಯಕ್ತಿಯ ಮೂಲಕ ವ್ಯಕ್ತಪಡಿಸುವ ಪ್ರಕ್ರಿಯೆಯಾಗಿದೆ. ಸ್ತ್ರೀ ಅಸ್ಮಿತೆಯ ಹುಡುಕಾಟ, ಆತ್ಮವಿಶ್ವಾಸ ಮತ್ತು ಸಮಾನತೆಯ ಚಿಂತನೆಯಾಗಿದ್ದು ಕೇವಲ ಪುರುಷ ವಿರೋಧಿ ಅಲ್ಲ, ಬದಲಾಗಿ ಸ್ತ್ರೀಪರ ದೃಷ್ಟಿಕೋನವನ್ನು ಪ್ರತಿಪಾದಿಸುತ್ತದೆ. ಮುಂದಿನ ಕೆಲವು ವಿಷಯಗಳನ್ನು ಅಂತರ್ಜಾಲದ ಸಹಾಯದಿಂದ ಅಳವಡಿಸಿಕೊಳ್ಳಲಾಗಿದೆ. ಪ್ರಮುಖವಾದ ಅಂಶಗಳು: ಸಾಹಿತ್ಯಿಕ ಅಭಿವ್ಯಕ್ತಿ. ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರು ತಮ್ಮ ನೋವು ಮತ್ತು ಸಂಕಟಗಳನ್ನು ಕಾವ್ಯಕತೆಗಳ ಮೂಲಕ ದನಿಯೆತ್ತಿದ್ದಾರೆ. ಪಿತೃಪ್ರಧಾನ ವ್ಯವಸ್ಥೆಯ ವಿರೋಧ. ಶತಮಾನಗಳಿಂದ ಚಾರಿತ್ರಿಕ ದಾಖಲೆಗಳಿಂದ ದೂರವಿದ್ದ ಮಹಿಳೆ ಈಗ ಶೋಷಣೆ ಮತ್ತು ಅಸಮಾನತೆಯ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದಾಳೆ. ಅಸ್ತಿತ್ವದ ಹುಡುಕಾಟ. ಶೀಲವೆಂದರೆ ಹೆಣ್ಣು, ಹೆಣ್ಣಿಗೆ ಮಾತ್ರ ಎಂಬ ನಿಲುವು, ಧೋರಣೆ, ಅಭಿಪ್ರಾಯ ಇದನ್ನು ನಿರಾಕರಿಸಿ ತಮ್ಮದೇ ಆದ ಅಸ್ತಿತ್ವ ಮತ್ತು ಸ್ವಾತಂತ್ರ್ಯ ಹುಡುಕುವುದು. ಸಾಮಾಜಿಕ ನ್ಯಾಯ. ಲಿಂಗ ತಾರತಮ್ಯ ಮತ್ತು ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುವ ಮೂಲಕ ಸ್ತ್ರೀ ಸಬಲೀಕರಣ. ಸಮಾನತೆ ಮತ್ತು ಗೌರವ. ಇಬ್ಬರಲ್ಲೂ ಲಿಂಗ ಸಮಾನತೆಯ ಅರಿವು ಮೂಡಿಸಿ ಮಹಿಳೆಯನ್ನು ಕೇವಲ ಭೋಗದ ವಸ್ತುವಾಗಿ ನೋಡದೆ ಸಹಭಾಗಿ ವ್ಯಕ್ತಿಯಾಗಿ ಗೌರವಿಸುವುದು. ಸುಲಭವಾಗಿ ಹೇಳುವುದಾದರೆ ಸ್ತ್ರೀ ಸಂವೇದನೆ ಎಂಬುದು ಹೆಣ್ಣಿನ ಬದುಕಿನ ನೋವು ನಲಿವುಗಳಿಗೆ ಸ್ಪಂದಿಸಿ

ಬಯಸಿ ಆಕೆಯನ್ನು ಸಮಾನವಾಗಿ ಕಾಣುವ ಮನೋಭಾವವಾಗಿದೆ. ಸ್ತ್ರೀ ಸಂವೇದನೆ ಎಂದರೆ ಪುರುಷ ದ್ವೇಷಿ ಎಂದರ್ಥವಲ್ಲ, ಅದೊಂದು ಸಾಮಾಜಿಕ ಸಂವೇದನೆಯಾಗಬೇಕು ಎಂದು ಖ್ಯಾತ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪ ಅವರು ಒಂದೆಡೆ ತಿಳಿಸಿದ್ದಾರೆ. ನಾಗಚಂದ್ರ ಕವಿಯ ಸಮಕಾಲೀನನು ಎಂದು ಪ್ರಸಿದ್ದಿ ಪಡೆದಿರುವ ಕಂತಿ ಎಂಬ ಕವಯಿತ್ರಿ ಕೇವಲ ಒಂದು ಕಲ್ಪನೆ ಎನ್ನುವುದಾದರೆ, ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಮೊಟ್ಟಮೊದಲ ಕವಯಿತ್ರಿ ಮಹಾದೇವಿ ಅಕ್ಕ. ಕಂತಿ ದಂತಕಥೆಯ ನಿರ್ಮಿತಿ ಅಲ್ಲವೆಂದಾದರೂ ಅವಳದು ಚತುರ ಕವಿತೆ, ಅನುಭವಜನ್ಯವಾದ ಹೃದಯ ಗೀತವಲ್ಲ, ಆದರೆ ಅಧ್ಯಾತ್ಮ ಮತ್ತು ಗದ್ಯ ಕವಿತ್ವ ಇವುಗಳ ಸಮ್ಮಿಳನಕ್ಕಾದರೂ ಅಕ್ಕ ಮಹಾದೇವಿ ಮೊದಲಗಿತಿ ಎಂದು ಡಾಕ್ಟರ್ ರಾಮಶ್ರೀ ಮುಗುಳೆಯವರು ತಮ್ಮ ಕನ್ನಡ ಸಾಹಿತ್ಯದಲ್ಲಿ ನುಡಿದಿದ್ದಾರೆ. ಅವರು ರಚಿಸಿದ ವಚನಗಳಿಂದ ಅವಳ ಆಧ್ಯಾತ್ಮಿಕ ಸಾಹಸ ಮತ್ತು ಸಿದ್ಧಿಗಳಲ್ಲಿ ಅಗ್ರಸ್ಥಾನ ಪಡೆದಿರುವಂತಹ ಮಹಾಶಿವಶರಣೆ ಆಕೆ. ಸಾಂಪ್ರದಾಯಿಕ ಸಮಾಜದ ಬಂಧನಗಳನ್ನು ತಿರಸ್ಕರಿಸಿ, ಲಗ್ನ ಸಂಸ್ಥೆ ಸಂಸಾರವನ್ನು ಧಿಕ್ಕರಿಸಿ, ಶಿವನನ್ನೇ ಚನ್ನಮಲ್ಲಿಕಾರ್ಜುನನನ್ನೇ ಸಾವಿಲ್ಲದ ಕೇಡಿಲ್ಲದ ಚಲುವ ಶಿವನನ್ನೇ ತಾನು ಒಲಿದು ಪತಿಯೆಂದು ಸ್ವೀಕರಿಸಿರುವನು, ಶರಣ ಸತಿ ಲಿಂಗಪತಿ ಎಂಬ ಭಾವನೆಯೊಂದಿಗೆ ಬೆರೆತವಳು ಅಕ್ಕ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ಆಕೆ ಈ ಒಂದು ಭಾವಗೀತೆಯಂತೆ ಇರುವಂತಹ ಸದಾ ಸ್ಫೂರ್ತಿಯನ್ನು ಕೊಡುವ ಚಿಲುಮೆಯ ಒಂದು ಕೃತಿ ಇದಾಗಿದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಸಂದರ್ಭದ ತಕ್ಕಂತೆ ಸ್ತುತಿ ನಿಂದೆ ಬಂದಾಗ ಹಿಗ್ಗದೆ ಕುಗ್ಗದೆ ಸಮಾಧಾನಿಯಾಗಿರಬೇಕು ಎನ್ನುವಂತಹ ವಿಷಯ ಇಲ್ಲಿ ಅಭಿವ್ಯಕ್ತವಾಗುತ್ತದೆ. ಎಷ್ಟು ಸರಳವಾಗಿ ಈ ದೇಹವನ್ನು ನೋಡಿಕೊಳ್ಳುವೆ ಎಂಬುದಕ್ಕೆ ಅಕ್ಕ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಮೇಲಾಗಿ ಒಬ್ಬಂಟಿ ಎಂಬ ಭೀತಿ ತನಗಿಲ್ಲ, ಏಕೆಂದರೆ ಆತ್ಮಸಂಗಾತಕ್ಕೆ ನೀನೆನಗುಂಟು ಎಂಬ ದೃಢ ನಿಷ್ಠೆ ಅವಳಿಗೆ ಚನ್ನಮಲ್ಲಿಕಾರ್ಜುನನ ಮೇಲಿದೆ ಎಂಬುದನ್ನು ಸಾರಿದ ದಿಟ್ಟ ವೀರ ಮಹಿಳೆ. ಇನ್ನೊಬ್ಬ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ. ಅತಿಯಾಸೆ ಪಡಬಾರದು ಎಂಬುದನ್ನು ತನ್ನ ವಚನದಲ್ಲಿ ಬಹಳ ದಿಟ್ಟತನದಿಂದ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇ ಅಯ್ಯ, ಈ ಸಕ್ಕಿಯಾಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎನ್ನುವ ವಚನದಲ್ಲಿ ಅರಸೊತ್ತಿಗೆಯನ್ನು ಧೀರತನದಿಂದ ಪ್ರತಿಭಟಿಸಿದವಳು. ಆಸೆ ರೋಷ ದುರಾಸೆ ಮುಂತಾದವು ಶಿವಶರಣಿಗೆ ಸಲ್ಲದ ಗುಣಗಳು ಎಂದು ತನ್ನ ಪತಿ ಮಾರಯ್ಯನಿಗೆ ತಿಳಿಹೇಳಿ ಕಾಯಕದ ಮಹತ್ವವನ್ನೂ ಕೂಡ ತಿಳಿಸಿದವಳು ಆಕೆ. ಅರಿವಿಂಗೆ ಬೇರೊಂದು ಒಡಲುಂಟೆ ಎಂದು ಆಕೆ ಲಿಂಗತಾರತಮ್ಯವನ್ನ ಪ್ರಶ್ನಿಸುತ್ತಾಳೆ. ಅಂದರೆ ಅರಿವು ಸ್ತ್ರೀ ಪುರುಷ ಎಂಬ ಭೇದವಿಲ್ಲದೆ ಎಲ್ಲರೂ ಗಳಿಸಿಕೊಳ್ಳಬೇಕಾಗಿರುವಂತಹ ಒಂದು ದೈವಿಕವಾಗಿರುವಂತಹ ಶಕ್ತಿ ಎನ್ನುವ ಮಾತನ್ನ ಅವಳು ಒಪ್ಪುವಳು. ನಾಸ್ತಿನಾಥ ಅಂಕಿತ ಹೊಂದಿರುವ ಗೊಗ್ಗವ್ವೆ ಅವಳ ಒಂದು ವಚನ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ಈ ಉಭಯ ಜ್ಞಾನ ಹೆಣ್ಣೋ ಗಂಡೋ ಎಂದು ಲಿಂಗಭೇದದ ಸ್ಪಷ್ಟ ನಿರಾಕರಣೆಯನ್ನ ನಾವಲ್ಲಿ ಕಾಣುತ್ತೇವೆ. ಹೀಗೆ ಹದಿಬದೆಯ ಧರ್ಮ ಎಂಬ ಕೃತಿ ರಚಿಸಿದ ಸಂಚಿ ಹೊನ್ನಮ್ಮಳ ನುಡಿಗಳು ಲಿಂಗಭೇದದ ಬಗ್ಗೆ ಸಮಾಜಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕುವರನಾದೊಡೆ ಬಂದ ಗುಣವೇನದರಿಂದ, ಕುವರಿಯಾದೊಡೆ ಕುಂದೇನು, ಅವರೀರ್ವರೋಳ್ ಏಳ್ಗೆ ಒಡೆದವರಿಂದ ಸವನಿಪುದು ಇಹಪರ ಸೌಖ್ಯ ಎನ್ನುವ ಮಾತನ್ನ ಹೇಳುತ್ತಾ ಆ ಸಮಾಜದ ಗೊಡ್ಡು ಪರಂಪರೆಗೆ ಈ ಮಾತಿನ ಮೂಲಕ ಅವಳು ಸೆಡ್ಡು ಹೊಡೆದಿದ್ದಾಳೆ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು ಎಂದು ಹೆಣ್ಣನ್ನು ತುಚ್ಛವಾಗಿ ಕಾಣುತ್ತಿದ್ದ ಕಾಲದಲ್ಲಿ ಹೆಣ್ಣಿಲ್ಲದೆ ಯಾವ ಸಮಾಜವೂ ಮುಂದುವರಿಯುವುದಿಲ್ಲ. ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹೆಣ್ಣನ್ನು ಹಿಯಾಳಿಸಿ ನೋಡುವ ಕಣ್ಣಿದ್ದು ಕುರುಡರಂತಿರುವ ಮೂರ್ಖ ಸಮಾಜವನ್ನು ಪ್ರಶ್ನಿಸುತ್ತಾಳೆ. ಸಂಚಿ ಹೊನ್ನಮ್ಮಳ ಹದಿಬದೆಯ ಧರ್ಮದ ಕೃತಿಯ ಈ ವಿಚಾರಗಳ ಬಗ್ಗೆ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ತಮ್ಮ 56ನೇ ಮನ್ ಕಿ ಬಾತ್ನಲ್ಲಿ ತಿಳಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಗೌರವ ತಂದುಕೊಟ್ಟಿದೆ. ಹರಿದಾಸ ಸಾಹಿತ್ಯದಲ್ಲಿ ಸ್ತ್ರೀತ್ವಕ್ಕಿಂತ ಹೆಚ್ಚಾಗಿ ಗೃಹಸ್ಥ ಜೀವನ, ಭಕ್ತಿ, ಹೆಣ್ಣಿನ ಕಷ್ಟ ದುಃಖಗಳು ಅಭಿವ್ಯಕ್ತಿಯಾಗಿವೆ. ಹೆಂಡತಿ ಸಂತತಿ ಸಾಸಿರವಾಗಲಿ ಎಂಬ ಹಾರೈಕೆ

0: ಪುರಂದರದಾಸರಲ್ಲಿ ಕಾಣುತ್ತೇವೆ. ಮುಖ್ಯವಾಗಿ ಭಕ್ತಿ ಲೋಕನೀತಿ ದಾಸರ ಮೂಲ ಗುರಿ. ಶಿವಶರಣೆಯರನ್ನು ಬಿಟ್ಟರೆ ಮಹಿಳೆಯರು ದಾಸ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದು ಬಹಳ ವಿರಳ. ಗಲಗಲಿ ಅವ್ವ, ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ ಮುಂತಾದ ಪ್ರಮುಖ ದಾಸರನ್ನು ನಾವಿಲ್ಲಿ ಗುರುತಿಸಬಹುದು. ಮಹಿಳಾ ಸಂವೇದನೆಯ ದೃಷ್ಟಿಯಿಂದ ನೋಡಿದಾಗ ಹರಪನಹಳ್ಳಿ ಭೀಮವ್ವ ಬರೆದ ಸೀರಿ ಹಾಡು ಗಮನಾರ್ಹವಾದುದು. ನಾಲ್ಕು ಗೋಡೆಯ ಮಧ್ಯದಲ್ಲಿದ್ದ ಸ್ತ್ರೀಯರು ಯಮುನಾ ತಟಕ್ಕೆ ಹೋಗಿ ಮಿಂದು ಕಾತ್ಯಾಯನಿ ಪೂಜೆಯ ನೆವದಿಂದ ಹೊರಹೊರಡುವರು. ದಾರಿಯುದ್ದಕ್ಕೂ ಬರುವ ಪ್ರಕೃತಿ ವರ್ಣನೆ, ಓಡುತ್ತಾವೇ ಜಲ ಸೆಳುವಿನಿಂದ, ಆಹಾ ಮಾಡೋಣು ಹ್ಯಾಂಗೆ ಸ್ನಾನವ ನಾವು ಎನ್ನುತ್ತಲಿ ಯಮುನೆಗೆ ತಮ್ಮ ಹಸ್ತ ಮುಗಿದರಾಗ ಎಂದು ಸ್ನಾನ ಮುಗಿಸಿ ದಡದ ಬಳಿ ಬಂದು ನೋಡಿದಾಗ ಅಲ್ಲಿ ಸೀರೆಗಳಿರಲಿಲ್ಲ. ಅದನ್ನು ನೋಡಿ ಸದನಕ್ಕೆ ಹೋದರೆ ಕದನ ಬಹಳಾಗೋದು ಎಂದು ಮಮ್ಮಲ ಮರಗುವರು. ನಾಚಿಕಿಲ್ಲದೆ ಹೀಗೆ ಮನೆಗೆ ಹೋದ್ರೆ ನಮ್ಮಾವ ಕೋಲು ಕೋಲಲ್ಲಿ ಹೊಡೆದು ಹೊರಗಾಕುವ ಎನ್ನುವಳು. ಇನ್ನೊಬ್ಬಳು ನಮ್ಮತ್ತೆ ನೆತ್ತಿ ನೆತ್ತಿಗೆ ಹೊಡೆದಟ್ಟುವಳು. ಹೀಗೆ ಚಿಂತೆ ವ್ಯಾಕುಲದಿಂದ ದುಃಖಿತರಾಗಿ ಅಡವಿ ಸೇರೋಣ ಎಂದುಕೊಳ್ಳುವರು. ಅರಣ್ಯ ಸೇರಿಕೊಂಬುವುದು ಹೇಗೆ? ಹೋಗಿ ಕಣ್ಣಿಟ್ಟ ಪುರುಷರು ಬಿಡುವರೇ ನಮ್ಮನ್ನು ಎನ್ನುವಲ್ಲಿ ಕಾಮುಕ ಪುರುಷರ ಅಟ್ಟಹಾಸದ ಸ್ಪಷ್ಟ ಚಿತ್ರಣವನ್ನು ನಾವಿಲ್ಲಿ ಕಾಣುತ್ತೇವೆ. ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಅಕ್ಷರ ಕ್ರಾಂತಿಯೊಂದಿಗೆ ಬೆಳೆದ ಸ್ತ್ರೀ ಸಮೂಹ ವಿಶಿಷ್ಟ ಮಹಿಳಾ ಶೈಲಿ ವಸ್ತು ವೈವಿಧ್ಯತೆಯೆಡೆಗೆ ತನ್ನನ್ನು ಗುರುತಿಸಿಕೊಳ್ಳುವ ಪ್ರಯತ್ನದೊಂದಿಗೆ ಪುರುಷ ಸಾಹಿತ್ಯದೊಂದಿಗೆ ಸಂವಾದಿಯಾಗಿ ನಿಲ್ಲುವ ಹುಡುಕಾಟವಿದೆ. ಅದರಲ್ಲೂ ಜನಪದ ಸಾಹಿತ್ಯದಲ್ಲಿ ಹೆಣ್ಣಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಗಂಡು ಮಕ್ಕಳು ಒಂಬತ್ತು ಕೊಡು, ಬಂಡಿಯ ಕಳಸಕ್ಕೆ ಒಪ್ಪುವಂಥ ಒಬ್ಬ ಹೆಣ್ಣು ಮಗಳ ಕೊಡುದೇವ ಎಂಬ ಒಬ್ಬ ಸ್ತ್ರೀ ಬೇಡಿಕೊಳ್ಳುತ್ತಾಳೆ ಎಂದಾಗ ಆ ಸ್ತ್ರೀಗೆ ಎಂತಹ ಬೆಲೆ ಇತ್ತು ಎನ್ನುವುದು ತಿಳಿಯುವುದು. ಅಂಜಿಕೆ ತೋರಿದರೆ ಅಂಜುವ ಮಗಳಲ್ಲ, ಇಲ್ಲಿ ಪುರುಷ ದಬ್ಬಾಳಿಕೆಗೆ ಹೆದರಿ ಬಾಳುವ ಹೆಣ್ಣು ತಾನಲ್ಲ ಎಂಬ ಧೈರ್ಯ ಆತ್ಮಗೌರವವನ್ನು ಕಾಣುತ್ತೇವೆ. ಸಂಪೂರ್ಣವಾಗಿ ಮಹಿಳಾ ವಿರಚಿತ ಮಹಿಳಾ ಸಾಹಿತ್ಯದ ಹಿನ್ನೆಲೆಯಲ್ಲಿ ಹಲವು ನೆಲೆಗಳನ್ನು ನೋಡಬಹುದು. ಸ್ವಾತಂತ್ರ್ಯ ಪೂರ್ವದ ಸಾಹಿತ್ಯದಲ್ಲಿ ಸ್ತ್ರೀ ಸಂಕಟ ಮುಂತಾದ ವಿಷಾದವಿದ್ದರೂ ಕೌಟುಂಬಿಕ ಜವಾಬ್ದಾರಿ ಹೊರಬೇಕೆನ್ನುವ ಭಾವ ಗೋಚರಿಸುತ್ತದೆ. ಕೊಡಗಿನ ಗೌರಮ್ಮ, ತಿರುಮಲೆಯ ರಾಜಮ್ಮ, ತಿರುಮಲಾಂಬ ಮುಂತಾದವರ ಕೃತಿಗಳಲ್ಲಿ ದಾರ್ಶನಿಕತೆಯ ಕಡೆಗೆ ಅವರ ಒಲವು ನಿಲುವು ಕಾಣುತ್ತೇವೆ. ಇದು ಎಂಕೆ ಇಂದಿರಾ, ತ್ರಿವೇಣಿ, ಅನುಪಮ ನಿರಂಜನ್ ಇವರ ಕೃತಿಗಳಲ್ಲೂ ಕೂಡ ನಾವು ಕಾಣುತ್ತೇವೆ. ಸಾಮಾಜಿಕ ಕಳಕಳಿ ಅಲ್ಲಿದ್ದರೂ ಹೆಣ್ಣು ಅನುಭವಿಸುವ ಸಂಕಟಗಳಿಂದ ಹೊರಬರುವ ಮಾರ್ಗಗಳ ಬಗ್ಗೆ ಮೌನವೇ ಅಲ್ಲಿ ಉತ್ತರವಾಗಿದೆ. ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ, ವೈದೇಹಿ, ಬಿಟಿ ಲಲಿತಾ ನಾಯಕ್ ಅವರ ಕೃತಿಗಳಲ್ಲಿ ಪಾತ್ರಗಳ ಪ್ರತಿಭಟನೆ ಇದ್ದರೂ ನ್ಯಾಯ ಸಿಗದೆಂಬ ನಿರಾಸೆಯ ಹೊಂದಾಣಿಕೆ ಇದೆ. ಮುಂದಿನ ಘಟ್ಟದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ವ್ಯಕ್ತಿತ್ವ ಎದ್ದು ಕಾಣುವುದು. ಪ್ರತಿಭಾ ನಂದಕುಮಾರ, ಮುಕ್ತಾಯಕ್ಕ ಮುಂತಾದವರು ಸಮಕಾಲೀನ ಸಂಗತಿಗಳಿಗೆ ದನಿಯಾಗುತ್ತಾ ಸ್ತ್ರೀ ಸ್ವತಂತ್ರ ದೃಷ್ಟಿಕೋನವನ್ನು ತನ್ನೊಳಗಿನ ಸ್ವಯಂ ಸ್ಫೂರ್ತಿಯಿಂದ ವ್ಯಕ್ತಗೊಳಿಸಿದ್ದಾರೆ. ಇಷ್ಟಾಗಿಯೂ ಸ್ತ್ರೀಯರ ಬೌದ್ಧಿಕತೆಯನ್ನು ಅಸ್ತಿತ್ವವಾದವನ್ನು ಕಡೆಗಣಿಸುವ ಜನರೇ ಹೆಚ್ಚಾಗಿರುವುದರಿಂದ ಇದಕ್ಕೆ ಕಾಲವೇ ಉತ್ತರವನ್ನು ನೀಡಬೇಕು. ಆದರೆ ಅಮುಗೆಯ ರಾಯಮ್ಮಳ ಒಂದು ವಚನ ಇಲ್ಲಿ ಜ್ಞಾಪಕಕ್ಕೆ ಬರುತ್ತಿದೆ. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳಿಯಬೇಕು, ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ಇಲ್ಲಿ ಮಹಿಳೆಗೆ ತನ್ನ ಬದುಕಿನ ಎಲ್ಲದಕ್ಕೂ ತಾನೇ ತೆರೆದುಕೊಳ್ಳುತ್ತ ಪರಿಹಾರವನ್ನು ತಾನೇ ಮಾಡಿಕೊಳ್ಳಬೇಕು ಎಂಬ ಈ ವಚನ ಇಂದಿಗೂ ಕೂಡ ಪ್ರಸ್ತುತವಾಗಿದೆ.
1: ಇದುವರೆಗೆ ಸ್ತ್ರೀ ಸಂವೇದನೆ ಈ ಕುರಿತು ಮಾತನಾಡಿದವರು ರಾಯಚೂರಿನ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವ ನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಭಾಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಯಾರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶಬಾಂಧವರೇ, ನಮಸ್ಕಾರ. ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸುತ್ತಿರುವುದು ನನಗೆ ಬಹಳ ಸಂತೋಷವೆನಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಮ್ಮ ಜನರು ರಾಷ್ಟ್ರ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಯತ್ನಗಳ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಹೊಸ ಸ್ಫೂರ್ತಿಯ ಸೆಲೆ ಹುಟ್ಟುತ್ತದೆ. ಇಂದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಅಂತಹ ಒಂದು ರಾಷ್ಟ್ರೀಯ ಸಾಧನೆಯ ಕುರಿತು ಪ್ರಸ್ತಾಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್ ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ ಇಬ್ಬರು ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ.

0: ಸತ್ರಿ ಅಕಾಲ್.
1: ನಮಸ್ತೆ ಸರ್.
2: ನಮಸ್ತೆ ಸರ್.
0: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
1: ನಮಸ್ತೆ ಸರ್. ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು. ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021 ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
0: ಮತ್ತು ಗುರೀಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
2: ನಮಸ್ತೆ ಸರ್. ನನ್ನ ಹೆಸರು ಗುರೀಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ ವೇಗದ ಓಟಗಾರನಾಗಿದ್ದೇನೆ. ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡುಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ. ಆ ಕೆಲಸವು ನನಗೆ ತುಂಬ ಆನಂದದಾಯಕವಾಗಿತ್ತು ಮತ್ತು ಅದು ನನಗೆ ತುಂಬ ಸಂತೋಷವನ್ನುಂಟು ಮಾಡಿತು. ನಾನು ಯಾವುದೇ ಒಂದು ನಿರ್ದಿಷ್ಟ ಟ್ರೋಫಿಯನ್ನು ಸ್ವಚ್ಛಗೊಳಿಸಿದಾಗಲೆಲ್ಲ ನಾನು ಅವರನ್ನು ಕೇಳುತ್ತಿದ್ದೆ, ಅಪ್ಪ ನೀವು ಈ ಟ್ರೋಫಿಯನ್ನು ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನು ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ ನಾನೂ ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದರಿಂದ ನಾನು ಅವರನ್ನ, ಅಪ್ಪ ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು ಟಿವಿ ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ ನೀನು ಈಗ ನನಗೆ ಟಿವಿ ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು ಟಿವಿ ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ ನೋಡಿ ಗುರೀಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ ನಾನು ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
0: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
2: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ

0: ತ್ಯಜಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನು ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು. ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ. ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು? ಏನು ಯೋಚಿಸಿದ್ದೀರಿ? ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ? ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನೂ ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
0: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, 1 ದಿನ ಉತ್ತಮವಾಗಿಲ್ಲ ಅಥವಾ 1 ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
1: ಅನಿಮೇಶ್ ಅವರೇ,
2: ಸರ್, 2021ರಲ್ಲಿ ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ, ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು, ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ. ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸುತ್ತಿದ್ದೀಯಾ, ಆದ್ದರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನೂ ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, sub-10 ಅಥವಾ sub-10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು, ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬಾ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು

0: ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರೂ ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
1: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರೂ ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
0: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರೂ ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು, ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರೂ ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ. ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
1: ಗುರಿಂದರ್ ವೀರ್, ನೀವು ಏನು ಹೇಳ ಬಯಸುತ್ತೀರಿ?
2: ನಾವಿಬ್ಬರೂ ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
1: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ. ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
0: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ

ಅಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಂಪನ್ನ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು. ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆಗಳು ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ, ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡಾ. ಅಂದಹಾಗೆ ಲಂಗ್ಡಾ ಮಾವಿಗೆ ಒಂದು ವಿಶೇಷತೆ ಇದೆ, ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲಾ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000ಕ್ಕೂ ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿಯವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ
ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿದೆ.

ಬೆಚ್ಚಿಬೀಳಿಸಿತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ಹೊಲ ಸೇರಿಲ್ಲ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ. ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನೂ ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500 ಹಳೆಯದೆಂದೂ, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆಯೆಂದೂ ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ, ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ,
ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ.

ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್ ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು. ಆ ಸಮಯದಲ್ಲಿ ನಮಾಮಿ ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆಂಬ್ಯುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು. ಕಾಲಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು, ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ, ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹುದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ

0: ಹೊರತೆಗೆಯುತ್ತಿದ್ದರು. ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು, ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ ಬವಣೆ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಇದು ಅತಿದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ನೊಂದಿಗೆ ಕೂಡ ಸಂಬಂಧಿಸಿದೆ. ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರ್ಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳ ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದದ್ದು. ಈಕೆಯ ದೇಶಭಕ್ತಿಯ ಮನೋಭಾವ ಪ್ರತಿ ಭಾರತೀಯನಿಗೂ ಸ್ಫೂರ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಪ್ರತಿದಿನವೂ ವೀರ ಸೈನಿಕರಿಗಾಗಿ 1 ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ 1 ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ, ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅನೇಕ ಅನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದಿರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

0: ಆಕಾಶವಾಣಿ ಧಾರವಾಡ.
1: ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
2: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
1: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
0: ಸಮಯ 8:45 ಆಗುತ್ತಲಿವೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ಮೂಡಿ ಬರಲಿದೆ ದಿಲ್ಲಿ ಕೇಂದ್ರದಿಂದ.

0: had won the Thailand Open in May 2024. Youth Affairs and Sports Minister Dr. Mansukh Mandavia has congratulated the Indian men's doubles pair on winning the Singapore Open title. In IPL cricket, the high-voltage summit clash between Gujarat Titans and defending champions Royal Challengers Bengaluru is underway at Narendra Modi Stadium in Ahmedabad. Put into bat, Gujarat Titans were 143 for 7 in 18.4 overs when reports last came in. Earlier, Royal Challengers Bengaluru won the toss and opted to field. Both teams are aiming for their second IPL title. The India Meteorological Department has forecast heavy rainfall over Gujarat, Kerala, Mahe, Lakshadweep, Nagaland, Manipur, Mizoram, Tripura, Odisha, South Interior, Karnataka, Tamil Nadu, Puducherry, Karaikal and West Madhya Pradesh tomorrow. The Met Department has predicted thunderstorms and lightning over Delhi, Punjab, Haryana, Chandigarh, Himachal Pradesh, Bihar during the next 2 days. And now before we end the bulletin, the headlines once again. Prime Minister Narendra Modi lauds efforts of individuals towards nature conservation, solving local problems and other social causes. Also compliments record-breaking performances by emerging athletes in national sports events in Mann Ki Baat program on Akashvani. CBSE deploys team of cybersecurity experts to secure OnMark portal for evaluation of class 12 answer sheets. BJP wins 3 out of 4 municipal corporations in Himachal Pradesh civic body polls. Over 45 people killed in a blast at a building storing explosives in Namkham town of Myanmar. India's Sattvik Sairaj, Ranki Reddy and Chirag Shetty clinch men's doubles title of Singapore Open badminton tournament. That is all in the news at 9. Good night.
1: ಆಕಾಶವಾಣಿ ಧಾರವಾಡ.
2: ಕಣ್ಣುಗಳು ನಯನ
3: ನಯನ ದೀಪ.
1: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
4: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
3: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
4: ಕಣ್ಣಿನ ಪೊರೆ, ಗ್ಲೂಕೋಮಾ ಶಸ್ತ್ರಚಿಕಿತ್ಸೆ,
3: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ ಮೆಳ್ಳುಗಣ್ಣಿನ ಚಿಕಿತ್ಸೆ,
4: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
3: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
4: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
3: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದುರಹಿತ ಸೌಲಭ್ಯ,
4: ಎನ್ಎಬಿಎಚ್ ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
3: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
4: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
3: ಹಳ್ಳಿಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
4: 0836279111,
3: 279222.
5: ಎಆರ್ಎಂಡಿ ಮತ್ತು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರಕ್ಷಾ ಪಲ್ಲೇದ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುವವರು ಮಾಯಾ ರಾಮನ್. ನಮಸ್ಕಾರ ಶ್ರೋತೃಗಳೇ. ಕಣ್ಣಿನ ತೊಂದರೆಗಳು ಯಾವುದೇ ವಯಸ್ಸಿಗೂ ಬರಬಹುದು. ಸಣ್ಣವರಿದ್ದಾಗ ಬರುವಂತಹವು ಬೇರೆ, ಸಮೀಪ ದೃಷ್ಟಿ, ಆಮೇಲೆ ಬರಬರ್ತಾ ದೂರದೃಷ್ಟಿ, ಹಿಂಗ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳು ಎದುರಾಗುವಂತವು. ಸಣ್ಣವರಿದ್ದಾಗಂತೂ ದೂರದ್ ಕಾಣಲಿಲ್ಲ ಅಂತಂದ್ರ ಅವಾಗ ನಾವು ಕಣ್ಣಿನ ತಜ್ಞರ ಹತ್ರ ಹೋಗ್ತೀವಿ, ನಮ್ಗೆ ಬೇಕಾದಂತಹ ಪರಿಕರಗಳನ್ನ ತಗೊಳ್ತೀವಿ, ಆ ಮೂಲಕ ಚಿಕಿತ್ಸೆಯನ್ನ ಪಡ್ಕೊಳ್ತೀವಿ. ಆದ್ರ ವಯಸ್ಸು ಜಾಸ್ತಿ ಆದಂಗ ಕಣ್ಣಿನ ತೊಂದರೆಗಳು ಕೂಡ ಆಗಾಗ ಕಾಣಿಸ್ಕೊಳ್ತಾವ. ಇವತ್ತ ಡಾಕ್ಟರ್ ರಕ್ಷಾ ಪಲ್ಲೇದವರು ನಮ್ ಜೊತೆಗಿದ್ದಾರೆ. ಇವರು ಧಾರವಾಡದ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ರೆಟಿನಾ ತಜ್ಞೆಯಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಕ್ಷಾ ಪಲ್ಲೇದವರ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
6: ಧನ್ಯವಾದಗಳು.
5: ರಕ್ಷಾ, ಈಗ ಕಣ್ಣಿನ ತೊಂದರೆಗಳು ಸಾಕಷ್ಟು ಬರ್ತಾವ ವಯಸ್ಸಾದಂಗ ಆದಂಗ, ಅದರೊಳಗ ಎಆರ್ಎಂಡಿ ಅನ್ನೋಂಥದ್ದು ಒಂದು ಅಂತ ಕೇಳಿದೆ, ಈ ಬಗ್ಗೆ ಹೇಳ್ತೀರಾ?
6: ಇದು ಎಆರ್ಎಂಡಿ ಅಂದರೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್. ಯೂಶಲಿ ನಾವು ಪೇಷಂಟ್ಸ್ ಗೆ ಹೇಳಿರ್ತೇವೆ ಇದು ವಯಸ್ಸಿಂದ ನಿಮ್ಗೆ ರೆಟಿನಾ ಎಫೆಕ್ಟ್ ಆಗಿದೆ ಅಂತ, ಬಟ್ ಇದು ಸಾಕಷ್ಟು ಜನಗೆ ಏನಂತ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಇವತ್ತು ಮಾತನಾಡುತ್ತೇನೆ. ಎಆರ್ಎಂಡಿ ಅಂದ್ರೆ ಹೆಸರಿನಲ್ಲೇ ಇದೆ, ಏಜ್ ರಿಲೇಟೆಡ್ ಅಂದ್ರೆ ಒಂದು 50-60 ವರ್ಷ ನಂತರ ಯೂಶಲಿ ಸ್ಟಾರ್ಟ್ ಆಗುವಂತಹ ರೋಗ ಇದು. ಮ್ಯಾಕ್ಯುಲರ್ ಡಿಜೆನರೇಷನ್, ಮ್ಯಾಕ್ಯುಲಾ ಅಂದರೇನು, ನಮ್ಮ ಅಕ್ಷಿಪಟ ಏನಿದೆ ರೆಟಿನಾ, ಅದರೊಳಗೆ ಸೆಂಟರ್ ಅಂದ್ರೆ ಕೇಂದ್ರ ಭಾಗವಾದದ್ದು ಮ್ಯಾಕ್ಯುಲಾ, ನಮ್ಗೆ ಮೇನ್ ವಿಷನ್ ಕೊಡುವಂತಹ ಭಾಗ ಅದು. ಅದರದ್ದು ಡಿಜೆನರೇಷನ್ ಅಂದ್ರೆ ಅದರದ್ದು ಚೇಂಜಸ್ ಏನೇನ್ ಆಗ್ತದೆ, ಸೊ ಅದರಿಂದ ಯಾರಿಗೆಲ್ಲ ಬರ್ತದೆ ಅಂತ ಇವತ್ತು ಮಾತನಾಡುತ್ತೇವೆ.
5: ಇದು ಎಆರ್ಎಂಡಿ ಅಂತ ಏನ್ ಹೇಳಿದ್ರಲ್ಲ ಡಾಕ್ಟರ್, ಇದು ಬಂದದ ಅಂತ ರೋಗಿಗಳಿಗೆ ಹೆಂಗ್ ಗೊತ್ತಾಗ್ಬೇಕು?
6: ಇದು ಹೇಗೆ ಅಂದ್ರೆ, ಮೇನ್ ಪೇಷಂಟ್ಸ್ ಗೆ ಸೆಂಟರ್ ನಲ್ಲಿ ನೋಡ್ಬೇಕಾದ್ರೆ ದೃಷ್ಟಿ ಕಡಿಮೆ ಆಗುತ್ತದೆ. ಅಂದ್ರೆ ಪೆರಿಫೆರಿ ಸುತ್ತಲೂ ಪರವಾಗಿಲ್ಲ, ಅದ್ರ ದೃಷ್ಟಿ ಚೆನ್ನಾಗಿರ್ತದೆ, ಬಟ್ ಸೆಂಟರ್ ಭಾಗ ನೋಡ್ಬೇಕಾದ್ರೆ ದೃಷ್ಟಿ ಕಡಿಮೆ ಅನ್ಸುತ್ತೆ. ಮತ್ತೆ ಒಂದು ವಸ್ತು ಬ್ರೈಟ್ ಆಗಿ ಕಾಣ್ತಿರೋದು ಸ್ವಲ್ಪ ಡಲ್ ಆಗಿ ಕಾಣ್ತದೆ.

0: ಆಮೇಲೆ ಅದ್ರದ್ದು ಓದ್ಬೇಕಾದ್ರೂ ಸಹ ಕಷ್ಟ ಆಗ್ತದೆ, ಮತ್ತೆ ಫೈನ್ ಡೀಟೇಲ್ಸ್ ಅಂದ್ರೆ ಸೂಕ್ಷ್ಮ ಇದೆಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಈಗ ಬುಕ್ ನಲ್ಲಿ ನೋಡ್ಬೇಕಾದ್ರೆ ಸ್ಟ್ರೇಟ್ ಲೈನ್ಸ್ ಎಲ್ಲ ಸ್ವಲ್ಪ ಕರ್ವ್ ಅಂದ್ರೆ ವೇವಿ ವೇವಿ ತರ ಕಾಣುವ ಸಾಧ್ಯತೆ ಈ ಡಿಸೀಸ್ ನಲ್ಲಿ ಬರ್ತದೆ.
1: ಅಂದ್ರೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ,
0: ಸ್ಪಷ್ಟವಾಗಿ ಕಾಣೋದಿಲ್ಲ.
1: ಅವಾಗ ನಾವು ಅನ್ಕೋಬೇಕು ಅಂದ್ರೆ ಏನೋ ಆಗಿರಬಹುದು, ನಾವು ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕು ಅಂತ.
0: ಹೌದು, ಯೂಶಲಿ ಬರೀ ಗ್ಲಾಸ್ ಚೇಂಜ್ ಮಾಡಿಸ್ಬೇಕು ಅಂತ ಅನ್ಕೊಂತಾರೆ, ಬಟ್ ಅದಲ್ಲದೆ ಬೇರೇನು ಇದೆ ಅಂತ ಬಂದ್ಬಿಟ್ಟು ಅವರು ತೋರಿಸಿದ್ರೆ ಅವ್ರಿಗೆ ಅಂದ್ರೆ ನಾವೆಲ್ಲ ಫಂಡಸ್ ನೋಡ್ಬಿಟ್ಟು ಏನಾಗಿದೆ ಅಂತ ನಾವು ಸ್ಕ್ರೀನಿಂಗ್ ಮಾಡ್ತೇವೆ.
1: ಇದ್ರೊಳಗೆ ಎಷ್ಟು ವಿಧಗಳವ ಡಾಕ್ಟರ್?
0: ಮೇನ್ ಇದರಲ್ಲಿ ಡ್ರೈ ಎಆರ್ ಎಂ ಡಿ, ವೆಟ್ ಎಆರ್ ಎಂ ಡಿ ಅಂತ ಇದೆ ಎರಡು. ಇದು ಅದಕ್ಕಿಂತ ಮುಂಚೆ ನಾವು ಇದು ಯಾರಿಗೆಲ್ಲ ಬರ್ತದೆ ಅಂತ ಡಿಸ್ಕಸ್ ಮಾಡುವ.
1: ರಿಸ್ಕ್
0: ಫ್ಯಾಕ್ಟರ್ಸ್ ಏನು ಅಂತ, ಇದು ನಾನು ಹೇಳ್ದಂಗೆ ಯೂಶಲಿ 50-60 ಇಯರ್ಸ್ ಮೇಲ್ಪಟ್ಟನವ್ರಿಗೆ ಬರ್ತದೆ. ಮತ್ತೆ ಇನ್ನೊಂದೇನಂದ್ರೆ ಮೇನ್ಲಿ ಅನ್ಹೆಲ್ತಿ ಲೈಫ್ ಸ್ಟೈಲ್, ಅದು ಒಂದು ಮೇನ್ ರೀಸನ್. ಮತ್ತೆ ತುಂಬಾ ಬಿಸಿಲಿನಲ್ಲಿ ನೋಡೋದ್ರಿಂದ ಯುವಿ ರೇಡಿಯೇಷನ್ ಇಂದ ಸಹ ಬರ್ತದೆ, ಕೊಲೆಸ್ಟ್ರಾಲ್ ಅದರಿಂದ ಸಹ ಬರ್ತದೆ. ಮತ್ತೆ ಕೆಲವೊಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ಹೈ ಬಿಪಿ ಆಗ್ಲಿ, ಈವನ್ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ ನಾವು. ಇದ್ರ ಒಳಗಡೆ ಎರಡು ವಿಧ ಬರ್ತದೆ, ಡ್ರೈ ಎಆರ್ ಎಂ ಡಿ ಮತ್ತೆ ವೆಟ್ ಎಆರ್ ಎಂ ಡಿ ಅಂತ. ಡ್ರೈ ಅಂದ್ರೆ ಯೂಶಲಿ ಹೇಗೆ ಅಂದ್ರೆ 10 ಜನ ನಾವು ಎಆರ್ ಎಂ ಡಿ ಕೇಸಸ್ ಇದ್ರೆ 8-9 ಜನಕ್ಕೆ ಡ್ರೈ ಎಆರ್ ಎಂ ಡಿನೇ ಇರ್ತದೆ. ಏನಾಗ್ತದೆ ಅಂದ್ರೆ ನಿಮ್ಗೆ ಜಸ್ಟ್ ರೆಟಿನಾದಲ್ಲಿ ಚೇಂಜಸ್ ಕಾಣ್ತದೆ, ಅಂದ್ರೆ ನಾವೇನ್ ಡ್ರೂಸನ್ಸ್ ಅಂತೀವಿ ಅಂದ್ರೆ ಒಂಥರ ಲಿಪಿಡ್ ಕೊಲೆಸ್ಟ್ರಾಲ್ ತರ ಡೆಪಾಸಿಟ್ಸ್ ನಮ್ಗೆ ರೆಟಿನಾದ ಕೆಳಗಡೆ ಭಾಗದಲ್ಲಿ ತುಂಬಿಕೊಳ್ತದೆ. ವೆಟ್ ಎಆರ್ ಎಂ ಡಿ ಅಲ್ಲಿ ಏನಾಗ್ತದೆ ಅಂದ್ರೆ ಹೊಸ ರಕ್ತನಾಳಗಳು ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ, ರೆಟಿನಾದ ಕೆಳಗಡೆಯಿಂದ ಹೊಸ ರಕ್ತನಾಳಗಳು ಬೆಳೆದು ಮತ್ತೆ ಅದು ರೆಟಿನಾನ ಲಿಫ್ಟ್ ಮಾಡ್ತದೆ. ಏನಂದ್ರೆ ರಕ್ತ ಅಥವಾ ಒಂದು ಫ್ಲೂಯಿಡ್ ಕಲೆಕ್ಷನ್ ಆಗ್ತಾ ಹೋಗ್ತದೆ ಇದು ವೆಟ್ ಎಆರ್ ಎಂ ಡಿ ಒಳಗಡೆ. ಸೊ ಎರಡರಿಂದನೂ ನಿಮ್ಗೆ ಸಿವಿಯರ್ ವಿಷನ್ ಲಾಸ್ ಆಗ್ತಾ ಹೋಗ್ತದೆ. ಬಟ್ ಏನ್ ವೆಟ್ ಎಆರ್ ಎಂ ಡಿ ಅಂತ ಹೇಳ್ತಾ ಇದೀವಲ್ಲ, ಅದರಿಂದ ಹೊಸ ರಕ್ತನಾಳಗಳು ಬಂದ್ಬಿಟ್ಟು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತದೆ, ಮತ್ತೆ ಅದು ಪರ್ಮನೆಂಟ್ ಆಗಿ ಒಂದು ಸ್ಕಾರ್ ತರ ಉಳಿಯೋ ಚಾನ್ಸಸ್ ಸಹ ಇರ್ತದೆ.
1: ಇದು ವೆಟ್ ಎಆರ್ ಎಂ ಡಿ.
0: ವೆಟ್ ಎಆರ್ ಎಂ ಡಿ.
1: ಡ್ರೈ ಎಆರ್ ಎಂ ಡಿ ಒಳಗೆ ತೊಂದರೆ ಅಂತಂದ್ರೆ ದೃಷ್ಟಿ ಕಡಿಮೆ
0: ಆಗ್ತಾ ಹೋಗ್ತದೆ ಅವ್ರಿಗೆ. ಜಸ್ಟ್ ಒಂದು ರೆಟಿನಾದಲ್ಲಿ ಮ್ಯಾಕ್ಯುಲಾದ ಇದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ತರ ಕಾಣ್ತಾ ಹೋಗ್ತದೆ, ಅಂದ್ರೆ ಡಾಕ್ಟರ್ಸ್ ಗೆ ನೋಡಿದಾಗ ಗೊತ್ತಾಗ್ತದೆ ಅಂದ್ರೆ ಏನೇನ್ ಚೇಂಜಸ್ ಆಗಿದೆ, ಮತ್ತೆ ಅವ್ರಿಗೆ ನೆಕ್ಸ್ಟ್ ಏನ್ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂತ ಗೊತ್ತಾಗ್ತಾ ಹೋಗ್ತದೆ.
1: ತಪಾಸಣೆ ಮಾಡಿದ ನಂತರವೇ ಗೊತ್ತಾಗುದು.
0: ಹೌದು, ಇದು ಏನ್ ಫಸ್ಟ್ ಪೇಷಂಟ್ಸ್ ಗೆ ಜಸ್ಟ್ ವಿಷನ್ ಲಾಸ್ ಅಂತಾನೆ ಬರುದು, ಮತ್ತೆ ಹೇಳ್ದ ಹಾಗೆ ಸ್ಟ್ರೇಟ್ ಲೈನ್ಸ್ ಎಲ್ಲ ಸ್ವಲ್ಪ ಕರ್ವಿ ತರ ಕಾಣಬಹುದು. ಇದರಿಂದ ನೆಕ್ಸ್ಟ್ ನಾವು ನೋಡಿಕೊಂಡು ರೆಟಿನಾದು ಸ್ಕ್ರೀನಿಂಗ್ ಮಾಡಬೇಕಾಗ್ತದೆ.
1: ಈಗ ಎಆರ್ ಎಂ ಡಿ ಅದ ಅಂತ ಗೊತ್ತಾದ್ಮೇಲೆ ಅದಕ್ಕಿರುವಂತಹ ಚಿಕಿತ್ಸೆ ಏನು ಡಾಕ್ಟರ್?
0: ಇದು ಫಸ್ಟ್ ಅದೇ ಬಂದಾಗ ನಾವು ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ನೋಡ್ಕೊಂಡು, ಸಪೋಸ್ ಬರೀ ಡ್ರೈ ಎಆರ್ ಎಂ ಡಿ ಅಂತ ಇದೆ ಅಂತ ಅಂದ್ರೆ ಅವ್ರಿಗೆ ನಾವು ಓಸಿಟಿ ಅಂತ ಮಾಡ್ತೇವೆ, ಅದು ರೆಟಿನಾದ ಸ್ಕ್ಯಾನ್ ಮಾಡ್ತೇವೆ. ಮಾಡ್ಬಿಟ್ಟು ಅದು ಎಷ್ಟು ಏನ್ ಲೇಯರ್ಸ್ ಎಫೆಕ್ಟ್ ಆಗಿದೆ ಏನು, ಅದು ನೆಕ್ಸ್ಟ್ ಏನಾದ್ರು ಬ್ಲೀಡಿಂಗ್ ಕಾಸ್ ಆಗ್ತಾ ಇದೆ, ಹೊಸ ರಕ್ತನಾಳಗಳಿದೆನಾ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು, ಇಲ್ಲ ಅದು ಬರೀ ಡ್ರೈ ಸ್ಟೇಜ್ ಅಲ್ಲಿ ಇದೆ ಅಂತ ಅಂದ್ರೆ ಅದಕ್ಕೆ ನೆಕ್ಸ್ಟ್ ನಾವು ಕಣ್ಣಿಗೆ ಅಂದ್ರೆ ಒಂದು ಯೂಸ್ ಆಗೋ ತರ ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್, ವೈಟಮಿನ್ ಅಂದ್ರೆ ಎಲ್ಲ ಸೇರ್ಬಿಟ್ಟು ಮಾತ್ರೆ ಸಿಗ್ತದೆ ನಮ್ಗೆ. ಎರಡ್ ಸ್ಟಡಿ ಪ್ರಕಾರ ನಮ್ಗೆ ಅಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾ ಮಾತ್ರೆಗಳಿದೆ. ಸೊ ಅದು ನಾವು ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡ್ತೇವೆ. ಆ ಟ್ಯಾಬ್ಲೆಟ್ ನಲ್ಲಿ ಮೇನ್ ಏನ್ ಇರ್ತದೆ ಅಂದ್ರೆ ಮೇನ್ ಆಗಿ ವೈಟಮಿನ್ ಸಿ ಇರ್ತದೆ, ವೈಟಮಿನ್ ಇ, ಮತ್ತೆ ಬೀಟಾ ಕ್ಯಾರೋಟಿನ್, ಜಿಂಕ್, ಲೂಟಿನ್, ಜಿಯಾಜ್ಯಾಂಥಿನ್, ಇದೆಲ್ಲ ಅಂಶಗಳಿರುವಂತಹ ವೈಟಮಿನ್ ಆಂಟಿ ಆಕ್ಸಿಡೆಂಟ್ ಟ್ಯಾಬ್ಲೆಟ್ ನ ನಾವು ಪೇಷಂಟ್ಸ್ ಗೆ ಪ್ರಿಸ್ಕ್ರೈಬ್ ಮಾಡ್ತೇವೆ. ಯೂಶಲಿ ದಿನಕ್ಕೆ ಒಂದು ಆತರ ಕೊಡ್ತಾ ಹೋಗ್ತೇವೆ, ಅಂದ್ರೆ ಅದು ಯಾವ ಸ್ಟೇಜ್ ನಲ್ಲಿ ಅಂತ ನೋಡ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಒಂದು 3-6 months, ಕೆಲವೊಬ್ಬರಿಗೆ ತುಂಬಾ ಸಿವಿಯರ್ ಇದ್ರೆ ಇನ್ನ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತೇವೆ. ಅದೇ ನೀವು ವೆಟ್ ಎಆರ್ ಎಂ ಡಿ ಅಂದ್ರೆ ನಾನು ಏನ್ ಹೇಳಿದೆ, ಅದು ಬ್ಲೀಡಿಂಗ್ ತರದ್ದು ಇಲ್ಲಾಂದ್ರೆ ಹೊಸ ರಕ್ತನಾಳಗಳು, ಫ್ಲೂಯಿಡ್ ಕಲೆಕ್ಷನ್, ರೆಟಿನಾದ ಕೆಳಗಡೆ ಆತರ ಏನಾದ್ರೂ ಇತ್ತಂದ್ರೆ ಪೇಷಂಟ್ಸ್ ಗೆ ಅದು ಜಸ್ಟ್ ಇದು ಟ್ಯಾಬ್ಲೆಟ್ ಇಂದ ಸರಿ ಹೋಗೋದಿಲ್ಲ, ಅದನ್ನ ನಾವು ಓಸಿಟಿ ಮಾಡಿಕೊಂಡು ನಾವು ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ನಾವು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಅಂತೀವಿ, ಅಂದ್ರೆ ಕಣ್ಣಿನ ಒಳಗಡೆ ಕೊಡುವ ಇಂಜೆಕ್ಷನ್ಸ್.
1: ಈಗ ನಾವು ಬೇರೆ ಕಾಯಿಲೆ ಬಂದಾಗ ಹೆಂಗ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಇಂಜೆಕ್ಷನ್ ಕೊಡ್ತಾರೋ ಡಾಕ್ಟರ್, ಆತರ ನೀವು ಕಣ್ಣೊಳಗ ಕೂಡ ಇಂಜೆಕ್ಷನ್ ಕೊಡ್ತೀರಿ?
0: ಹೌದು, ಅಂದ್ರೆ ನಮ್ಗೇನು ನಾವು ಯೂಶಲಿ ಕೈ ಇಂಜೆಕ್ಷನ್ ಆತರ ಎಲ್ಲ ಕೇಳಿರ್ತೇವೆ, ಬಟ್ ಇದು ಕಣ್ಣಿನ ಒಳಗಡೆ ಕೊಡುವಂತಹ ಇಂಜೆಕ್ಷನ್. ಇದು ನಮ್ದು ಕಣ್ಣಿಂದು ಹಿಂದ್ಗಡೆ ಅಂದ್ರೆ ಲೆನ್ಸ್ ಗಡೆ ಹಿಂದ್ಗಡೆ ನಮ್ಗೆ ವಿಟ್ರಿಯಸ್ ಜೆಲ್ ಅಂತ ಇದೆ, ಅದೊಂಥರ ಜೆಲ್ ಫಾರ್ಮಲ್ ಇರ್ತದೆ. ಸೊ ಅದಕ್ಕೆ ನಾವು ಒಳಗಡೆ ಇಂಜೆಕ್ಷನ್ ಮಾಡ್ಬಿಟ್ಟು ಅದನ್ನ ಇಂಜೆಕ್ಟ್ ಮಾಡ್ತೀವಿ ಫ್ಲೂಯಿಡ್ ನ. ಅದರಲ್ಲಿ ವೇರಿಯಸ್ ಡ್ರಗ್ಸ್ ಎಲ್ಲ ಇರ್ತದೆ. ಸೊ ಅದು ಅಂದ್ರೆ ಯಾವ ಡಿಸೀಸ್ ಬಂತು ಅಂತ ಅದನ್ನ ನೋಡ್ಕೊಂಡ್ಬಿಟ್ಟು, ಅಂದ್ರೆ ಒಂದೇ ಇಂಜೆಕ್ಷನ್ ಅಲ್ಲಿ ಸರಿ ಹೋಗೋದಿಲ್ಲ. ಪೇಷಂಟ್ ಕೇಳ್ತಾರೆ ಒಂದೇ ಇಂಜೆಕ್ಷನ್ ಸಾಕ ಅಂತ, ಇಲ್ಲ, ಒಂದ್ ಇಂಜೆಕ್ಷನ್ ಅಲ್ಲಿ ಯೂಶಲಿ ಕಡಿಮೆ ಆಗೋದಿಲ್ಲ. ಕೆಲವೊಂದ್ಸಲ 3 ಲೋಡಿಂಗ್ ಡೋಸ್ ಅಂತ ಫಸ್ಟ್ ಹೇಳಿರ್ತೇವೆ, ಅಂದ್ರೆ ಒಂದೊಂದು ತಿಂಗಳಿಗೆ ಬಿಟ್ಬಿಟ್ಟು ಒಂದೊಂದು ಇಂಜೆಕ್ಷನ್ ಅಂತ, ಇಲ್ಲ PRN ಪ್ರೋಟೋಕಾಲ್ ಅಂತ ಇದೆ, ಅಂದ್ರೆ ಆಸ್ ಅಂಡ್ ವೆನ್ ರಿಕ್ವೈರ್ಡ್, ಅಂದ್ರೆ ಇವತ್ತು ಕೊಡ್ತೇವೆ ನೆಕ್ಸ್ಟ್ ತಿಂಗಳಲ್ಲಿ ಪರವಾಗಿಲ್ಲ ರಿಕವರಿ ಇದೆ ಅಂತ ನೋಡಿದ್ರೆ ನೆಕ್ಸ್ಟ್ ಮತ್ತೆ ನಮ್ಗೆ ಯಾವಾಗ ಫ್ಲೂಯಿಡ್ ಕಲೆಕ್ಷನ್ ಆಗುತ್ತೆ ಅವಾಗ ಮತ್ತೆ ಕೊಡ್ತಾ ಹೋಗ್ಬೋದು.
1: ಈಗ ನೀವು ಇಂಜೆಕ್ಷನ್ ಮಾಡುವಾಗ ಯಾವ್ಯಾವ ರೀತಿಯ ಟೆಸ್ಟ್ ಮಾಡ್ತೀರಿ?
0: ಇಂಜೆಕ್ಷನ್ಸ್ ಮಾಡೋಕಿನ ಮುಂಚೆ ಅಂದ್ರೆ ಫಸ್ಟ್ ನಾವು ವಿಷನ್ ನೋಡ್ಕೊಂತೇವೆ, ಪೇಷಂಟಿನ ದೃಷ್ಟಿ, ಮತ್ತೆ IOP ಅಂದ್ರೆ ನಮ್ದು ಕಣ್ಣಿನೊಳಗಿರೋ ಪ್ರೆಷರ್ ನೋಡ್ಕೊಂತೇವೆ. ಇದು ನೋಡ್ಕೊಂಡ್ಬಿಟ್ಟು ಮತ್ತೆ ನಾವು ಲೆನ್ಸ್ ಸ್ಟೇಟಸ್ ನೋಡ್ಕೊಂತೀವಿ, ಅಂದ್ರೆ ಅವ್ರದ್ದೇನ್ ಕ್ಯಾಟ್ರಾಕ್ಟ್ ಇದೆನಾ ಏನೋ, ಇಲ್ಲಾಂದ್ರೆ IOL ಹೊಸದು ಹಾಕಿದಾರ ಅಂತ ನೋಡ್ಕೊಂಡು, ಇದನ್ನೆಲ್ಲ ಫಸ್ಟ್ ಟೆಸ್ಟ್ ಮಾಡ್ಕೊಂಡು OCT ಮಾಡಿಸ್ಬಿಟ್ಟು ಅವ್ರದ್ದು ಮ್ಯಾಕ್ಯುಲರ್ ಸ್ಟೇಟಸ್ ಹೆಂಗಿದೆ ಅಂತ ನೋಡ್ಕೊಂಡು ಅದಾದ ನಂತರ ಇಂಜೆಕ್ಷನ್ ಗೆ ಪ್ಲಾನ್ ಮಾಡ್ಕೊಂತೇವೆ. ಅದಾದ್ಮೇಲೆ ನಾವು ಜನರಲ್ ಬಾಡಿ ಸ್ಟೇಟಸ್ ಅಂದ್ರೆ BP ನೋಡ್ಬೇಕು. BP ಕಂಟ್ರೋಲ್ ಇಲ್ಲ ಅಂತಂದ್ರೆ

0: ಇಂಜೆಕ್ಷನ್ ಕೊಟ್ಟಾಗ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇದೆ. ಮತ್ತೆ ಮೇನ್ ಶುಗರ್ ಕಂಟ್ರೋಲ್ ನಲ್ಲಿ ಇರಬೇಕಾಗ್ತದೆ. ಶುಗರ್ ಕಂಟ್ರೋಲ್ ನಲ್ಲಿ ಇಲ್ಲ ಅಂತಂದ್ರೆ ಒನ್ಸ್ ಇಂಜೆಕ್ಷನ್ ಮಾಡಿ ಬಂದಾಗ ಗಾಯ ಮೈಯಲ್ಲಿ ಡಯಾಬಿಟಿಸ್ ನೀರೋರಿಗೆ ಮಾಯೋದಿಲ್ಲೋ, ಸೇಮ್ ಇಂಜೆಕ್ಷನ್ ಕೊಟ್ಟಾಗ ಕೆಲವೊಂದ್ಸಲ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಆ ಇನ್ಫೆಕ್ಷನ್ ಆದ್ರೆ ಪೂರ್ತಿ ದೃಷ್ಟಿ ಹೋಗ್ತದೆ. ಅವ್ರದ್ದು ಮೇನ್ ಬ್ಲಡ್ ಪ್ರೆಷರ್ಸ್ ನೋಡ್ತೇವೆ, ಡಯಾಬಿಟಿಸ್ ಪ್ರೊಫೈಲ್ ನೋಡ್ಕೊಂತೇವೆ. ಇನ್ನು ಕೆಲವೊಂದು ಪೇಷಂಟ್ಸ್ ಗೆ ಈಗ ಹಾರ್ಟ್ ರೋಗದಿಂದ ಬಂದಿರ್ತಾರೆ, ಇಲ್ಲಾಂದ್ರೆ ಏನೋ ಸ್ಟ್ರೋಕ್ ರೋಗದಿಂದ ಬಂದಿರ್ತಾರೆ, ಅವ್ರಿಗೆ ಸಪರೇಟ್ ಆಗಿ ಅಂದ್ರೆ ನಾವು ಕೆಲವೊಂದ್ಸಲ ನೆಫ್ರೋ ಫಿಟ್ನೆಸ್ ಅಂದ್ರೆ ಕಿಡ್ನಿ ಡಾಕ್ಟರ್ ಫಿಟ್ನೆಸ್ ಇಲ್ಲಾಂದ್ರೆ ಹಾರ್ಟ್ ಡಾಕ್ಟರ್ ಫಿಟ್ನೆಸ್ ತಗೊಂಡ್ಬಿಟ್ಟು ಅದಾದ ನಂತರ ಇಂಜೆಕ್ಷನ್ ನ ಪ್ಲಾನ್ ಮಾಡ್ತೇವೆ.
1: ಈ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಅಂತ ಏನ್ ಹೇಳಿದ್ರಲ್ಲ ಡಾಕ್ಟರ್, ಇದ್ರೊಳಗೆ ಬೇರೆ ಬೇರೆ ವಿಧಗಳವೇನು?
0: ಇದರಲ್ಲಿ ಅಂದ್ರೆ ನಾವ್ ಇವಾಗ ಮಾತಾಡ್ತಾ ಇದ್ದೇವೆ ಇದು ARMDಗೆ ಮಾತ್ರ ಕೊಡ್ತೇವೆ ಅಂತ ಹೇಳಿದೆ, ಬಟ್ ಅದು ಬಿಟ್ಟು ಸುಮಾರು ಡಿಸೀಸಸ್ ಇದೆ. ಅಂದ್ರೆ ನಾವು ಡಯಾಬಿಟಿಕ್ ನಲ್ಲಿ ಹೇಳಿದ ಹಾಗೆ ಡಯಾಬಿಟಿಕ್ ಮ್ಯಾಕ್ಯುಲಾರ್ ಎಡಿಮಾಗೆ ಯೂಸ್ ಮಾಡ್ತೇವೆ, ARMDಯಲ್ಲಿ ವೆಟ್ ARMDಗೆ ಯೂಸ್ ಮಾಡ್ತೇವೆ, ಮತ್ತೆ ಕೆಲವೊಂದ್ಸಲ ಕಣ್ಣಿನ ನರಗಳು ಬ್ಲಾಕ್ ಆಗ್ತದೆ, ವೇನ್ ಅಕ್ಲೂಷನ್ಸ್ ಅಂತ ರೆಟಿನಲ್ ವೇನ್ ಅಕ್ಲೂಷನ್ಸ್ ಅಲ್ಲಿ ಕೊಡ್ತೇವೆ. ಇನ್ನ ಕೆಲವೊಂದ್ಸಲ ಏನಂತಾರೆ ಇನ್ಫ್ಲಮೇಷನ್ ಇನ್ಫ್ಲಮೇಟರಿ ಡಿಸೀಸಸ್ ಅಂತ ಹೇಳ್ತೇವೆ, ಯುವಿಐಟಿಸ್ ಆಗಿರ್ಬೋದು, ಇನ್ನ ಕೆಲವೊಂದ್ಸಲ ಎಂಡ್ ಆಫ್ ಥಾಲ್ಮೆಟಿಸ್ ಅಂತ ಅಂದ್ರೆ ಕಣ್ಣಿಂದು ಫುಲ್ ಇನ್ಫೆಕ್ಷನ್ ಆಗಿರ್ಬೋದು, ಈ ತರ ಎಲ್ಲದರಲ್ಲಿ ಕೊಡ್ತೇವೆ. ಸೊ ಯಾವ ಡಿಸೀಸ್ ಬಂದಿದೆ ಅಂತ ನೋಡ್ಕೊಂಡು ಬೇರೆ ಬೇರೆ ಇಂಜೆಕ್ಷನ್ ವಿಧಗಳಿದೆ. ಒಂದು ಆಂಟಿ ವೆಜಫ್ ಇಂಜೆಕ್ಷನ್ಸ್ ಅಂತ ಇದೆ, ಅದರಲ್ಲಿ ಸುಮಾರು ಮಾಲಿಕ್ಯೂಲ್ಸ್ ಇದೆ, ಒಂದ್ 5-6 ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ. ಇನ್ನೊಂದು ಸ್ಟಿರಾಯ್ಡ್ ಇಂಜೆಕ್ಷನ್ ಅಂತ ಹೇಳ್ತೇವೆ, ಮತ್ತೆ ಸ್ಟಿರಾಯ್ಡ್ ಇಂಪ್ಲಾಂಟ್ ಅಂತ ಬೇರೆ ಇದೆ ಕಣ್ಣಿನ, ಅದನ್ನ ಒಂದ್ಸಲ ಇಂಜೆಕ್ಷನ್ ಅದನ್ನ ಇಂಪ್ಲಾಂಟ್ ಹಾಕಿದ್ರೆ 3 ತಿಂಗಳು ಯೂಶಲಿ ಅಬ್ಸರ್ವ್ ಮಾಡಬಹುದು. ಇನ್ನ ಕೆಲವೊಂದು ಇಂಟ್ರಾವಿಟ್ರಿಯಲ್ ಆಂಟಿಬಯೋಟಿಕ್ಸ್ ಅಂತ ಇದೆ, ನಾನು ಏನ್ ಇನ್ಫೆಕ್ಷನ್ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಆಂಟಿಬಯೋಟಿಕ್ ನೀವು ಯೂಶಲಿ ಟ್ಯಾಬ್ಲೆಟ್ ತಗೊಳ್ಳೋದು ಇದೆ, ಕೈಯಲ್ಲಿ ಹಾಕೋದು ನೋಡಿದೆ. ಬಟ್ ಕಣ್ಣಿಂದ ಸಿವಿಯರ್ ಇನ್ಫೆಕ್ಷನ್ ಆದಾಗ ಇಂಟ್ರಾವಿಟ್ರಿಯಲ್ ಅಂದ್ರೆ ಕಣ್ಣಿಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ ಸಹ
1: ರೂಪದೊಳಗೆ ಕೊಟ್ಟುಬಿಡ್ತೀವಿ.
0: ಸೊ ಬೇರೆ ಬೇರೆ ತರಹದ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ನಮ್ಗೆ ಇದೆ,
1: ಆಯಾ ರೋಗಕ್ಕೆ ತಕ್ಕಂಗ ನೀವು ಆ ಇಂಜೆಕ್ಷನ್ ಗಳನ್ನ ಬಳಕೆ ಮಾಡ್ತೀವಿ. ಡಾಕ್ಟರ್, ಈಗ ದೇಹದ ಬೇರೆ ಬೇರೆ ಭಾಗಗಳಿಗೆ ಮಾಡಿದಾಗ ಇಂಜೆಕ್ಷನ್ ತಗೊಳ್ಳಿಕ್ಕೆ ಬಹಳಷ್ಟು ರೋಗಿಗಳು ಹೆದರ್ಕೊಳ್ತಾರ, ಹಂಗಾಗಿ ಕಣ್ಣಿಗೆ ನೀವು ಇಂಜೆಕ್ಷನ್ ಮಾಡ್ತೀರಿ ಅಂತಂದ್ರೆ ಅದು ನೋವು ಆಗ್ತದೋ ಹೆಂಗ?
0: ಅಂದ್ರೆ ನೀವು ಕೈಗೆ ತಗೊಂಡಾಗ ಬೇರೆ ಮಸಲ್ ಗೆ ತಗೊಂಡಾಗ ಜಾಸ್ತಿನೇ ನೋವು ಆಗ್ಬಹುದು, ಬಟ್ ಇದು ತುಂಬಾ ಸಣ್ಣ ನೀಡಲು ಒಂದು 26 ಗೇಜ್ ಕಾಜ್ ಇಂದ ಇಲ್ಲಾಂದ್ರೆ ಒಂದ್ ಸಣ್ಣದ ಇನ್ಸುಲಿನ್ ತರದ್ದು ಚಿಕ್ಕ ಸಿರಿಂಜ್ ಇಂದ ಕೊಡೋದು, ಅದಕ್ಕಾಗಿ ನೋವಾಗೋದಿಲ್ಲ. ಮತ್ತೆ ನಿಮ್ಗೆ ದೇಹದಲ್ಲಿ ಬೇರೆ ಮಸಲ್ ಗೆ ತಗೊಂಡಾಗ ನಿಮ್ಗೆ ಯಾವ್ದೇ ತರದ ಅನಸ್ತೀಶಿಯಾ ಏನು ಹಚ್ಚೋದಿಲ್ಲ, ಬಟ್ ನಾವು ಕಣ್ಣಿಗೆ ಕೊಡಬೇಕಾದ್ರೆ ಅನಸ್ಥೆಟಿಕ್ ಡ್ರಾಪ್ಸ್ ಯೂಸ್ ಮಾಡ್ತೇವೆ. ಅಂದ್ರೆ ಇದು ನಾವೇನ್ ಇಂಜೆಕ್ಷನ್ ಕೊಡ್ತೀವಲ್ಲ ಓಪಿಡಿಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ಪ್ರಾಪರ್ ಓಟಿ ಥಿಯೇಟರ್ ಒಳಗೇನೆ, ಅಂದ್ರೆ ವೆರಿ ಸ್ಟೆರೈಲ್ ಕಂಡೀಷನ್ ಅಲ್ಲಿ ಎಲ್ಲಾ ಆಂಟಿಸೆಪ್ಸಿಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ನೀಟಾಗಿ ಪೇಷಂಟ್ ಲಿಡ್ಸ್ ನೆಲ್ಲ ಕ್ಲೀನ್ ಮಾಡಿ ಪಾವಿಡಿನ್ ಅಯೋಡಿನ್ ಅಲ್ಲಿ ನೀಟಾಗಿ ಡ್ರೇಪ್ ಹಾಕ್ಬಿಟ್ಟು ಮತ್ತೆ ನಾವು ಮಾರ್ಕ್ ಮಾಡಿಕೊಂಡು ಇಂಜೆಕ್ಷನ್ ನ ಅನಸ್ಥೆಟಿಕ್ ಡ್ರಾಪ್ಸ್ ಹಾಕ್ಬಿಟ್ಟು ಕೊಡ್ತೇವೆ. ಪೇಷಂಟ್ ಗೆ ನೋವು ಇರೋದಿಲ್ಲ,
1: ಅವ್ರಿಗೆ ಗೊತ್ತಾಗುದಿಲ್ಲ,
0: ಗೊತ್ತಾಗುದಿಲ್ಲ, ತುಂಬಾ ಇರ್ಬೇಕು ಹಚ್ಚದಷ್ಟು ನೋವು ಆಗ್ಬಹುದು ಅಷ್ಟೇ. ಬಟ್ ನೋವು
1: ನೀವು ಇಂಜೆಕ್ಷನ್ ಕೊಟ್ಟ ನಂತರ ಆನಂತರ ಅವ್ರು ಪಾಲಿಸಬೇಕಾದಂತ ಕೆಲವು ಸೂಚನೆಗಳು ಇರ್ತಾವ, ಅವು ಯಾವ್ಯಾವ ಸೂಚನೆಗಳು?
0: ಏನಂದ್ರೆ ಇಂಜೆಕ್ಷನ್ ಆದ್ಮೇಲೆ ನಾವು 1 ಅವರ್ ಅಲ್ಲಿ ಯೂಶಲಿ ಪೇಷಂಟ್ ನ ಮತ್ತೆ ಪುನಃ ರೀಚೆಕ್ಅಪ್ ಮಾಡಿಬಿಟ್ಟು ಅವ್ರಿಗೆ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೇವೆ. ಅದ್ರಲ್ಲಿ ಏನಂದ್ರೆ ಒಂದು ಆಂಟಿಬಯೋಟಿಕ್ ಡ್ರಾಪ್ಸ್ ಕೊಡ್ತೇವೆ, ಅಂದ್ರೆ ಎನ್ಎಸಿಐಡ್ಸ್ ಅಂದ್ರೆ ಇನ್ಫ್ಲಮೇಷನ್ ಏನು ಅದರಲ್ಲಿ ಕಡಿಮೆ ಆಗ್ಲಿಕ್ಕೆ ಒಂದು ಡ್ರಾಪ್ಸ್ ಕೊಡ್ತೇವೆ. ಆಂಟಿಬಯೋಟಿಕ್ ಒಂದ್ ವಾರ ಹಾಕೊಳ್ಳಿ ಅಂತೀವಿ, ಇನ್ಫ್ಲಮೇಟರಿದು 1 ತಿಂಗಳ ತನಕ ಡ್ರಾಪ್ಸ್ ಹಾಕಿ ಅಂತ ಹೇಳ್ತೇವೆ. ಮತ್ತೆ ಅವತ್ತಿನ ದಿನ ಕಣ್ಣು ತೊಳಿಬೇಡಿ ಅಂತೆಲ್ಲ ಹೇಳ್ತೇವೆ. ಅವ್ರು ನಾರ್ಮಲ್ ಆಗಿ ಮತ್ತೆ ಅದ್ರ ನೆಕ್ಸ್ಟ್ ಡೇ ಇಂದ ಅವ್ರ ಡೇ ಟು ಡೇ ರೆಗ್ಯುಲರ್ ಆಕ್ಟಿವಿಟೀಸ್ ನೆಲ್ಲ ಮಾಡ್ಕೋಬಹುದು. ಪೇಷಂಟ್ ನಾವು ಪೇಷಂಟ್ ಗೆ ಅಂದ್ರೆ ಕೆಲವೊಂದು ಪ್ರಿಕಾಷನ್ಸ್ ನ ಹೇಳ್ತೇವೆ. ಏನಂದ್ರೆ ಕಣ್ಣು ನಿಮಗೆ ಕೆಂಪಾಗಿದ್ದಲ್ಲಿ, ಕಣ್ಣು ತುಂಬಾ ನೋವು ಬಂದ್ರೆ, ಮತ್ತೆ ಕಣ್ಣಲ್ಲಿ ದೃಷ್ಟಿ ಸಡನ್ ಕಡಿಮೆ ಆಯ್ತು ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಬಂದು
1: ತಜ್ಞ
0: ವೈದ್ಯರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳ್ತೇವೆ. ಇಲ್ಲ ಅಂದ್ರೆ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ಕೆಲವೊಂದ್ಸಲ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟಾಗ ಒಂದ್ ವಾರಕ್ಕೆ ಕರಿತೇವೆ, ಅಂದ್ರೆ ಏನಾದ್ರೂ ಕಣ್ಣಿಂದು ಪ್ರೆಷರ್ ಜಾಸ್ತಿ ಆಗಿದೆ ಅಂತ ನೋಡ್ಲಿಕ್ಕೆ ಕರಿತೇವೆ. ಇಲ್ಲ ಅಂದ್ರೆ ಆಂಟಿ ವೆಜಫ್ ಇಂಜೆಕ್ಷನ್ಸ್ ನ ಕೊಟ್ರೆ 1 ತಿಂಗಳು ಬಿಟ್ಟು ಬಂದ್ರೆ ಸಾಕು ಅಂತ ಹೇಳ್ತೇವೆ.
1: ಒಟ್ಟಾರೆ ನೀವು ರೋಗಿಗಳಿಗೆ ಈ ಕಣ್ಣಿನ ತೊಂದರೆ ಇರುವವರಿಗೆ ಏನು ಕಿವಿ ಮಾತು ಹೇಳಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ಇಂಜೆಕ್ಷನ್ ಬಗ್ಗೆ?
0: ಎಲ್ಲರಿಗೂ ಏನ್ ಡೌಟ್ ಇರ್ತದೆ ಅಂದ್ರೆ ಒಂದೇ ಇಂಜೆಕ್ಷನ್ ಕ್ಯೂರ್ ಆಗುತ್ತೆ ಅಂತ ಅನ್ಕೊಂಡು ಬಂದಿರ್ತಾರೆ, ಬಟ್ ಒಂದ್ ಇಂಜೆಕ್ಷನ್ ಅಲ್ಲಿ ಯೂಶಲಿ ಕಣ್ಣಿಂದು ಬಾವ್ ಆಗ್ಲಿ, ನೀರು ಅದೆಲ್ಲ ಕಡಿಮೆ ಆಗುದಿಲ್ಲ. ಅಂದ್ರೆ ಅದು ಡಿಸೀಸ್ ಪ್ರಕಾರ ಏನಂದ್ರೆ ನಾವು ಕೆಲವೊಂದ್ಸಲ 2-3 ಇಂಜೆಕ್ಷನ್ ಕೊಡ್ತೇವೆ, ಮತ್ತೆ ಇಲ್ಲ ಅಂದ್ರೆ ಬಾವು ಬಂದ ಹಾಗೆ ಹಾಗೆ ಹಾಗೆ ಕೊಡ್ತಾ ಹೋಗ್ತೇವೆ. ಪೇಷಂಟ್ ಗೆ ಮೇನ್ ಏನಂತಂದ್ರೆ ಡಿಸೀಸ್ ಕಂಟ್ರೋಲ್ ಆದಂಗೆ ನಮಗೆ ಇಂಜೆಕ್ಷನ್ ಫ್ರೀಕ್ವೆನ್ಸಿ ರೆಡ್ಯೂಸ್ ಆಗ್ತದೆ. ಈಗೇನ್ ಡಯಾಬಿಟೀಸ್ ಇಂದ ಬಂದಿದ್ರೆ, ಇಲ್ಲಾಂದ್ರೆ ಏನಾದ್ರೂ ವೇನ್ ಅಕ್ಲೂಷನ್ ಇಂದ ಬಂದಿದ್ರೆ ಅವರು BP ಕಂಟ್ರೋಲ್ ಮಾಡಬೇಕು, ಮತ್ತೆ ಶುಗರ್ ಕಂಟ್ರೋಲ್ ಮಾಡಬೇಕು. ಕೆಲವು ಪೇಷಂಟ್ಸ್ ಏನ್ ಮಾಡ್ತಾರೆ, ಮೇಡಮ್ ನಾವು 3 ಇಂಜೆಕ್ಷನ್ ತಗೊಂಡಿದ್ದೇವೆ, 4 ಇಂಜೆಕ್ಷನ್ ತಗೊಂಡಿದ್ದೇವೆ, ನಿಮ್ ಶುಗರ್ ಎಷ್ಟು ಅಂದ್ರೆ 300-400 ಅಂತ ಹೇಳ್ತಾರೆ. ಆತರ ಇದ್ದಲ್ಲಿ ಅಂದ್ರೆ ನಾವ್ ಏನ್ ಕಣ್ಣಿಗೆ ಚಿಕಿತ್ಸೆ ಕೊಟ್ಟರು ಅವ್ರಿಗೆ ರೆಸ್ಪಾಂಡ್ ಆಗಲ್ಲ, ಅಂದ್ರೆ ಮತ್ತೆ ಮತ್ತೆ ಮತ್ತೆ ಅದು ಕೊಡ್ತಾ ಹೋಗ್ಬೇಕು.
1: ಜಾಸ್ತಿ
0: ಇಂಜೆಕ್ಷನ್ಸ್ ಕೊಡ್ಬೇಕಾಗ್ತದೆ. ಅವರು ಪೇಷಂಟ್ ಅವ್ರದ್ದು ಮೆಟಬಾಲಿಕ್ ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಅವರು ಅಂದ್ರೆ ಹೆಲ್ತಿ ಲೈಫ್ ಸ್ಟೈಲ್ ಆಗ್ಲಿ, ವ್ಯಾಯಾಮ ಮಾಡ್ಕೊಂಡು ಶುಗರ್ ಕಂಟ್ರೋಲ್ ಮಾಡ್ಕೊಂಡಿದ್ರೆ ನಮ್ದು ಇಂಜೆಕ್ಷನ್ ಲೋಡ್ ಸಹ ಕಡಿಮೆ ಆಗ್ತದೆ.
1: ಅಪರೋಕ್ಷವಾಗಿ ನಿಮ್ಮ ಕಣ್ಣಿನ ಚಿಕಿತ್ಸೆ ಏನಿರ್ತದಲ್ಲ ಅದನ್ನು ಸರಳವಾಗಿ ನೀವು ಮಾಡಬಹುದು.
0: ಎಲ್ಲ ಮೆಟಾಬಾಲಿಕ್ ಕಂಟ್ರೋಲ್ ಬಂದಂಗೆ ನಮಗೆ ಟ್ರೀಟ್ಮೆಂಟ್ ಈಸಿ ಆಗ್ತದೆ.
1: ಒಟ್ಟಾರೆ ಈ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಅಂತ ಏನ್ ಹೇಳ್ತಿರಲ್ಲ ಡಾಕ್ಟರ್, ಇದನ್ನ ಯಾವಾಗ ಮಾಡಬೇಕಾಗ್ತದ ಅವಾಗ ಮಾಡಬೇಕಾಗ್ತದ, ಆದ್ರೆ ಅಷ್ಟೇನು ತೊಂದರೆ ಇರುವುದಿಲ್ಲ, ನೋವಾಗ್ತದ ಅಂತ ಹೆದರ್ಕೊಳ್ಳೋ ಕಾರಣ ಇಲ್ಲ ರೋಗಿಗಳು. ಒಂದ್ ವೇಳೆ ಅದನ್ನ ಮಾಡಿಸ್ಕೋಬೇಕಾತು ಅಂದ್ರೆ ಅದನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತೀರಿ ನೀವು?

0: ಹೌದು, ಅಂದ್ರೆ ಅದು ಮಾಡಿಸ್ಲಿಲ್ಲ ಅಂದ್ರೆ ಮತ್ತೆ ಅದರಿಂದ ಆಗೋ ಪ್ರಾಬ್ಲಮ್ಸೇ ಜಾಸ್ತಿ ಇದೆ. ಅಂದ್ರೆ ಅಲ್ಲಿಗೆ ಸಣ್ಣದಾಗಿ ಕ್ಯೂರ್ ಆಗಂತದ್ದು ಮತ್ತೆ ಇನ್ನ ಹೊಸದಾಗಿ ಇನ್ನ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಹೋಗ್ತದೆ. ಆಮೇಲೆ ಒಂದ್ ಇಂಜೆಕ್ಷನ್ ಕೊಟ್ಬಿಟ್ಟು ಒಮ್ಮೆಲೆ ಪೇಷಂಟ್ಸ್ 6 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ಬರ್ತಾರೆ. ಆ ತರ ಬಂದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ, ಅಂದ್ರೆ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗಿರ್ತದೆ ಮತ್ತೆ ಪ್ರೋಗ್ರೆಷನ್. ಅವಾಗ ಮತ್ತೆ ನಾವು ಕೆಲವೊಂದ್ಸಲ ಏನು ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ, ಇಲ್ಲಾಂದ್ರೆ ಸರ್ಜರಿ ಸ್ಟೇಜಿಗೆ ಹೋಗ್ಬೇಕಾಗ್ತದೆ.
1: ಒಟ್ಟಾರೆ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಗಳು ಕಣ್ಣಿನ ತೊಂದರೆಯನ್ನ ನಿಯಂತ್ರಣದೊಳಗಿಡ್ಲಿಕ್ಕೆ ಸಹಾಯ ಮಾಡ್ತಾವ ಅಂತೀರಿ ಡಾಕ್ಟರ್?
0: ಹೌದು,
1: ಬಹಳ ಒಳ್ಳೇದು ಡಾಕ್ಟರ್. ರಕ್ಷಾ ಪಲ್ಲೆದವರೇ, ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ARMD ಬಗ್ಗೆ, ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಅದಕ್ಕಾಗಿ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ARMD ಮತ್ತು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರಕ್ಷಾ ಪಲ್ಲೇದ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ನಯನ ದೀಪ,
2: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ನೆರವು ನವೀನ್ ಮಹಾಲೆ.
1: ನಯನ ದೀಪ ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ.
1: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
3: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
1: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
3: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
1: ಸೋಮೇಶ್ವರ ಹೈಟ್ಸ್, ಹಳೆ DSP ಸರ್ಕಲ್,
3: ಹಳಿಯಾಳ ರಸ್ತೆ, ಧಾರವಾಡ.
1: 0836279111
3: 279222.
1: ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ. ನಯನ ದೀಪ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಆಕಾಶವಾಣಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ CP ರಾಧಾಕೃಷ್ಣನ್ ಅವರು ಇಂದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಭಾಗವಹಿಸಿದ ಬೆಳ್ತಂಗಡಿಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.
6: ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ CP ರಾಧಾಕೃಷ್ಣನ್ ಅವರು ಇಂದು ಬೆಳಿಗ್ಗೆ ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭವು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಘನ ಉಪಸ್ಥಿತಿಯಲ್ಲಿ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆಯಿತು. ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಹಾಗೂ ಇತರ ಗಣ್ಯರು ವೇದಿಕೆಗೆ ಬಂದ ನಂತರ ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಗಳನ್ನು ಹಾಡಲಾಯಿತು. ನಂತರ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ವಿಧ್ಯುಕ್ತ ಚಾಲನೆ ನೀಡಲಾಯಿತು. ಬಳಿಕ ಪ್ರಾರ್ಥನಾ ಗೀತೆಯನ್ನು ಹಾಡಲಾಯಿತು.

0: ಸಿರಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಕೆಎನ್ ಜನಾರ್ದನ ಅವರು ಸ್ವಾಗತಿಸಿದರು.
1: ಆನ್ ಬಿಹಾಫ್ ಎಂಟೈರ್ ಸಿರಿ ಫ್ಯಾಮಿಲಿ ಗ್ಯಾದರ್ಡ್ ಹಿಯರ್, ಐ ಎಕ್ಸ್ಟೆಂಡ್ ಮೈ ಹಾರ್ಟ್ ಫೆಲ್ ಅಂಡ್ ರೆಸ್ಪೆಕ್ಟ್ಫುಲ್ ವೆಲ್ಕಮ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಹೂ ಆರ್ ಪ್ರೆಸೆಂಟ್ ಇನ್ ದಿಸ್ ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್ ಫಂಕ್ಷನ್. ಧರ್ಮಸ್ಥಳದ ಈ ಪವಿತ್ರ ನೆಲೆಗೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯರಿಗೆ ನನ್ನ ಅನಂತ ಕೃತಜ್ಞತೆಗಳು.
0: ಬಳಿಕ ಉಪರಾಷ್ಟ್ರಪತಿಗಳು ಸೇರಿದಂತೆ ಇತರ ಗಣ್ಯರನ್ನು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆಗಳನ್ನು ನೀಡುವ ಮೂಲಕ ಗೌರವಿಸಲಾಯಿತು. ನಂತರ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ವರ್ಚುವಲ್ ಮೂಲಕ ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಫಲಕವನ್ನು ಅನಾವರಣಗೊಳಿಸಿದರು. ಬಳಿಕ ಸಿರಿ ಉತ್ಪನ್ನಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ತದನಂತರ ಬೆಳ್ತಂಗಡಿಯಲ್ಲಿ 7 ಎಕರೆ ಜಾಗದಲ್ಲಿ 71 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಕಿರು ವಿಡಿಯೋ ಪ್ರದರ್ಶನ ನಡೆಯಿತು. ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿದರು.
2: ಇಂದು ನನ್ನ ಮನಸ್ಸು ದಶಕಗಳ ಹಿಂದೆ ಹೋಗುತ್ತದೆ. ಗ್ರಾಮಾಭಿವೃದ್ಧಿ ಯೋಜನೆ ಆರಂಭದ ದಿನ ನಾನು ಮತ್ತು ನನ್ನ ಶ್ರೀಮತಿಯವರು ಹಳ್ಳಿ ಹಳ್ಳಿಯ ಕೆಲವು ಮನೆಗಳಿಗೆ ಭೇಟಿ ನೀಡಿದ್ದೆವು. ಆ ಸಂದರ್ಭದಲ್ಲಿ ಕಂಡ ಸತ್ಯ ಏನು ಅಂತಂದರೆ, ಪರಿಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಸರಿ ಇರಲಿಲ್ಲ. ಸ್ವಂತ ಜಮೀನು ಇದ್ದರೂ ಹೊರಗೆ ಹೋಗಿ ದುಡಿಯುವ

0: ಕಾರಣವಿತ್ತು. ಯಾಕೆಂದರೆ ಎಲ್ಲ ಜವಾಬ್ದಾರಿ ಗಂಡ ಹೆಂಗಸರ ಮೇಲಿತ್ತು, ಗಂಡಂದಿರಿಗೆ ಕೆಲವರು ಮಕ್ಕಳಿಗೆ ಕುಡಿಯುವ ಅಭ್ಯಾಸ ಇತ್ತು. ನಮ್ಮ ಆರೋಗ್ಯ ಕನಸು ಎಲ್ಲ ಬಿಟ್ಟು ಮನೆ ಮಕ್ಕಳಿಗಾಗಿ ದುಡಿಯುವ ಮಹಿಳೆಯರು ಏನಾದರೂ ಮಾಡಲೇಬೇಕು ಅಂತೇಳಿ ಶ್ರಮ ಪಡ್ತಾ ಇದ್ರು. ಆಗ ನಮಗೆ ಕಂಡದ ಇವರಿಗೆ ಏನಾದರೂ ಕೃಷಿಗೆ ಸಹಾಯ ಮಾಡಬೇಕು, ಹಾಗೆ ದೀರ್ಘಾವಧಿ ಕೃಷಿ ಮತ್ತು ಅಲ್ಪಾವಧಿ ಕೃಷಿ ಅಂತ ಎರಡು ಕೃಷಿಯನ್ನು ಮಾಡಿದೆವು. ಅಂದರೆ ದೀರ್ಘಾವಧಿ ಕೃಷಿಯಲ್ಲಿ ತೆಂಗು, ರಬ್ಬರ್, ಅಡಿಕೆ ಮುಂತಾದ ಗಿಡಗಳನ್ನು ಕೊಟ್ಟರೆ ಅಲ್ಪಾವಧಿ ಕೃಷಿಯಲ್ಲಿ ಹಾಲು, ಹೈನುಗಾರಿಕೆ ಮತ್ತು ಹೂವು ಮತ್ತದ ಜೊತೆಗೆ ಕೆಲವಾರು ತರಕಾರಿಗಳನ್ನು ಬೆಳೆಯುವಂಥ ಕಾರ್ಯಕ್ರಮ ಅಲ್ಪಾವಧಿ ಕೃಷಿಯಾಗಿ ಕೊಟ್ಟೆವು. ಈ ನಿಧಾನಕ್ಕೆ ಸ್ವಲ್ಪ ಸುಧಾರಣೆ ಆದರೆ ಅವಕಾಶಕ್ಕಾಗಿ ಬೇರೆ ಹಳ್ಳಿಗಳಿಗೆ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥ ಅನಿವಾರ್ಯತೆ ಹೆಚ್ಚಾಯಿತು. ಇದನ್ನು ಕಂಡು ನಾವು ಹಳ್ಳಿಗಳಲ್ಲಿ ಹೊಲಿಗೆ ಮತ್ತು ಜ್ಯೂಸ್, ಅಗರಬತ್ತಿ, ತಿಂಡಿ, ಕೆಮಿಕಲ್ಸ್ ಮುಂತಾದ ವಸ್ತುಗಳನ್ನು ತಯಾರಿಸುವಂಥ ಘಟಕಗಳನ್ನು ಪ್ರಾರಂಭಿಸಿದ್ದೆವು. ಈ ಪ್ರಾರಂಭದಾಗಿ ವಿವಿಧ ಗ್ರಾಮಗಳಲ್ಲಿ ನಿರ್ವಹಣೆ ಮಾಡೋದು ಕಷ್ಟ ಅಂತೇಳಿ ಅದಕ್ಕಾಗಿ 2004 ಸಿರಿ ಸ್ಥಾಪನೆ ಆಯಿತು. ಸೆಕ್ಷನ್ 8 ನಾನ್ ಪ್ರಾಫಿಟ್ ಸಂಸ್ಥೆ, ಅಂದರೆ ಲಾಭರಹಿತ ಸಂಸ್ಥೆ ಆಗಿ ಬೆಳೆಯಿತು. ದೊಡ್ಡ ಮಾರುಕಟ್ಟೆ ದೊರೆಯಿತು. ಈಗ ಸಬಲೀಕರಣ ಚಳುವಳಿಯಾಗಿ ಬೆಳೆದಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಹೊಸ ಅಧ್ಯಾಯ. ಮಾತೃಶ್ರೀ ಅಂದರೆ ತಾಯಿತನ, ತಾಯಿ ತ್ಯಾಗ ಮತ್ತು ಕರುಣೆ ಸಲ್ಲಿಸೋಗೋರು. ಇದು ಇಲ್ಲಿ ಕೆಲಸ ಮಾಡಿ ಬರೀ ಕಾರ್ಮಿಕರಲ್ಲ, ಇವರು ಸೃಷ್ಟಿಕರ್ತೆಯವರು, ದೇಶದ ಶಕ್ತಿ. ಅದಕ್ಕಾಗಿ ಈ ಹೆಸರು ಆತ್ಮನಿರ್ಭರ್ ಭಾರತ ಈ ಕನಸು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ರೋಡ್ ಸೆಟ್ ಸಿರಿಯಲ್ಲಿ ಸಾಕಾರ ಆಗಿದೆ. 7 ಎಕರೆ ಭವ್ಯ ಸಿರಿಯ ಕಟ್ಟಿದ ನಮ್ಮ ಕನಸು ನನಸಾಗಿದೆ. ಅದರಲ್ಲಿ ಸುಮಾರು 3,000 ಮಹಿಳೆಯರು ಒಟ್ಟಿಗೆ ದುಡಿಯುವಂತಹ ವಾತಾವರಣ ನಿರ್ಮಾಣ ಆಗಿದೆ.
1: ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದ್ದು ಹೀಗೆ.
2: ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಔದ್ಯೋಗಿಕ ಪರಿಯೋಜನಾಕ್ಕೆ ಸಾಥ್ ಗ್ರಾಮೀಣ ವಿಕಾಸ, ಗ್ರಾಮೀಣ ಮಹಿಳಾವೋ ಕಾ ಆರ್ಥಿಕ ಸಶಕ್ತೀಕರಣ, ಸ್ಥಾನೀಯ ಉದ್ಯೋಗೋ ಕೋ ಪ್ರೋತ್ಸಾಹನ, ಗ್ರಾಮೀಣ ಯುವಾವೋ ಕೆ ಲಿ ರೋಜ್ಗಾರ ಔರ್ ಆತ್ಮನಿರ್ಭರ ಭಾರತ ತಥಾ ಸ್ಥಾನೀಯ ಉದ್ಯಮಿತಾ ಕೋ ಬಡಾವಾ ದೇನೆ ಕಿ ದಿಶಾ ಮೇ ಮಹತ್ವಪೂರ್ಣ ಪಹಲ್ ಹೈ. ನಿಶ್ಚಿತ ಹೀ ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕ್ಷೇತ್ರ ಕೆ ವಿಕಾಸ, ನಿವೇಶ, ಆಕರ್ಷಣ ಔರ್ ಔದ್ಯೋಗಿಕ ಪ್ರಗತಿ ಕಿ ದಿಶಾ ಮೇ ಮೀಲ್ ಕಾ ಪತ್ಥರ್ ಸಿದ್ಧ ಹೋಗಾ. ಇಸ್ಕೆ ಲಿ ಮೇ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಜಿ ಏವಂ ಉನ್ಕಿ ಟೀಮ್ ಕೋ ಬಧಾಯಿ ಏವಂ ಶುಭಕಾಮನಾಯೆ ದೇತಾ ಹೂಂ. ಡಾಕ್ಟರ್ ವೀರೇಂದ್ರ ಹೆಗಡೆ ಜಿ ಭಾರತೀಯ ಸಂಸ್ಕೃತಿ, ಸೇವಾ ಔರ್ ಮಾನವೀಯ ಮೂಲ್ಯೋ ಕೆ ಉಜ್ವಲ ಪ್ರತೀಕ್ ಹೇ. ಆಪ್ಕಾ ಜೀವನ ನಿಸ್ವಾರ್ಥ ಸೇವಾ, ದೂರದರ್ಶಿ ನೇತೃತ್ವ ಔರ್ ಮಾನವ ಕಲ್ಯಾಣ ಕೆ ಪ್ರತಿ ಸಮರ್ಪಣ ಕೋ ಉದ್ಭುತ ಉದಾಹರಣ ಹೇ. ಡಾಕ್ಟರ್ ಹೆಗಡೆ ಜಿ ಕೆ ನೇತೃತ್ವ ಮೇ ಧರ್ಮಸ್ಥಲ ಆಜ್ ಸೇವಾ, ಸದ್ಭಾವ ಔರ್ ಸಂಸ್ಕಾರೋ ಕಿ ಜೀವನ ಧರ್ತಿ ಬನ್ ಗಯಾ ಹೈ. ಆಪ್ನೆ ಶಿಕ್ಷಾ, ಸ್ವಾಸ್ಥ್ಯ, ಮಹಿಳಾ ಸಶಕ್ತೀಕರಣ, ಗ್ರಾಮೀಣ ವಿಕಾಸ ಔರ್ ಸ್ವರೋಜ್ಗಾರ ಕೆ ಕ್ಷೇತ್ರ ಮೇ ಜೊ ಕಾರ್ಯ ಕಿಯೆ ಹೇ ವೇ ಲಾಖೋ ಲೋಗೋ ಕೆ ಜೀವನ ಮೇ ಆಶಾ ಔರ್ ಆತ್ಮವಿಶ್ವಾಸ ಕಾ ಸಂಚಾರ ಕರ್ ರಹೆ ಹೇ. ಶ್ರೀ ಕ್ಷೇತ್ರ ಧರ್ಮಸ್ಥಲ ಗ್ರಾಮೀಣ ವಿಕಾಸ ಪರಿಯೋಜನಾ ಆಜ್ ಗ್ರಾಮೀಣ ಭಾರತ ಕೆ ವಿಕಾಸ ಕಾ ಪ್ರೇರಣಾದಾಯಿ ಮಾಡಲ್ ಬನ್ ಚುಕಿ ಹೇ.
1: ನಂತರ ಮಾತನಾಡಿದ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜನಪರ ಚಟುವಟಿಕೆಗಳನ್ನು ಶ್ಲಾಘಿಸಿದರು.
3: ಟುಡೇಸ್ ಪ್ರೋಗ್ರಾಮ್ ಇಸ್ ದಿ ಸೆಲೆಬ್ರೇಷನ್ ಆಫ್ ಅ ಟ್ರಾನ್ಸ್ಫಾರ್ಮೇಟಿವ್ ಸೋಷಿಯಲ್ ಮೂವ್ಮೆಂಟ್. ಸೊ ವಿ ಆರ್ ಗೆಟಿಂಗ್ ಫ್ರೀ ಫುಡ್, ವೈ ವಿ ಶುಡ್ ವರ್ಕ್? ದಟ್ ಈಸ್ ನಾಟ್ ದ ಫಿಲಾಸಫಿ. ವಿ ಹ್ಯಾವ್ ಟು ವರ್ಕ್, ವಿ ಹ್ಯಾವ್ ಟು ಕ್ರಿಯೇಟ್ ವೆಲ್ತ್ ಅಂಡ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದ ವೆಲ್ತ್ ಟು ದಿ ಮೋಸ್ಟ್ ನೀಡಿ ಪೀಪಲ್. ದಟ್ ಈಸ್ ದಿ ರಿಯಲ್ ಫಿಲಾಸಫಿ ಬಿಹೈಂಡ್ ದಿಸ್ ಫ್ರೀ ಅನ್ನದಾನ. Free anadana cannot come just like that. We have to work for it. From there only free anadana comes, and that free anadana goes to the hungry people. It must create dignity, opportunity and confidence. That is what is real development. And it should inclusive development means every section of the society, whether they are scheduled caste, whether they are scheduled tribe, whether they are OBC, whether they are upper caste, it is all irrelevant.

ಇದುವರೆಗೆ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಭಾಗವಹಿಸಿದ ಬೆಳ್ತಂಗಡಿಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದಾನೆ, ತಾಂತ್ರಿಕ ಸಹಕಾರ ಚಂದ್ರಶೇಖರ್ ಪಾಣಾಜೆ ಮತ್ತು ಮನೋಜ್ ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: रॉयल चैलेंजर्स बेंगलुरु ने 14 ओवर में 5 विकेट पर 132 रन बना लिए हैं। इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಧಾರವಾಡ ಕೇಳುಗರೆ, ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಎ ಸನದಿ ಶಿಂದೊಳ್ಳಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳೇನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಸರಣಿ, ಪರಿಕಲ್ಪನೆ ಸಿ ಯು ಬೆಳ್ಳಕ್ಕಿ, ಪ್ರಸ್ತುತಿ ಮಾಯಾರಾಮನ್. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. 7:50 ಚಿತ್ರಗೀತೆಗಳು, 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಸುಚೇತಾ ವಾಸುದೇವ್ ಅವರಿಂದ ಗಾಯನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮತ್ತೊಂದು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. 9:05 ವೆಂಕಟೇಶ್ ಆಲ್ಕೋಡ್ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30 ಜಾಯಿ ಜೂಯಿ, ಮಾರುತಿ ಡಿ ನಾಯಕ್ ಅವರಿಂದ ಸ್ವರಚಿತ ಕವಿತಾ ವಾಚನ, ನಂತರ ಹಾಡುಗಳು, 11:00 ರಸಮಂಜರಿ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಈಗ ಸಮಯ 11:07:15. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ನಮ್ಮ ಡಿಜಿಟಲ್ ಪ್ರಸಾರ, 756 ಕಿಲೋಹರ್ಟ್ಸ್ ತರಂಗಾಂತರ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ನಮಗೆ ಅನುಮತಿ ಕೊಡಿ.